3.16 ಮೀಟರ್ಗಳು ಅಥವಾ 765 kHz ತರಂಗಾಂತರಗಳು, ನಮ್ಮ ಡಿಜಿಟಲ್ ಪ್ರಸಾರ 756 kHz ಮತ್ತು FM 103 MHz ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇಂದು ಮಂಗಳವಾರ, ರಾಷ್ಟ್ರೀಯ ಪಂಚಾಂಗ 1948 ಶಾಲಿವಾಹನ ಶಕವರ್ಷ, ವೈಶಾಖ ಮಾಸದ 15ನೆಯ ದಿನ, ಅಂದರೆ 2026 ಇಸ್ವಿ ಮೇ ತಿಂಗಳಿನ 5ನೆಯ ತಾರೀಖು. ಈಗ ಸಮಯ ಸರಿಯಾಗಿ ಬೆಳಗಿನ 5:58:45. ನಿಲಯದ ಈ ದಿನದ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಮಿತ್ರ ಅಶೋಕ್.

ಇದುವರೆಗೆ ಸಿದ್ಧರಾಮ್ ಜಂಬಲ್ದಿನಿ ಅವರ ಧ್ವನಿಯಲ್ಲಿ ಬಸವೇಶ್ವರರ ವಚನಪಣ ಕೇಳಿದಿರಿ. ಈಗ ರೇಖಾ ದಿನೇಶ್ ಹೆಗಡೆ ಅವರ ಧ್ವನಿಯಲ್ಲಿ ಕೇಳೋಣ ಪುರಂದರದಾಸರ ಕೃತಿ.

ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನದಲ್ಲಿ ಸಿದ್ಧರಾಮ್ ಜಮ್ಮಲ್ದಿನಿ ಅವರ ಧ್ವನಿಯಲ್ಲಿ ಬಸವೇಶ್ವರರ ವಚನ, ರೇಖಾ ದಿನೇಶ್ ಹೆಗಡೆ ಅವರ ಸ್ವರದಲ್ಲಿ ಪುರಂದರದಾಸರ ಕೃತಿ, ವೃಂದಗಾನದಲ್ಲಿ ಜಗನ್ನಾಥ ದಾಸರ ಕೃತಿ ಮತ್ತು ಸಮೂಹಗಾನದಲ್ಲಿ ಡಾಕ್ಟರ್ ಬಿ ಎ ಸನದಿ ವಿರಚಿತ ನಾಡಗೀತೆಯನ್ನು ಕೇಳಿದ್ದೀರಿ.

0: ಆಕಾಶವಾಣಿ ಧಾರವಾಡ.
1: ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ.
2: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
3: ಜಪವ ಮಾಡಿದರೇನು, ತಪವ ಮಾಡಿದರೇನು.
4: ಪ್ರತಿ ಗುರುವಾರ ತಪ್ಪದೆ ಕೇಳಿ ಕನಕ ದೀಪ.
5: ಅರಿತು ನಡೆಯಲಿ ಬೇಕು ನರಕಾಯ ಮೆತ್ತಿದ ಮೇಲೆ.
2: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
4: ಕನಕ ದೀಪ.
0: ಈಗ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ.
6: ಗುರೂಪದೇಶ ಮಂತ್ರವೈದ್ಯ, ಜಂಗಮೋಪದೇಶ ಶಸ್ತ್ರವೈದ್ಯ ನೋಡ, ಭವರೋಗವ ಕಳೆವ ಪರಿಯ ನೋಡ, ಕೂಡಲ ಸಂಗನ ಶರಣರ ಅನುಭಾವ ಮಡಿವಾಳನ ಕಾಯಕದಂತೆ. ಭವರೋಗವೆಂದರೆ ಐಹಿಕ ವಸ್ತುಗಳಲ್ಲೇ ತಲ್ಲೀನವಾಗುವುದು, ವಸ್ತು ಮೋಹಿಯಾಗಿಯೇ ಬದುಕುವುದು. ಇಡೀ ಮಾನವ ಕುಲಕ್ಕೆ ಹಾನಿಯಾದರೂ ಪರವಾಗಿಲ್ಲ, ನನಗೆ ಮಾತ್ರ ಲಾಭವಾಗಬೇಕು ಎಂಬ ಮನೋಭಾವವನ್ನು ಹೊಂದುವುದು, ಅಂಥ ಲಾಭಕ್ಕಾಗಿ ಏನನ್ನಾದರೂ ಮಾಡಲು ಸಿದ್ಧವಾಗಿರುವುದು, ಸ್ವಾರ್ಥವೇ ಜೀವನ ವಿಧಾನವಾಗುವುದು ಮತ್ತು ಹೆಣ್ಣು ಹೊನ್ನು ಮಣ್ಣು ಎಂಬ ತೀವ್ರತೆಯಲ್ಲೇ ಬದುಕುವುದು. ಬಸವಣ್ಣನವರು ಇಂಥ ಭವರೋಗವನ್ನು ಕಳೆಯುವ ವಿಧಾನವನ್ನು ತಿಳಿಸುತ್ತಾರೆ. ಈ ಭವರೋಗದ ಕಾರಣವನ್ನು ಕಂಡುಹಿಡಿಯುವವರು ಗುರು. ಆತನ ಉಪದೇಶ ಮಂತ್ರ ವೈದ್ಯನ ಕೆಲಸ ಮಾಡುತ್ತದೆ, ಅಂದರೆ ಭವರೋಗದ ಮೂಲಗಳನ್ನು ತಿಳಿಸುತ್ತದೆ. ರೋಗದ ಮೂಲ ತಿಳಿಯದೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕಾಗದು. ಹಾಗೆಯೇ ಭವರೋಗ ನಿವಾರಣೆಗೆ ಕಾರ್ಯೋನ್ಮುಖರಾಗುವ ಮೊದಲು ಜಂಗಮರು ಗುರೂಪದೇಶವನ್ನು ಮನನ ಮಾಡಿಕೊಳ್ಳಬೇಕಾಗುತ್ತದೆ. ಜಂಗಮರು ಅಂದರೆ ಶರಣ ತತ್ವಗಳನ್ನು ಜನಮನದಲ್ಲಿ ಬೇರೂರುವಂತೆ ಪ್ರಚಾರ ಮಾಡುವವರು. ಇವರು ಗುರೂಪದೇಶದ ಮೂಲಕ ಸಮತಾ ಸಮಾಜ ನಿರ್ಮಾಣಕ್ಕಾಗಿ ಇಡೀ ಬದುಕನ್ನು ಸವೆಸುವವರು. ಸಮಾಜದ ಹೊಲಸನ್ನು ತೊಳೆಯುವಲ್ಲಿ ಶರಣರ ವಚನಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಅಂತೆಯೇ ಕೂಡಲ ಸಂಗನ ಶರಣರ ಅನುಭಾವ ಮಡಿವಾಳನ ಕಾಯಕದಂತೆ ಎಂದು ಬಸವಣ್ಣನವರು ಹೇಳುತ್ತಾರೆ. ಆದ್ದರಿಂದ ಸಮಾಜವನ್ನು ಸುಧಾರಿಸುವುದು ಎಂದರೆ ಸಮಾಜದೊಳಗಿನ ಜನರನ್ನು ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕವಾಗಿ ಸುಧಾರಿಸುವುದು ಎಂಬುದನ್ನು ಬಸವಣ್ಣನವರು ಕಂಡುಹಿಡಿದರು. ಗುರುವಾದವನು ವ್ಯಕ್ತಿ ಮತ್ತು ಸಮಾಜದ ಸ್ವಚ್ಛತೆಯ ಮಂತ್ರಗಳನ್ನು ನುಡಿಯುತ್ತಾನೆ, ಜಂಗಮ ಅವುಗಳನ್ನು ಕಾರ್ಯಗತಗೊಳಿಸುತ್ತಾನೆ. ಹೀಗೆ ಪ್ರತಿಯೊಬ್ಬರೂ ತಮ್ಮನ್ನು ಮತ್ತು ಸಮಾಜವನ್ನು ಸ್ವಚ್ಛಗೊಳಿಸುತ್ತಾ ಆತ್ಮಗೌರವದೊಂದಿಗೆ ಬದುಕುವಂಥ ವಾತಾವರಣವನ್ನು ಸೃಷ್ಟಿಸುವುದೇ ಶರಣರ ಬಹುದೊಡ್ಡ ಗುರಿಯಾಗಿತ್ತು. ವಸ್ತು ಮೋಹದಿಂದ ಬರುವ ಭವರೋಗವನ್ನು ಹಚ್ಚಿಕೊಂಡ ಆತನಿಗೆ ಭವಿ ಎಂದು ಕರೆಯುತ್ತಾರೆ. ಭವರೋಗದಿಂದ ಮುಕ್ತನಾದವನೇ ಭಕ್ತ. ಭಕ್ತನು ವಸ್ತು ಮೋಹಿಯಾಗಿರುವುದಿಲ್ಲ, ಆದರೆ ಆತ ಪರವಸ್ತು ಮೋಹಿಯಾಗಿರುತ್ತಾನೆ. ಪರವಸ್ತು ಎಂದರೆ ಮೂಲ ಚೈತನ್ಯ ಸ್ವರೂಪನಾದ ದೇವರು. ಆ ದೇವರ ಸಂಕೇತವೇ ಲಿಂಗ. ಹೀಗೆ ಲಿಂಗ ಮೋಹಿಯಾದ ಭಕ್ತನು ವಸ್ತು ಮೋಹದಿಂದ ಹೊರಬಂದು ದಾಸೋಹಿಯಾಗುತ್ತಾನೆ. ದಾಸೋಹಿ ಅಂದರೆ ಜಗತ್ತಿನ ವಸ್ತುಗಳೆಲ್ಲ ಸಕಲ ಜೀವಾತ್ಮರಿಗೆ ಸೇರಿದವು ಎಂಬುದರಲ್ಲಿ ಅಚಲ ನಂಬಿಕೆಯುಳ್ಳವನು. ಕಾಯಕದಿಂದ ಪಡೆದದ್ದನ್ನು ದೇವರ ಪ್ರಸಾದವೆಂದು ಸ್ವೀಕರಿಸುವವನು, ಅದನ್ನು ದೇವರ ಸ್ವತ್ತೆಂದು ಭಾವಿಸಿ ಹಿತಮಿತವಾಗಿ ಬಳಸುವವನು, ಸಮಾಜವೆಂಬುದು ದೇವರ ಕಾಣುವ ರೂಪ ಎಂದು ತಿಳಿದವನು, ಕಾಯಕದಿಂದ ಬಂದ ಹೆಚ್ಚಿನದನ್ನು ತನಗಾಗಿ ಕೂಡಿಸಿ ಇಡದೆ ದಾಸೋಹದ ಮೂಲಕ ಸಮಾಜ

0: ಎಂಬ ದೇವರಿಗೆ ಅರ್ಪಿಸುವವನು. ಹೀಗೆ ಸಕಲ ಜೀವಾತ್ಮರು ಆನಂದಮಯವಾಗಿರಲಿ ಎಂಬ ಆಶಯದೊಂದಿಗೆ ಕ್ರಿಯಾಶೀಲವಾಗಿ ಬದುಕುವವನು. ಗುರೂಪದೇಶವೆಂಬುದು ಮಂತ್ರವೈದ್ಯ ಇದ್ದ ಹಾಗೆ. ಲಿಂಗಭೇದ, ವರ್ಗಭೇದ ಮತ್ತು ವರ್ಣಭೇದ ಮುಂತಾದ ಅಸಮಾನತೆಯ ರೋಗಗಳಿಂದ ಸಮಾಜವನ್ನು ಮುಕ್ತಗೊಳಿಸಿ ಆರೋಗ್ಯಕರವಾದ ವಾತಾವರಣವನ್ನು ಸೃಷ್ಟಿಸುವುದೇ ಶರಣರ ಗುರಿಯಾಗಿತ್ತು. ಅನುಭಾವವೆಂಬುದು ಮೂಲ ಚೈತನ್ಯದ ಅರಿವಿನಿಂದ ಉಂಟಾಗುವಂಥದ್ದು. ಅನುಭವವೆಂಬುದು ವಸ್ತುವಿನ ಪ್ರಜ್ಞೆಯಿಂದ ಬರುವಂಥದ್ದು. ಚೈತನ್ಯಮಯವಾದ ಅನುಭವದ ಜಗತ್ತಿನಲ್ಲಿ ಸರ್ವಸಮತ್ವ ಭಾವವಿರುತ್ತದೆ. ವಸ್ತುಮಯವಾದ ಅನುಭವ ಜಗತ್ತಿನಲ್ಲಿ ವಸ್ತು ಮೋಹವಿರುತ್ತದೆ. ವಸ್ತುವಿನಲ್ಲಿ ಕೂಡ ಚೈತನ್ಯವಿದೆ. ಆದ್ದರಿಂದ ವಸ್ತು ಜಗತ್ತಿನಲ್ಲಿ ಕೂಡ ಚೈತನ್ಯದ ಜಗತ್ತಿನ ಸರ್ವ ಸಮತ್ವ ಭಾವ ತರಲು ಸಾಧ್ಯ ಎಂಬುದು ಬಸವಾದಿ ಪ್ರಮಥರ ಅಚಲ ನಂಬಿಕೆಯಾಗಿದೆ.
1: ಇದುವರೆಗೆ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ ಕೇಳಿದಿರಿ.
2: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
1: ಆಕಾಶವಾಣಿ ಧಾರವಾಡ. ಈಗ ರೈತರಿಗೆ ಸಲಹೆಗಳು.
3: ನಮಸ್ಕಾರ ರೈತ ಬಾಂಧವರೇ. ಅಂತರ ಬೇಸಾಯ, ನಾಟಿ ಮಾಡಿದ 50, 65, 80 ಮತ್ತು 95 ದಿನದಿಂದ ಬೋದುಗಳಲ್ಲಿ ಹಗುರವಾಗಿ ಕುಂಟೆ ಹಾಯಿಸಬೇಕು. ನಂತರ 120 ದಿನಕ್ಕೆ ಆಳವಾಗಿ ಹರಗಿ ಕಬ್ಬಿನ 2 ಮಗ್ಗಲು ಮಣ್ಣು ಏರುವಂತೆ ಮಾಡಬೇಕು. ಕುಳೆ ಕಬ್ಬು ನಿರ್ವಹಣೆ. ಉತ್ತಮ ಕುಳೆ ಕಬ್ಬಿನ ಇಳುವರಿಗಾಗಿ ನಾಟಿ ಕಬ್ಬು ಆರೋಗ್ಯಯುತವಾಗಿರಬೇಕು. ನಾಟಿ ಕಬ್ಬನ್ನು ಏಪ್ರಿಲ್ದಿಂದ ಆಗಸ್ಟ್ ತಿಂಗಳಲ್ಲಿ ಕಟಾವು ಮಾಡುವುದನ್ನು ಬಿಟ್ಟು ಉಳಿದ ತಿಂಗಳಲ್ಲಿ ಕಟಾವು ಮಾಡಬಹುದು. ನಾಟಿ ಕಬ್ಬು ಕಟಾವು ಮಾಡುವುದನ್ನು ಒಂದೇ ವಾರದಲ್ಲಿ 8-10 ದಿನಗಳಲ್ಲಿ ಮುಗಿಸಬೇಕು. ಕಟಾವು ಪೂರ್ವದಲ್ಲಿ 15 ದಿನ ಬೆಳೆಗೆ ನೀರು ಹಾಯಿಸಬೇಕು. ಕೋಲಿಸವರುವುದು. ಹರಿತವಾದ ಸಲಿಕೆ ಅಥವಾ ಕುಡುಗೋಲ್ದಿಂದ ಕಬ್ಬು ಕಡಿದ ನಂತರ ಉಳಿದಿರುವ ಉದ್ದ ಕೋಲಿಗಳನ್ನು ನೆಲಸಮವಾಗಿ ಕತ್ತರಿಸಬೇಕು. ಇದರಿಂದ ಒಂದೇ ಸಮನಾದ ಮೊಳಕೆ ಬರುತ್ತದೆ. ಬೇರುಗಳು ಆಳವಾಗಿ ನೆಲದಲ್ಲಿ ಹರಡಿ ಪೋಷಕಾಂಶ ಮತ್ತು ನೀರನ್ನು ಹೀರಿಕೊಳ್ತವೆ. ಕುಳೆ ಕಬ್ಬಿನಲ್ಲಿ ರವದಿಯ ನಿರ್ವಹಣೆ. 1 ಎಕರೆಗೆ 3-4 ಟನ್ ಒಣ ರವದಿ ದೊರೀತದೆ. ಇದನ್ನು ಸುಡದೆ ಕುಳೆ ಬೆಳೆಯಲ್ಲಿ ವ್ಯವಸ್ಥಿತವಾಗಿ ಹಾಕಿದ್ದಲ್ಲಿ ಮಣ್ಣಿನ ಸಾವಯವ ಪದಾರ್ಥ ಹಾಗೂ ಪೋಷಕಾಂಶಗಳ ಮಟ್ಟ ಹೆಚ್ಚುತ್ತದೆ. ರವದಿಯಲ್ಲಿ 0.35% ಸಾರಜನಕ, 0.13% ರಂಜಕ ಮತ್ತು 0.65% ಪೊಟ್ಯಾಶ್ ಇರುವುದು. ಕುಳೆ ಕಬ್ಬಿನಲ್ಲಿ ರವದಿಯನ್ನು 2 ಸಾಲುಗಳ ಮಧ್ಯೆ ಹಾಕಬೇಕು. ಇದಕ್ಕೆ 20 ಕಿಲೋಗ್ರಾಂ ಯೂರಿಯಾ ಮತ್ತು 20 ಕಿಲೋಗ್ರಾಂ ಸೂಪರ್ ಫಾಸ್ಫೇಟ್ ಗೊಬ್ಬರವನ್ನು ರವದಿಯ ಮೇಲೆ ಹಾಕಬೇಕು. ನಂತರ 2-2.4 ಕಿಲೋಗ್ರಾಂ ರವದಿ ಕಳಿಸುವ ಸೂಕ್ಷ್ಮಾಣುಜೀವಿ ಸಗಣಿ ಕಲಿಸಿದ ನೀರಿನಲ್ಲಿ ಮಿಶ್ರಣ ಮಾಡಿ ರವದಿಯ ಮೇಲೆ ಸಿಂಪಡಿಸಬೇಕು. ಇದರಿಂದ ರವದಿ ಬೇಗನೆ ಕಳೀತದೆ. ಸಾಲು ಬಿಟ್ಟು ಸಾಲಿನಲ್ಲಿ ರವದಿ ಹೊದಿಸುವುದರಿಂದ ಮಣ್ಣಿನಲ್ಲಿ ತೇವಾಂಶ ಕಾಪಾಡುವುದರ ಜೊತೆಗೆ ಕಳೆಗಳ ನಿಯಂತ್ರಣವನ್ನು ಮಾಡಬಹುದು ಮತ್ತು ಖಾಲಿ ಇರುವ ಸಾಲುಗಳಲ್ಲಿ ಬೋದು ಏರಿಸಿ ನೀರು ಹಾಯಿಸುವುದು ಸೂಕ್ತ. ಇನ್ನು ಕೆಲವು ಸಂದರ್ಭಗಳಲ್ಲಿ ರವದಿ ಸುಡುವುದು ಅತ್ಯಂತ ಅವಶ್ಯಕವಾಗಿರುತ್ತದೆ. ನಾಟಿ ಕಬ್ಬು ಕೀಟ ಮತ್ತು ರೋಗಗಳ ಬಾಧೆಗೆ ತುತ್ತಾದಾಗ ರವದಿಯನ್ನು ಸುಡಬೇಕು. ಗೆದ್ದಲು ಹುಳದ ಬಾಧೆ ಕಂಡುಬಂದಲ್ಲಿ ಅಥವಾ ಇಲಿಗಳ ಮತ್ತು ಹೆಗ್ಗಣಗಳ ಕಾಟ ಇದ್ದಲ್ಲಿ ರವದಿಯನ್ನು ಸುಡುವುದು ಅವಶ್ಯಕವಾಗಿರುತ್ತದೆ. ನೀರು ಬಸಿಯುವ ಕೊರತೆಯಿಂದಾಗಿ ಹೆಚ್ಚುವರಿ ತೇವಾಂಶದಿಂದ ನಾಟಿ ಮಾಡಲು ಸಾಧ್ಯವಾಗದಿದ್ದಲ್ಲಿ ರವದಿ ಸುಡುವುದು ಅವಶ್ಯಕವಾಗಿರುತ್ತದೆ. ಸಾಲು ಒಡೆಯುವುದು ಮತ್ತು ಮಣ್ಣನ್ನು ಮೃದುಗೊಳಿಸುವುದು. ಬೋದುಗಳ 2 ಮಗ್ಗಲಿಗೆ ಬಲರಾಮ ಅಥವಾ ತ್ರಿಶೂಲ ನೇಗಿಲ ಸಹಾಯದಿಂದ ಸಾಲುಗಳನ್ನು ಒಡೆಯುವುದರ ಮೂಲಕ ಮಣ್ಣು ಸಡಿಲಾಗಿ ಮೇಲ್ಭಾಗದ ಹಳೆಯ ಬೇರುಗಳು ಹರಿದು ಹೊಸ ಬೇರು ಬರಲು ಅನುಕೂಲವಾಗ್ತದೆ. ಅಲ್ಲದೆ ನೆಲದ ಮೇಲಿರುವ ಕಬ್ಬಿನ ಭಾಗಕ್ಕೆ ಮಣ್ಣು ಏರಿಸಿದಂತಾಗ್ತದೆ. ಈ ರೀತಿ ಮಾಡುವುದರಿಂದ ಕೂಳೆ ಕಬ್ಬು ಹೆಚ್ಚಿಗೆ ಮರಿ ಒಡಿತದೆ. ಇನ್ನು ಹುಸಿ ನಾಟಿ ಮಾಡುವುದು. ನಾಟಿ ಕಬ್ಬು ಶಿಲೀಂಧ್ರ ರೋಗಗಳಿಗೆ ಕೀಟಗಳಿಗೆ ತುತ್ತಾಗಿ ಸರಿಯಾಗಿ ಬೆಳೆಯದೇ ಇದ್ದಲ್ಲಿ 30%ಕ್ಕಿಂತ ಹೆಚ್ಚು ಹುಸಿ ಗುಣಿಗಳು ಕುಳೆ ಕಬ್ಬಿನಲ್ಲಿ ಕಂಡುಬರುತ್ತದೆ. ಕುಳೆ ಕಬ್ಬಿನ ಸಾಲಿನಲ್ಲಿ 60 ಸೆಂಟಿಮೀಟರ್ ಅಂತರದಲ್ಲಿ ಯಾವುದೇ ಕಬ್ಬಿನ ಸಸಿಗಳು ಇರದೇ ಹೋದರೆ ಅಂಥ ಸ್ಥಳಗಳಲ್ಲಿ ಹುಸಿ ತುಂಬುವುದು ಅವಶ್ಯ. ಹುಸಿ ತುಂಬಲು ಪಾಲಿಬ್ಯಾಗ್ ಸಸಿಗಳನ್ನು ತಯಾರಿಸಬೇಕಾದಲ್ಲಿ ಕಬ್ಬು ಕಟಾವು ಮಾಡುವ 1 ತಿಂಗಳ ಮುಂಚಿತವಾಗಿ 10 ಗುಂಡ್ಲೆ 5 ಸೆಂಟಿಮೀಟರ್ ಗಾತ್ರದ ಪಾಲಿಬ್ಯಾಗ್ನಲ್ಲಿ 1:1:1 ಪ್ರಮಾಣದಲ್ಲಿ ಮಣ್ಣು, ಉಸುಕು ಮತ್ತು ಕೊಟ್ಟಿಗೆ ಗೊಬ್ಬರ ತುಂಬಿ 1 ಕಣ್ಣಿನ ಬೀಜದ ತುಂಡುಗಳನ್ನು ಕಾರ್ಬನ್ ಡೈಜಿಂ ದ್ರಾವಣದಲ್ಲಿ ಅದ್ದಿ ಕಣ್ಣು ಮೇಲೆ ಬರುವಂತೆ ಅಡ್ಡಲಾಗಿ ಪಾಲಿಬ್ಯಾಗ್ನಲ್ಲಿ ನಾಟಿ ಮಾಡಿ 1 ತಿಂಗಳ ಸಸಿ ತಯಾರಾದ ಮೇಲೆ ಹುಸಿ ತುಂಬಲು ಉಪಯೋಗಿಸಬೇಕು. ಒಂಟಿ ಕಣ್ಣಿನ ಸಸಿಗಳನ್ನು ಸಸಿ ಮಡಿಗೆಗಳಲ್ಲಿಯೂ ತಯಾರಿಸಿಕೊಂಡು

0: ಮಾಡಬಹುದು. ಸಸಿ ನಾಟಿ ಮಾಡುವಾಗ ಹುಸಿ ಇರುವ ಸ್ಥಳದಲ್ಲಿ ಸಣ್ಣ ಗುಣಿ ಮಾಡಿ ಅದರಲ್ಲಿ ಸ್ವಲ್ಪ ಪ್ರಮಾಣದ ಸೂಪರ್ ಫಾಸ್ಫೇಟ್ ಹರಳನ್ನು ಹಾಕಿ ಪಾಲಿಬ್ಯಾಗನ್ನು ಹರಿದು ನಾಟಿ ಮಾಡಬೇಕು. ಕೂಳೆ ಬೆಳೆಯಲ್ಲಿ ರೋಗ ಪೀಡಿತ ಕೂಳೆಗಳನ್ನು ಅಗೆದು ಹುಸಿ ಗುಣಿಗಳನ್ನು ತುಂಬುವುದು ಸೂಕ್ತ.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.

ಆಕಾಶವಾಣಿ ಧಾರವಾಡ. ಈಗ ಜನಪದ ಸಂಗೀತ ಕಾರ್ಯಕ್ರಮ ಆರಂಭಕ್ಕೆ ಅಡವಿ ಸೋಮಾಪುರದ ಚನ್ನಪ್ಪ ವೀರಪ್ಪ ಅಂಗಡಿ ಮತ್ತು ಸಂಗಡಿಗರಿಂದ ಗೀಗೀ ಪದ.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು.
1: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ತೋಟಗಾರಿಕೆಯಲ್ಲಿ ತಂತ್ರಜ್ಞಾನದ ಬಳಕೆ ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಎವಿ ಕೊಳಕಿ.
2: ತೋಟಗಾರಿಕೆ ಕೃಷಿಯ ಪ್ರಮುಖ ವಿಭಾಗವಾಗಿದ್ದು ಹಣ್ಣುಗಳು, ತರಕಾರಿಗಳು, ಹೂಗಳು ಮತ್ತು ಅಲಂಕಾರಿಕ ಸಸ್ಯಗಳ ಬೆಳವಣಿಗೆಗೆ ಸಂಬಂಧಿಸಿದೆ. ಇಂದಿನ ಯುಗದಲ್ಲಿ ತಂತ್ರಜ್ಞಾನದ ಅಭಿವೃದ್ಧಿಯಿಂದ ತೋಟಗಾರಿಕೆ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆಗಳು ಸಂಭವಿಸಿವೆ. ಆಧುನಿಕ ತಂತ್ರಜ್ಞಾನಗಳು ಬಳಸುವುದರಿಂದ ಉತ್ಪಾದನೆ ಹೆಚ್ಚುವುದು, ಗುಣಮಟ್ಟ ಸುಧಾರಿಸುವುದು ಮತ್ತು ರೈತರ ಆದಾಯ ಹೆಚ್ಚಿಸುವುದು ಸಾಧ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ತೋಟಗಾರಿಕೆಯಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ನೆಲದ ಸಿದ್ಧತೆ ಮತ್ತು ಯಾಂತ್ರೀಕರಣ. ತೋಟಗಾರಿಕೆಯಲ್ಲಿ ಉತ್ತಮ ಉತ್ಪಾದನೆಗಾಗಿ ನೆಲವನ್ನು ಸರಿಯಾಗಿ ಸಿದ್ಧಪಡಿಸುವುದು ಅತ್ಯಗತ್ಯ. ಟ್ರ್ಯಾಕ್ಟರ್, ಪವರ್ ಟ್ರೇಲರ್, ರೋಟಾವೇಟರ್, ಲೆವೆಲರ್ ಮುಂತಾದ ಯಂತ್ರೋಪಕರಣವನ್ನು ಬಳಸುವುದರಿಂದ ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ಶ್ರಮದಲ್ಲಿ ನೆಲವನ್ನು ಸಿದ್ಧಪಡಿಸಬಹುದು. ಯಾಂತ್ರೀಕರಣದಿಂದ ಮಾನವ ಶ್ರಮ ಕಡಿಮೆಯಾಗುತ್ತದೆ ಮತ್ತು ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಜೊತೆಗೆ ಮಣ್ಣಿನ ರಚನೆ ಉತ್ತಮವಾಗುತ್ತದೆ ಮತ್ತು ಬೇರುಗಳ ಬೆಳವಣಿಗೆ ಸುಲಭವಾಗುತ್ತದೆ. ನರ್ಸರಿ ಮತ್ತು ಸಸಿ ಉತ್ಪಾದನಾ ತಂತ್ರಜ್ಞಾನ. ಉತ್ತಮ ಗುಣಮಟ್ಟದ ಸಸಿಗಳನ್ನು ತಯಾರಿಸಲು ಆಧುನಿಕ ನರ್ಸರಿ ತಂತ್ರಜ್ಞಾನ ಬಳಸಲಾಗುತ್ತದೆ. ಪಾಲಿಹೌಸ್, ಸೇಡ್ ನೆಟ್ ಹೌಸ್, ಮಿಸ್ಡ್ ಚೇಂಬರ್ ಮುಂತಾದ ವ್ಯವಸ್ಥೆಗಳು ಸಸ್ಯಗಳಿಗೆ ಸೂಕ್ತವಾದ ಪರಿಸರವನ್ನು ಒದಗಿಸುತ್ತವೆ. ಟಿಶ್ಯೂ ಕಲ್ಚರ್ ತಂತ್ರಜ್ಞಾನದಿಂದ ರೋಗರಹಿತ ಮತ್ತು ಒಂದೇ ಗುಣಲಕ್ಷಣಗಳಿರುವ ಸಸಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಬಹುದು. ಇದು ವಿಶೇಷವಾಗಿ ಹಣ್ಣು ಮತ್ತು ಹೂಗಾರಿಕೆ ಬೆಳೆಗಳಲ್ಲಿ ಬಹಳ ಉಪಯುಕ್ತವಾಗಿದೆ. ನೀರಾವರಿ ತಂತ್ರಜ್ಞಾನ. ನೀರಿನ ಕೊರತೆ ಇಂದಿನ ಪ್ರಮುಖ ಸಮಸ್ಯೆ ಆಗಿರುವುದರಿಂದ ನೀರಿನ ಸಂರಕ್ಷಿಸುವ ತಂತ್ರಜ್ಞಾನ ಬಹಳ ಅಗತ್ಯವಾಗಿದೆ. ಡ್ರಿಪ್ ಇರಿಗೇಷನ್ ನೀರನ್ನು ಸಸ್ಯಗಳ ಬೇರುಗಳಿಗೆ ನೇರವಾಗಿ ಹನಿ ಹನಿಯಾಗಿ ಒದಗಿಸುತ್ತದೆ. ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಳೆಯಂತೆ ನೀರನ್ನು ಸಿಂಪಡಿಸುತ್ತದೆ. ಈ ವಿಧಾನಗಳಿಂದ ನೀರಿನ ವ್ಯರ್ಥತೆ ಕಡಿಮೆಯಾಗುತ್ತದೆ ಮತ್ತು ಸಸ್ಯಗಳ ಬೆಳವಣಿಗೆ ಉತ್ತಮವಾಗುತ್ತದೆ. ಜೊತೆಗೆ ಗೊಬ್ಬರಗಳನ್ನು ನೀರಿನ ಮೂಲಕವೇ ನೀಡುವ ಫರ್ಟಿಗೇಷನ್ ತಂತ್ರಜ್ಞಾನವು ಬಳಸಲಾಗುತ್ತದೆ. ಗ್ರೀನ್ ಹೌಸ್ ಮತ್ತು ಪಾಲಿಹೌಸ್ ತಂತ್ರಜ್ಞಾನ. ಗ್ರೀನ್ ಹೌಸ್ ಮತ್ತು ಪಾಲಿಹೌಸ್ ವ್ಯವಸ್ಥೆಗಳು ನಿಯಂತ್ರಿತ ವಾತಾವರಣದಲ್ಲಿ ಕೃಷಿ ಮಾಡಲು ಸಹಾಯ ಮಾಡುತ್ತವೆ. ತಾಪಮಾನ, ಬೆಳಕು, ತೇವಾಂಶ ಮತ್ತು ಗಾಳಿ ಹರಿವನ್ನು ನಿಯಂತ್ರಿಸುವ ಮೂಲಕ ವರ್ಷಪೂರ್ತಿ ಬೆಳೆಗಳನ್ನು ಬೆಳೆಸಬಹುದು. ಇದು ವಿಶೇಷವಾಗಿ ಹೂಗಳು, ಟೊಮ್ಯಾಟೊ, ಕ್ಯಾಪ್ಸಿಕಂ ಮುಂತಾದ ಬೆಳೆಗಳಿಗೆ ಬಹಳ ಲಾಭಕಾರಕವಾಗಿದೆ. ಈ ತಂತ್ರಜ್ಞಾನದಿಂದ ಉತ್ಪಾದನೆಯ ಗುಣಮಟ್ಟ ಮತ್ತು ಪ್ರಮಾಣ ಎರಡೂ ಹೆಚ್ಚುತ್ತವೆ. ರೋಗ ಮತ್ತು ಕೀಟ ನಿಯಂತ್ರಣ ತಂತ್ರಜ್ಞಾನ. ತೋಟಗಾರಿಕೆಯಲ್ಲಿ ಕೀಟಕಗಳು ಮತ್ತು ರೋಗಗಳು ದೊಡ್ಡ ಸಮಸ್ಯೆಯಾಗಿವೆ. ಇದನ್ನು ನಿಯಂತ್ರಿಸಲು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಲಾಗುತ್ತದೆ. ಡ್ರೋನ್ಗಳ ಮೂಲಕ ಕೀಟನಾಶಕ ಸಿಂಪಡಿಸುವುದರಿಂದ ಪರಿಸರದ ಮೇಲೆ ಹಾನಿ ಕಡಿಮೆಯಾಗುತ್ತದೆ ಮತ್ತು ಆರೋಗ್ಯಕರ ಬೆಳೆಗಳನ್ನು ಪಡೆಯಬಹುದು. ಮಣ್ಣಿನ ಮತ್ತು ಹವಾಮಾನ

0: ಹವಾಮಾನ ವಿಶ್ಲೇಷಣೆ. ಮಣ್ಣಿನ ಗುಣಮಟ್ಟ ಮತ್ತು ಹವಾಮಾನ ಪರಿಸ್ಥಿತಿಗಳನ್ನು ತಿಳಿದುಕೊಳ್ಳುವುದು ಯಶಸ್ವಿ ತೋಟಗಾರಿಕೆ ಅಗತ್ಯ. ಈ ರೀತಿ ರೈತರು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡರೆ ಸ್ವಾವಲಂಬಿ ಮತ್ತು ಲಾಭದಾಯಕ ಕೃಷಿ ಸಾಧಿಸಬಹುದು. ಆದ್ದರಿಂದ ತೋಟಗಾರಿಕೆಯಲ್ಲಿ ತಂತ್ರಜ್ಞಾನದ ಬಳಕೆ ಅತ್ಯಂತ ಅವಶ್ಯಕ ಮತ್ತು ಉಪಯುಕ್ತವಾಗಿದೆ.
1: ತೋಟಗಾರಿಕೆಯಲ್ಲಿ ತಂತ್ರಜ್ಞಾನದ ಬಳಕೆ ಈ ಬಗ್ಗೆ ಮಾತನಾಡಿದವರು ಸಹಾಯಕ ಪ್ರಾಧ್ಯಾಪಕರಾದ ಎ.ವಿ. ಕೊಳಕಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಸಸ್ಯಗಳ ಬೇರುಗಳಿಗೆ ನೀರನ್ನು ನೇರವಾಗಿ ಹನಿ ಹನಿಯಾಗಿ ಒದಗಿಸುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಆಕಾಶವಾಣಿ ಧಾರವಾಡ, ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.
3: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಭಾರತೀಯ ಜನತಾ ಪಾರ್ಟಿ ತಿದ್ದಲೇನ ಪಶ್ಚಿಮ ಬಂಗಾಳ ರಾಜ್ಯೆ 94-200 ಸದಸ್ಯೀಯ ರಾಜ್ಯ ವಿಧಾನಸಭಾಯಾಂ ಪ್ರಚಂಡಂ ಜನಾದೇಶಂ ಪ್ರಾಪ್ಯ ಇತಿಹಾಸಃ ವಿನಿರ್ಮಿತಃ. ಅನೇನ ಸ್ವಾಧೀನತಾನಂತರಂ ಪ್ರಥಮವಾರಂ ಪಶ್ಚಿಮ ಬಂಗಾಳ ರಾಜ್ಯೆ ಭಾಜಪಾದಲಂ ಬಹುಮತೇನ ಸತ್ತಾಯಾಂ ಆಗತಮಸ್ತಿ. ಅಸಂ ರಾಜ್ಯೆ ಸತ್ತಾಧಾರಿ ಭಾಜಪಾ ನೇತೃತ್ವಯುಕ್ತೇನ ಎನ್ಡಿಎ ದಲೇನ ಪುನರೇಕವಾರಂ ಜನಾದೇಶಂ ಪ್ರಾಪ್ಯ ತೃತೀಯವಾರಂ ಸತ್ತಾಯಾಂ ಆಗಮ್ಯತೆ, ಯತ್ರ ಹಿ ಭಾಜಪಾದಲೇನ 73 ಆಸನಾನಿ ವಿಜಿತಾನಿ. ಕೇರಳಂ ರಾಜ್ಯೆ ಕಾಂಗ್ರೆಸ್ ನೇತೃತ್ವೇನ ಯುಡಿಎಫ್ ಇತಿ ಸಂಯುಕ್ತ ಲೋಕತಾಂತ್ರಿಕ ಘಟಬಂಧನೇನ ಊನಶತಂ ಆಸನೇಷು ವಿಜಯಂ ಪ್ರಾಪ್ಯ ನಿರ್ಣಾಯಕರೂಪೇಣ ಸತ್ತಾಂ ಪ್ರತಿ ಪ್ರತ್ಯಾಗಮನಸ್ಯ ಸಂಕೇತಃ ಪ್ರದತ್ತಃ, ಯತ್ರ ಚ ಕಾಂಗ್ರೆಸ್ ದಲೇನ 63 ಆಸನಾನಿ ವಿಜಿತಾನಿ. ಪುದುಚೇರಿತ್ಯತ್ರ ರಾಷ್ಟ್ರೀಯ ಪ್ರಜಾತಾಂತ್ರಿಕ ಘಟಬಂಧನೇನ ಎನ್ಡಿಎ ಇತ್ಯನೇನ 30 ಆಸನೇಷು 18 ಆಸನಾನಿ ವಿಜಿತ್ಯ ಸರ್ವಕಾರಂ ರಚಯಿತುಂ ಸ್ಪಷ್ಟ ಬಹುಮತಂ ಪ್ರಾಪ್ತಮಸ್ತಿ. ಪಶ್ಚಿಮ ಬಂಗಾಳ ರಾಜ್ಯೆ ಭವಾನಿಪುರ ವಿಧಾನಸಭಾ ಕ್ಷೇತ್ರೆ ಭಾಜಪಾ ಪ್ರತ್ಯಾಶಿ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರೀಂ ಟಿಎಂಸಿ ನೇತ್ರೀಂ ಮಮತಾ ಬ್ಯಾನರ್ಜೀಂ 15,000 ಮತೈ ಪರಾಜಿತವಾನ್. ನಿರ್ವಾಚನ ಸೂಚಿ ವಿಶೇಷ ಸಘನ ಪುನರೀಕ್ಷಣಸ್ಯ ಎಸ್ಐಆರ್ ಇತ್ಯಸ್ಯ ಅನಂತರಂ ಪ್ರಥಮ ನಿರ್ವಾಚನೆ ಮಮತಾ ಬ್ಯಾನರ್ಜಿ ನೇತೃತ್ವೇನ ತೃಣಮೂಲ ಕಾಂಗ್ರೆಸ್ ಇತ್ಯಸ್ಯ 15 ವರ್ಷೀಯಂ ಶಾಸನಂ ಸಮಾಪ್ತಂ ಕೃತ್ವಾ ಭಾಜಪಾದಲೇನ ಬಹುಮತಂ ಪ್ರಾಪ್ತಮಸ್ತಿ. ಪಶ್ಚಿಮ ಬಂಗಾಳ ರಾಜ್ಯೆ ಭಾಜಪಾದಲೇನ 60-200 ತೃಣಮೂಲ ಕಾಂಗ್ರೆಸ್ ದಲೇನ 80 ಆಸನಾನಿ ಚ ವಿಜಿತಾನಿ. ಅಭಿನೇತಾ ಪರಿವರ್ತಿತ ರಾಜನೇತಾ ಚ ಚಂದ್ರಶೇಖರನ್ ಜೋಸೆಫ್ ವಿಜಯಸ್ಯ ನೇತೃತ್ವೇ ತಮಿಳಗ್ ವೇತ್ರಿ ಖಜಗಂ ಟಿವಿಕೆ ಇತಿ ದಲೇನ ತಮಿಳುನಾಡು ವಿಧಾನಸಭಾ ನಿರ್ವಾಚನೆ ಏಕೈಕ ಬೃಹತ್ತಮ ದಲರೂಪೇಣ ಉದ್ಭವನ್ ಇತಿಹಾಸ ವಿನಿರ್ಮಿತ. ರಾಜ್ಯೆ 34-200 ನಿರ್ವಾಚನ ಕ್ಷೇತ್ರು ಟಿವಿಕೆ ದಲೇನ 80 ಆಸನಾನಿ ಪ್ರಾಪ್ತಾನಿ. ಭಾಜಪಾದಲಸ್ಯ ವರಿಷ್ಠ ನೇತ್ರ ಅಥ ಪ್ರಧಾನಮಂತ್ರಿಣಾ ಶ್ರೀ ನರೇಂದ್ರ ಮೋದಿನ ಐತಿಹಾಸಿಕ ಅಭೂತಪೂರ್ವ ದಿವಸೋಯಮಿತಿ ಉಕ್ತ ಪಶ್ಚಿಮ ಬಂಗಾಳ ಅಸಂ ಪುದುಚೇರಿ ತಮಿಳುನಾಡು ಕೇರಳಂ ರಾಜ್ಯಾನಾಂ ಜನಾನಾಂ ದಲಕಾರ್ಯಕರ್ತೃಣಾಂಚ ಪ್ರತಿ ಆಭಾರ ಪ್ರಕಟಿತ. ಹ್ಯಃ ನವದಿಲ್ಲ್ಯಾಂ ಭಾಜಪಾ ಮುಖ್ಯಾಲಯೇ ದಲಕಾರ್ಯಕರ್ತೃನ್ ಸಂಬೋಧಯನ್ ಶ್ರೀಮೋದಿ ಅವದತ್ ಯತ್ ಅಯಂ ರಾಷ್ಟ್ರಸ್ಯ ಕೃತೆ ನೂತನ ಪ್ರಭಾತಸ್ಯ ಸೂಚಕಃ ಅಸ್ತಿ, ತಥಾ ಚ ಜನಾಃ ಭಾರತಸ್ಯ ಮಹಾಲೋಕತಂತ್ರೇ ಕಾರ್ಯಪ್ರದರ್ಶನಸ್ಯ ರಾಜನೀತಿಷು ಏಕ ಭಾರತ ಶ್ರೇಷ್ಠ ಭಾರತಸ್ಯ ಭಾವನಾಯಾಂಚ ವಿಶ್ವಾಸಂ ಸ್ಥಾಪಿತವಂತಃ.
4: जय पराजय लोकतंत्र और चुनावी राजनीति का एक स्वाभाविक हिस्सा होता है, लेकिन 5 प्रदेशों की जनता ने पूरे विश्व को दिखाया है कि ये हमारा भारत मदर ऑफ डेमोक्रेसी क्यों है. लोकतंत्र डेमोक्रेसी हमारे लिए सिर्फ एक तंत्र नहीं है, ये हमारी रगों में दौड़ता हुआ संस्कार है और आज सिर्फ

0: का लोकतंत्र ही नहीं जीता है, आज भारत का संविधान भी जीता है।
1: प्रधानमन्त्रिणा श्रीमोदिना उक्तं यत् देशस्य विंशत्यधिकेषु राज्येषु भाजपा एनडीए सर्वकाराः सत्तायां सन्ति तथा च भाजपायाः मन्त्रः जनता एव जनार्दनः इति। भाजपादलेन पुदुचेरीत्यत्र विधानसभायाः नेतारं निर्वाचयितुं दलस्य वरिष्ठनेता एवं केन्द्रीयमन्त्री डॉ मनसुख मांडविया एवं पुदुचेरीत्यत्र दलस्य प्रभारी निर्मलकुमार सुराना च केन्द्रीय पर्यवेक्षकरूपेण चितवन्तौ। नामद्वयमपि भाजपा संसदीयमण्डलस्य केन्द्रीय पर्यवेक्षकमण्डलेन अनुमोदितमासीत्। आईपीएल इति विंशतिं प्रतिविंशतिः क्रिकेट लीग प्रतिस्पर्धायां मुंबई नगरस्य वानखेड़े क्रीडांगणे गतरात्रौ मुंबई इंडियंस दलेन लखनऊ सुपर जायंट्स दलं षट्स्तोभैः पराजितम्। अद्य सायं सार्धसप्तवादने दिल्ली कैपिटल्स अथ चेन्नई सुपर किंग्स दलयोर्मध्ये दिल्ल्याः अरुण जेटली क्रीडांगणे क्रिकेट लीग प्रतिस्पर्धा निश्चिता वर्तते। इति वार्ताः।
2: ಆಕಾಶವಾಣಿ ಧಾರವಾಡ.
3: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
4: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
3: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
4: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
3: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ.
4: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
3: ಮೊಬೈಲ್ 9448309994
4: 9448309994
5: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
6: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಮೇ 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
5: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415 ಹಾಗೂ 2443416. ಎಸ್ಟಿಡಿ ಸಂಖ್ಯೆ 0836.
2: ಇನ್ನು ಮುಂದೆ ಕೆಲವು ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ. ನಂತರ 7:05 ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ. 7:15 ವಚನಾಮೃತ ಪ್ರಾಯೋಜಿತ ಕಾರ್ಯಕ್ರಮ

0: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಬಂದಿದ್ಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
1: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
1: ಆಹಾ, ನಮ್ ದೇವರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಮಾಹಿತಿ ತಂತ್ರಜ್ಞಾನ ಸೇವೆಗಳ ರಾಜ್ಯದ ಒಟ್ಟು ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ. ಕೇಂದ್ರ ಕನಿಷ್ಠ ಬೆಂಬಲ ಬೆಲೆ ಯೋಜನೆ, ಸೂರ್ಯಕಾಂತಿ ಖರೀದಿಗೆ ಕೇಂದ್ರದ ಒಪ್ಪಿಗೆ. ರೈತ ಉತ್ಪಾದಕರ ಸಂಸ್ಥೆ ವಿಜಯಪುರದಲ್ಲಿ ರಫ್ತು ಗುಣಮಟ್ಟದ ತೋಟಗಾರಿಕೆ ಬೆಳೆಗಾರರಿಗೆ ತರಬೇತಿ. ಅಮೃತ ಸರೋವರ ಯೋಜನೆ, ತುಮಕೂರು ಜಿಲ್ಲೆಯ ಕೆರೆಗಳ ಪುನಶ್ಚೇತನ. ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ನವೋದ್ಯಮ ಕ್ಷೇತ್ರದಲ್ಲಿ ಕರ್ನಾಟಕ ವಿಶ್ವಕ್ಕೆ 8ನೇ ಸ್ಥಾನದಲ್ಲಿದೆ, ಮುಂಬರುವ 5 ವರ್ಷಗಳಲ್ಲಿ 3ನೇ ಸ್ಥಾನಕ್ಕೇರಲಿದೆ ಎಂದು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಫೇಸ್ಬುಕ್ನಲ್ಲಿ ಈ ವಿಷಯ ತಿಳಿಸಿರುವ ಸಚಿವರು, ಮಾಹಿತಿ ತಂತ್ರಜ್ಞಾನಗಳ ಸೇವೆಗಳ ರಫ್ತಿನಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ. ರಾಜ್ಯದ ಐಟಿ ಸೇವೆಗಳ ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿ ದಾಟಿದೆ ಎಂದಿದ್ದಾರೆ. ಎಲಿವೇಟ್, ಬಿಯಾಂಡ್ ಬೆಂಗಳೂರು, ಲೀಪ್ ಮುಂತಾದ ಯೋಜನೆಗಳು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಆಕರ್ಷಿಸಿ ಉದ್ಯಮಗಳನ್ನು ವಿಸ್ತರಿಸುತ್ತಿವೆ ಎಂದು ಹೇಳಿದ್ದಾರೆ. ಕೇಂದ್ರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಕ್ವಿಂಟಾಲ್ ಸೂರ್ಯಕಾಂತಿಗೆ 7,721 ರೂಪಾಯಿ ರೈತರಿಗೆ ನೀಡಿ ಖರೀದಿಸಲು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯಡಿ ರೈತ ಉತ್ಪಾದಕರ ಸಂಸ್ಥೆಗಳ ಮೂಲಕ ವಿಜಯಪುರ ಜಿಲ್ಲೆಯ ರೈತರಿಗೆ ತರಬೇತಿ ಹಾಗೂ ರಫ್ತು ಮಾಹಿತಿ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ನಾಸಿಕ್ನ ಸಹ್ಯಾದ್ರಿ ಫಾರ್ಮ್ ಸಹಯೋಗದಲ್ಲಿ ತಿಕೋಟಾದಲ್ಲಿ 100 ಎಕರೆಯಲ್ಲಿ ಉತ್ಕೃಷ್ಟ ದರ್ಜೆಯ R36 ತಳಿ ದ್ರಾಕ್ಷಿಯನ್ನು ಪ್ರಗತಿಪರ ಕೃಷಿಕ ಮಹಿಳೆ ಕೃಷ್ಣವೇಣಿ ಬೆಳೆಯುತ್ತಿದ್ದಾರೆ, ಉತ್ತಮ ಇಳುವರಿ ಸಹ ಪಡೆಯುತ್ತಿದ್ದಾರೆ ಎಂದು ಸಚಿವರು ಶ್ಲಾಘಿಸಿದ್ದಾರೆ. ರಾಷ್ಟ್ರೀಯ ಜೀವನೋಪಾಯ ಮಿಷನ್ NRLM ಅಡಿ ಸ್ವಸಹಾಯ ಸಂಘದ ಮಹಿಳೆಯರೇ ನಿರ್ವಹಿಸುವ ಅಕ್ಕಾ ಕೆಫೆ ದುಡಿಯುವ ಮಹಿಳೆಯರ ಸ್ವಾವಲಂಬನೆ ಹಾಗೂ ಆರ್ಥಿಕ ಪ್ರಗತಿಗೆ ಕಾರಣವಾಗಿದೆ ಎಂದು ಚಾಮರಾಜನಗರ ಸಂಸದ ಸುನೀಲ್ ಬೋಸ್ ತಿಳಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕು ತೆರಕಣಂಬಿಯಲ್ಲಿ ನೂತನ ಅಕ್ಕಾ ಕೆಫೆ ಉದ್ಘಾಟಿಸಿ ಅವರು ಮಾತನಾಡಿದರು. ಮತ್ತೊಂದು ಅಕ್ಕಾ ಕೆಫೆಯನ್ನು ಮಲೈ ಮಹದೇಶ್ವರ ಬೆಟ್ಟದಲ್ಲಿಯೂ ಶೀಘ್ರ ಆರಂಭಿಸಲಾಗುವುದು ಎಂದರು. ಕೇಂದ್ರ ಪುರಸ್ಕೃತ ಅಮೃತ ಸರೋವರ ಯೋಜನೆಯಡಿ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕೆರೆಗಳ ಹೂಳೆತ್ತಿಸಿ ಜಲಪಾತ್ರವನ್ನು ವಿಸ್ತರಿಸಲು ಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕರ್ನಾಟಕ

0: ಸಂಘದ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ನ್ಯಾಯಾಲಯ ಸಭಾಂಗಣದಲ್ಲಿ ಜರುಗಿದ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಕೆರೆಗಳ ಹೂಳನ್ನು ರೈಲ್ವೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳಿಗೆ ಬಳಸುವ ಕುರಿತು ಚಿಂತನೆ ನಡೆದಿದೆ ಎಂದು ಹೇಳಿದ್ದಾರೆ. ಅಸ್ತಮಾ ಬಾಧಿತ ಪ್ರತಿಯೊಬ್ಬರಿಗೂ ಅಲರ್ಜಿ ನಿವಾರಕ ಔಷಧಿಗಳ ತುರ್ತು ಪೂರೈಕೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಅಸ್ತಮಾ ಬಗ್ಗೆ ಭಯ ಹೋಗಲಾಡಿಸಿ ಜನಜಾಗೃತಿ ಮೂಡಿಸುವ ಹಲವು ಕಾರ್ಯಕ್ರಮಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಇಂದು ಆಯೋಜಿಸಿದೆ. ವಿಶ್ವಾದ್ಯಂತ 25 ಕೋಟಿ ಹಾಗೂ ಭಾರತದಲ್ಲಿ 1 ಕೋಟಿ 50 ಲಕ್ಷ ಜನ ಅಸ್ತಮಾ ಬಾಧಿತರಾಗಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಂಗಳೂರಿನ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಅಸ್ತಮಾ ಎನ್ನುವುದು ಶ್ವಾಸಕೋಶಗಳಿಗೆ ಸಂಬಂಧಿಸಿದ ದೀರ್ಘಕಾಲಿಕ ಕಾಯಿಲೆಯಾಗಿದ್ದು ಶ್ವಾಸಕೋಶಗಳು ನಮ್ಮ ದೇಹದ ಅತ್ಯಂತ ವೈಟಲ್ ಆರ್ಗನ್ ಆಗಿರುವ ಕಾರಣದಿಂದ ದೇಹದ ಜೀವಕೋಶಗಳಿಗೆ ಆಮ್ಲಜನಕ ಪೂರೈಸುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿರುತ್ತದೆ. ಯಾವುದೋ ಅಲರ್ಜಿಕಾರಕ ವಸ್ತುವಿನಿಂದಾಗಿ ಅಲರ್ಜಿ ಉಂಟಾಗಿ ಗಾಳಿ ಚೀಲಗಳಿಗೆ ಆಮ್ಲಜನಕ ಹೋಗದೇ ಇದ್ದಾಗ ಈ ರೀತಿಯ ಅಸ್ತಮಾ ಆಘಾತ ಉಂಟಾಗುತ್ತದೆ. ಯಾವ ಕಾರಣಕ್ಕೆ ಈ ಅಲರ್ಜಿ ಆಗುತ್ತದೆ ಅನ್ನೋದನ್ನು ತಿಳಿದುಕೊಂಡು ಅದು ಧೂಳಿನ ಕಣ ಇರಬಹುದು, ಪರಾಗದ ಕಣಗಳಿರಬಹುದು, ಸಾಕು ಪ್ರಾಣಿಗಳ ರೋಮಗಳಿರಬಹುದು, ಶೀತ ಗಾಳಿ, ತಂಪು ಗಾಳಿ, ವಾಯು ಮಾಲಿನ್ಯ, ವಿಪರೀತವಾದಂತಹ ಹೊಗೆ, ಶ್ವಾಸಕೋಶ ಕೆರಳುವಿಕೆ ಆಗಿ ಅಸ್ತಮಾ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಇದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಸಕಾಲದಲ್ಲಿ ತೆಗೆದುಕೊಳ್ಳತಕ್ಕದ್ದು. ಅಸ್ತಮಾ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಾಗುವುದಿಲ್ಲ, ಆದರೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಪುದುಚೇರಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಗಳಿಸಿದ ಹಿನ್ನೆಲೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ದುರ್ಗದ ಬೈಲಿನಲ್ಲಿ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ್, ಶಾಸಕ ಮಹೇಶ್ ತೆಂಗಿನಕಾಯಿ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಹಜ್ ಯಾತ್ರಿಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಶುಭ ಕೋರಿ ಬೀಳ್ಕೊಟ್ಟರು. ಕರ್ನಾಟಕ ಹಜ್ ಸಮಿತಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಜ್ ಯಾತ್ರಿಕರು ತಮ್ಮ ಪ್ರಾರ್ಥನೆಯಲ್ಲಿ ರಾಜ್ಯದ ಒಳಿತನ್ನು ಬಯಸುವಂತೆ ಕೋರಿದರು. ಕಲಬುರಗಿ ಹಾಗೂ ಹುಬ್ಬಳ್ಳಿಯಲ್ಲಿ ಹಜ್ ಭವನಗಳನ್ನು ಶೀಘ್ರ ನಿರ್ಮಿಸುವುದಾಗಿ ತಿಳಿಸಿದರು. ರಾಜ್ಯದ ಅರಣ್ಯದ ಅಂಚಿನಲ್ಲಿ ಅಗ್ನಿ ಅವಘಡಗಳನ್ನು ನಿಯಂತ್ರಿಸಲು ಸನ್ನದ್ಧತೆ ಹಾಗೂ ಉದ್ದೇಶಪೂರ್ವಕ ಬೆಂಕಿ ಹಚ್ಚುವ ಕಿಡಿಗೇಡಿಗಳ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮಕ್ಕೆ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ಮಾಹಿತಿ ನೀಡಿರುವ ಸಚಿವರು, ಬೀದರ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಿಸಲು ಸೂಕ್ತ ಸಿದ್ಧತೆ ಕೈಗೊಳ್ಳಲು ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾಗಿ ತಿಳಿಸಿದ್ದಾರೆ.
5: 9ನೇ ರಾಷ್ಟ್ರೀಯ ಜಾನುವಾರು ರೋಗ ತಡೆ ಕಾಲುಬಾಯಿ ರೋಗ ವಿರುದ್ಧದ ಲಸಿಕೆ ನೀಡಿಕೆ ಮಾಸಿಕ ಅಭಿಯಾನ ಈ ತಿಂಗಳ 22ರವರೆಗೆ ರಾಜ್ಯಾದ್ಯಂತ ನಡೆಯಲಿದೆ. ಈ ಅಭಿಯಾನದ ಕುರಿತು ಪಶುಪಾಲನಾ ಇಲಾಖೆಯ ಹಾವೇರಿ ಜಿಲ್ಲೆ ಉಪನಿರ್ದೇಶಕ ಡಾಕ್ಟರ್ ಶಿವಯೋಗಿ ಎಲಿ ಮಾಹಿತಿ ನೀಡಿದ್ದಾರೆ.
6: ಜಿಲ್ಲೆಯಲ್ಲಿ ಒಟ್ಟು 289,626 ಜಾನುವಾರುಗಳು ಇದ್ದು ಇವುಗಳಿಗೆ ಲಸಿಕೆ ಹಾಕಲು ಸರ್ಕಾರದಿಂದ 318,500 ಡೋಸ್ ಲಸಿಕೆ ಮತ್ತು ಸಿರಿಂಜ್ಗಳು ಸರಬರಾಜಾಗಿರುತ್ತವೆ. 2,952 ಬ್ಲಾಕ್ಗಳಾಗಿ ವಿಂಗಡಿಸಿ ಮೈಕ್ರೋಪ್ಲಾನನ್ನು ತಯಾರಿಸಲಾಗಿದ್ದು 468 ಲಸಿಕಾದಾರರನ್ನು ನೇಮಕ ಮಾಡಿಕೊಳ್ಳಲಾಗಿದೆ. 171 ತಂಡಗಳಾಗಿ ವಿಂಗಡಿಸಿ ಆದೇಶ ನೀಡಲಾಗಿದೆ. ಈ ತಂಡದ ಸದಸ್ಯರುಗಳು ನಿಗದಿಪಡಿಸಿದ ದಿನಾಂಕದಂದು ನಿಗದಿಪಡಿಸಿದ ಹಳ್ಳಿಗೆ ಪ್ರಯಾಣಿಸಿ ರೈತರ ಮನೆ ಮನೆಗೆ ತೆರಳಿ ಉಚಿತವಾಗಿ ದನ ಮತ್ತು ಎಮ್ಮೆಗಳಿಗೆ ಕಾಲು ಮತ್ತು ಬಾಯಿ ಬೇನೆ ಲಸಿಕೆಯನ್ನು ಹಾಕಿ ಭಾರತ್ ಪಶುಧನ್ ತಂತ್ರಾಂಶದಲ್ಲಿ ಇಂಡೀಕರಣಗೊಳಿಸುತ್ತಾರೆ.

0: ಚಿಕ್ಕಮಗಳೂರು ತಾಲೂಕು ಅರಳೆಗುಪ್ಪೆ ಗ್ರಾಮದ ಕಾರಂಜಿ ಕೆರೆಯಲ್ಲಿ ಮುಳುಗಿ ನಾಲ್ವರು ಮಕ್ಕಳು ಮೃತಪಟ್ಟ ದುರ್ಘಟನೆ ನಿನ್ನೆ ಸಂಜೆ ನಡೆದಿದೆ. ಒಟ್ಟು ಐವರು ಮಕ್ಕಳು ಕೆರೆ ಬಳಿ ಆಟವಾಡುತ್ತಾ ನೀರಿಗೆ ಬಿದ್ದಿದ್ದು ಓರ್ವ ಬಾಲಕಿಯನ್ನು ಸ್ಥಳೀಯರು ರಕ್ಷಿಸಿದ್ದಾರೆ. ನೀರಿಗೆ ಬಿದ್ದವರೆಲ್ಲರೂ 8 ರಿಂದ 12 ವರ್ಷ ಮಕ್ಕಳಾಗಿದ್ದಾರೆ. ಬೆಂಗಳೂರಿನ ಕ್ರಾಂತಿವೀರ ಶ್ರೀ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಹಾಗೂ ರಾಯಚೂರು ಜಿಲ್ಲೆ ಸಿಂಧನೂರು ರೈಲು ನಿಲ್ದಾಣಗಳ ಮಧ್ಯೆ ದಿನಂಪ್ರತಿ ಮಧ್ಯರಾತ್ರಿ 12:15ಕ್ಕೆ ಸಂಚರಿಸುವ ರೈಲಿನ ವೇಳೆ ಬದಲಿಸಲಾಗಿದ್ದು ಜೂನ್ 20 ತಾರೀಖಿನಿಂದ ರಾತ್ರಿ 11:40ಕ್ಕೆ ಹೊರಡಲಿದೆ ಎಂದು ನೈಋತ್ಯ ರೈಲ್ವೆ ತಿಳಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಬೇಸೂರು ಗ್ರಾಮದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪನೆಯಾಗಲಿದೆ ಎಂಬ ಊಹಾಪೋಹಗಳನ್ನು ಜಿಲ್ಲಾಧಿಕಾರಿ ಎನ್ ಹೇಮಂತ್ ಅಲ್ಲಗಳೆದಿದ್ದಾರೆ. ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಬೇಸೂರು ಗ್ರಾಮದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪಿಸಲು ಜಮೀನು ಗುರುತಿಸಿದೆ ಹಾಗೂ ಈ ಸಂಬಂಧ ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂಬ ಮಾಹಿತಿ ವದಂತಿಯಾಗಿದೆ. ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಎಂದು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಹಿತಿ ತಂತ್ರಜ್ಞಾನ ಸೇವೆಗಳ ರಾಜ್ಯದ ಒಟ್ಟು ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ. ಕೇಂದ್ರ ಕನಿಷ್ಠ ಬೆಂಬಲ ಬೆಲೆ ಯೋಜನೆ, ಸೂರ್ಯಕಾಂತಿ ಖರೀದಿಗೆ ಕೇಂದ್ರದ ಒಪ್ಪಿಗೆ. ರೈತ ಉತ್ಪಾದಕರ ಸಂಸ್ಥೆ ವಿಜಯಪುರದಲ್ಲಿ ರಫ್ತು ಗುಣಮಟ್ಟದ ತೋಟಗಾರಿಕೆ ಬೆಳೆಗಾರರಿಗೆ ತರಬೇತಿ. ಅಮೃತ ಸರೋವರ ಯೋಜನೆ, ತುಮಕೂರು ಜಿಲ್ಲೆಯ ಕೆರೆಗಳ ಪುನಶ್ಚೇತನ. ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ. ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ. ಕೇಳಿ ವಚನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ಧಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ 2 ಹಾಗೂ 3ನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ನೀಡಲಾಗಿದೆ.
1: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
2: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
1: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
2: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
1: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
3: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ದೊಡ್ಡಮನೆ ಕೋಚಿಂಗ್ ಕ್ಲಾಸಸ್, ಗಾಂಧಿನಗರ, ಧಾರವಾಡ.
4: ನಲ್ಮೆಯ ಕೇಳುಗರೆ, ಹಾಡಿದೊಡೆ ಎನ್ನೊಡೆಯನ್ನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ್ನ ಬೇಡುವೆ,
3: ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವಂಗೆ ಸೆರಗೊಡ್ಡಿ ಬೇಡುವೆ.
4: 12ನೇ ಶತಮಾನದ ಶರಣರ ಭಕ್ತಿ ಪಥ ತೋರುವ ವಿಶಿಷ್ಟ ವಚನವಿದು. ವೈಯಕ್ತಿಕ ನಡೆನುಡಿ ಸಾಮರಸ್ಯದೊಡನೆ ಆಧ್ಯಾತ್ಮ ಸಾಧನೆಗೆ ತೊಡಗುವ ಬಸವಾದಿ ಪ್ರಮುಖರು ತಮ್ಮ ವಚನಗಳ ಮೂಲಕ ಜ್ಞಾನದ ದೀವಿಗೆ ಹಚ್ಚಿದರು.
3: ಆ ಬೆಳಕನ್ನು ಕಳೆದ 4.5 ವರ್ಷಗಳಿಂದ ನಮ್ಮ ಅಭಿಮಾನಿ ಕೇಳುಗರಿಗೆ ತಲುಪಿಸುತ್ತಿದೆ ವಚನಾಮೃತ ಸರಣಿ. ಮತ್ತೊಂದು ಅರ್ಥಪೂರ್ಣ ಸಂಚಿಕೆಗಿದು ಸ್ವಾಗತ.
4: ಸುಸ್ವಾಗತ.

0: ಡಾಕ್ಟರ್ ಮೈತ್ರೇಣಿ ಗದಿಗೆಪ್ಪಗೌಡರ್ ಅವರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರು, ಡಾಕ್ಟರ್ ಎಂಡಿ ಗೋಗೇರಿ ಸಮಗ್ರ ಸಾಹಿತ್ಯ ಕುರಿತಂತೆ ಪಿಎಚ್ಡಿ ಮಾಡಿದವರು, ಕನ್ನಡ ಸಾಹಿತ್ಯ ಅಕಾಡೆಮಿಯ ಸದಸ್ಯರು, ವಚನಕಾರರ ಕುರಿತಂತೆ ವಿಶೇಷವಾಗಿ ಅಕ್ಕ ಮಹಾದೇವಿ ಹಾಗೂ ಮತ್ತಿತರ ವಚನಕಾರ್ತಿಯರ ಕುರಿತಂತೆ ವಿಶೇಷ ಅಧ್ಯಯನ ಮಾಡಿದವರು, ಬಸವಾದಿ ಪ್ರಮಥರ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಸದಾ ಚಲನಶೀಲರು. ಬನ್ನಿ ಅವರ ಮಾತುಗಳನ್ನು ಕೇಳೋಣ.
1: ಆತ್ಮೀಯ ಕೇಳುಗರೆ, ಇವತ್ತ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮೈತ್ರೇಣಿ ಗದಿಗೆಪ್ಪಗೌಡರ್ ಅವರು. ಡಾಕ್ಟರ್ ಮೈತ್ರೇಣಿ ಅವರೇ, ಒಬ್ಬ ಮಹಿಳಾ ಅಸ್ಮಿತೆಯನ್ನು ನಾವು ಸಾರೋದೇನಿದೆಯಲ್ಲ, ಅದನ್ನು ವಿಚಾರ ಮಾಡ್ತಾ ಹೋದರೆ ನಾವು 12ನೇ ಶತಮಾನಕ್ಕೆ ಹೋಗಬೇಕಾಗ್ತದೆ. ಬಸವಾದಿ ಶರಣರ ಒಂದು ಕಾಲಕ್ಕೆ ಅಲ್ಲಿ ಮಹಿಳೆಯರಿಗೆ ಒಂದು ಸರಿಸಮನಾದ ಸ್ಥಾನವನ್ನು ಕೊಟ್ಟರು. ಅಕ್ಕಮಹಾದೇವಿ ಮುನ್ನರೇಗೆ ಬರ್ತಾರೆ, 37-38 ವಚನಕಾರ್ತಿಯರು ಬರ್ತಾರೆ.
2: ಈ 12ನೇ ಶತಮಾನದ ಕಾಲಘಟ್ಟವನ್ನ ನಾವು ಬಹುಮುಖಿಯಾಗಿ ನೋಡ್ಬೇಕು ಸರ್. ಅದನ್ನ ನನ್ನ ತಿಳುವಳಿಕೆ ನೆಲೆಯಲ್ಲಿ ಗಮನಿಸಿದ್ದು ಅಂತಂದ್ರೆ, ಸಾಮಾಜಿಕ ಸಮಾನತೆಯ ಒಂದು ಸಂಘರ್ಷದ ಕಾಲ. ಆ ಕಾಲವನ್ನ ಒಂದು ಭಾಷ್ಯದ ರೂಪವಾಗಿ ಅಥವಾ ತಮ್ಮ ಅರಿವಿನ ಆಂದೋಲನ ಅಂತ ಕರಿತೀವಿ. ಅದನ್ನ ಸಮಾಜೋಧಾರ್ಮಿಕ ಆಂದೋಲನ ಒಂದು ಕಡೆಗಾದ್ರೆ, ವಚನಗಳನ್ನ ರಚಿಸಲೇಬೇಕು ಅಂತ ಯೋಚನೆ ಮಾಡಿದವರಲ್ಲ ಅವರು, ಯಾರು ವಿದ್ಯೆಯನ್ನು ಪಡೆದುಕೊಂಡವರಲ್ಲ. ಯಾಕಂದ್ರೆ ಸಮಾಜದ ಬಹುವರ್ಗದ ಜನ ಕೇರಿಯವರು. ಇವತ್ತಿಗೂ ಕೂಡ ನಮಗೆ ದೊರೀತಕ್ಕಂತ ಸಮಗ್ರ ವಚನ ಸಂಪುಟದಲ್ಲಿ ನಾವು ಈ ವಚನಗಳನ್ನು ಗಮನಿಸಿಕೊಂಡಾಗ, ವಚನಗಳು ಅವರ ಅನುಭವವನ್ನ ಅವರು ಅಭಿವ್ಯಕ್ತಿಸಿರೋದದು. ಈ ಮಹಾಮನೆ ಅನ್ನುವ ಒಂದು ಸಂಸತ್ತಿನ ಒಂದು ಪರಿಕಲ್ಪನೆ ಇತ್ತಲ್ಲ, ಅದು ಆಳು ಅರಸ ಎಂಬ ವರ್ಗ ಭೇದ, ಅಂತ್ಯಜ ಕುಲಜ ಎಂಬ ಭೇದ, ಸ್ತ್ರೀ ಮತ್ತು ಪುರುಷ ಎಂಬ ಲಿಂಗಭೇದ, ಅಂದ್ರೆ ಇವೆಲ್ಲವೂ ಅಭೇದವಾಗಿರುವ ಒಂದು ಸಮಾಜವನ್ನ ಹುಟ್ಟು ಹಾಕ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಒಂದು ಚಿಂತನಾ ಗರಡಿ, ಅದು ಅನುಭವ ಮಂಟಪ ಅನ್ನೋದು ಒಂದು ಚಿಂತನಾ ಗರಡಿ, ಅವರೊಳಗೆ ತಲೆತಲಾಂತರಗಳಿಂದ ಹುದುಗಿರ್ತಕ್ಕಂತ, ಅಂದ್ರೆ ನಮಗೆ ಗೊತ್ತಿರುವ ಹಾಗೆ ಯಾರು ಓದ್ಬೇಕು ಯಾರು ಓದಬಾರ್ದು ಅಥವಾ ಯಾರು ಮಾತಾಡಬೇಕು ಯಾರು ಮಾತಾಡಬಾರ್ದು ಅನ್ನುವ ಒಂದು ಕಾಲಘಟ್ಟದ ನಿರ್ಮಿತಿ ಇತ್ತಲ್ಲ, ಅದನ್ನ ಈ ಜಾತಿ ಅಸ್ಪೃಶ್ಯತೆಯ ಬಗ್ಗೆ ನಮಗ್ ಗೊತ್ತಿದೆ. ಅದರ ಜೊತೆಗೆ ವಚನ ಸಾಹಿತ್ಯ ಮಾಡಿರ್ತಕ್ಕಂತ ಕೆಲಸ ಇದೆಯಲ್ಲ, ಜಾಗತಿಕ ಸಾಹಿತ್ಯದಲ್ಲಿನೇ ಬಹಳ ದೊಡ್ಡದಾಗಿರ್ತಕ್ಕಂತ ಒಂದು ಮೌಲ್ಯವನ್ನು ಕಟ್ಟಿಕೊಟ್ಟಿರ್ತಕ್ಕಂಥದ್ದು ನಮ್ಮ ವಚನ ಸಾಹಿತ್ಯ. ಕನ್ನಡದ ಪ್ರಥಮ ಸ್ತ್ರೀವಾದಿ ಅಂತ ಹೇಳಿ ಅಕ್ಕ ಹೇಳ್ತಕ್ಕಂಥ ಸೂಕ್ಷ್ಮತೆಗಳಿದೆಯಲ್ಲ, ಅದು ಈ ಕಾಲಘಟ್ಟಕ್ಕೂ ನಮ್ಮನ್ನು ಎಚ್ಚರಿಸ್ತಕ್ಕಂಥದ್ದು. ಆಕೆ ಬದುಕೇ ಒಂದು ಸಂದೇಶ ನಮಗೆ. ಅಕ್ಕ ಮಹಾದೇವಿಯ ಪ್ರತಿ ವಚನಗಳು ಆಕೆ ಅನುಸಂಧಾನಿಸಿದ್ದು ಪ್ರಕೃತಿಯೊಂದಿಗೆ, ಆಧ್ಯಾತ್ಮದ ಔನ್ನತ್ಯವನ್ನ ಬಹಳ ದೊಡ್ಡ ಒಂದು ಘಟ್ಟವನ್ನ ದಾಟಿರ್ತಕ್ಕಂಥದ್ದು ಇದೆಯಲ್ಲ ಅಕ್ಕನದು. ಆಕೆಯ ಜ್ಞಾನ ಅನ್ನೋದೇ ಒಂದು ಪರಿಪಕ್ವತೆಯನ್ನು ಕಟ್ಟಿಕೊಡ್ತಕ್ಕಂಥದ್ದು, ಮನೋವಿಶ್ವಾಸವನ್ನ ಗಳಿಸ್ಕೊಳ್ಬೇಕು ಅನ್ನೋದನ್ನ ಅಕ್ಕ ನಮಗೆ ಕಲಿಸಿಕೊಡ್ತಕ್ಕಂಥದ್ದು.
1: ನೋಡ್ರಿ, ಅಂದ್ರೆ ವಚನ ಕ್ರಾಂತಿ ಅದು ಖಂಡಿತವಾಗಿ ಒಂದು ದೊಡ್ಡ ಕ್ರಾಂತಿಯಾಗಿ ಕನ್ನಡ ಸಾಹಿತ್ಯವನ್ನ ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಮಟ್ಟಿಗೆ ಅದು ಪ್ರಬುದ್ಧವಾಗಿದೆ ಮತ್ತು ಅದು ಪ್ರಬಲವಾಗಿದೆ. ಅದ್ಭುತವಾಗಿ ನೀವು ಮಾತಾಡಿದಿರಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ನಮಸ್ಕಾರ.
2: ಧನ್ಯವಾದಗಳು ಸರ್.

0: ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು.
1: ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ.
0: ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ.
1: ದೃಢವಿಲ್ಲದ ಭಕ್ತಿ ಅಡಿವಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟಿದ ಭಕ್ತಿ.

0: ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಕಾರಣವಾಗುವ ನಮ್ಮ ಭಕ್ತಿ ಮತ್ತು ನಡೆನುಡಿಗಳು ಹೇಗಿರಬೇಕು ಎಂಬುದನ್ನು ಅಪರೋಕ್ಷವಾಗಿ ತಿಳಿಸುವ ಈ ವಚನ ಕಾಯಕ ಶ್ರದ್ಧೆಯನ್ನ ಮೈಗೂಡಿಸಿಕೊಂಡಿರುವ ಸರಣಿ ಐದಕ್ಕಿ ಲಕ್ಕಮ್ಮನವರದು. ಪತಿದೇವ ಹೆಚ್ಚು ಅಕ್ಕಿಯನ್ನು ತಂದಾಗ ಆ ಅಕ್ಕಿಯನ್ನು ಮರಳಿಸಲು ಹೇಳಿ ಪ್ರಾಮಾಣಿಕತೆ ಮೆರೆದವರು ಐದಕ್ಕಿ ಲಕ್ಕಮ್ಮ.
1: ಇಂದು ಅಹಂಭಾವ ಎಲ್ಲೆಡೆ ತಾಂಡವವಾಡುತ್ತಿದೆ. ಧನ ಕನಕಗಳನ್ನು ದೇವ ಪೂಜೆ, ದಾನ ಧರ್ಮ, ದಾಸೋಹಗಳಿಗೆ ವಿನಿಯೋಗಿಸುವ ಭಕ್ತರು ನಾನು ಮಾಡಿದ್ದು, ನಾನು ನೀಡಿದ್ದು ಎಂದು ಹೆಮ್ಮೆ ಪಡುತ್ತಾರೆ. ಆ ಪ್ರಕ್ರಿಯೆ ಎಂತಹ ಪೂಜೆ ಪುನಸ್ಕಾರ ನಡೆಸಿದರೂ ಶ್ರೇಷ್ಠತೆ ತರದು ನಿರರ್ಥಕವಾಗಿ ಬಿಡುತ್ತದೆ. ಪರಮಾತ್ಮನ ಒಲವು ಸಾಧ್ಯವಾಗದು. ಅದಕ್ಕಾಗಿ ಬಸವಣ್ಣನವರು ಹೇಳುತ್ತಾರೆ, ಮಾಡಿದೆ ನೆನ್ನದಿರಾ ಲಿಂಗಕ್ಕೆ, ಮಾಡಿದೆ ನೆನ್ನದಿರಾ ಜಂಗಮಕ್ಕೆ, ಆನು ಮಾಡಿದನೆಂಬ ಕಿಚ್ಚು ಸಾಲದೆ

0: ಹೀಗೆ ಅಹಂಕಾರವನ್ನು ಖಂಡಿಸುತ್ತಾರೆ.
1: ತಮ್ಮದೆನ್ನುವುದು ಏನೂ ಇಲ್ಲ, ಸರ್ವವೂ ಶಿವನಿಗೆ ಮತ್ತು ಶಿವಶರಣರಿಗೆ ಸೇರಿದ್ದು. ಗರ್ವದಿಂದ ಮಾಡುವ ಭಕ್ತಿ ಸಂಪತ್ತಿನ ನಾಶಕ್ಕೆ ಕಾರಣವಾದೀತು. ಕಷ್ಟಪಟ್ಟು ದುಡಿದು ಸಂಪಾದಿಸುವುದು ಮುಡಿಯಿದ್ದಂತೆ, ಅದನ್ನು ದಾಸೋಹಕ್ಕೆ ವಿನಿಯೋಗಿಸುವುದೇ ಶೃಂಗಾರ. ಮುಡಿಯಿಲ್ಲದ ಶೃಂಗಾರ ನಿರರ್ಥಕ ಎನ್ನುತ್ತಾರೆ ಐದಕ್ಕೆ ಲಕ್ಕಮ್ಮನವರು.
0: ನಾವು ಮಾಡುವ ಭಕ್ತಿಯಲ್ಲಿ ಅಚಲವಾದ ನಿಷ್ಠೆ ಇರಬೇಕು. ಹಾಗಾದಾಗಲೇ ಪರಮಾತ್ಮನ ಒಲುಮೆ ಗಳಿಸಿಕೊಳ್ಳಲು ಸಾಧ್ಯ. ಭಕ್ತಿಯೇನೋ ಸೃಜಲದಂತೆ ಉತ್ತಮವಾಗಿದ್ದರೂ ಅದರಲ್ಲಿ ದೃಢತೆ ಇಲ್ಲದಿದ್ದರೆ ಸುಜಲವನ್ನು ತಳವೊಡೆದ ಕುಂಭದಲ್ಲಿ ತುಂಬಿದಂತಾಗಿ ನಿರರ್ಥಕವಾಗಿ ಬಿಡುತ್ತದೆ.
1: ನಿತ್ಯವೂ ನಿರಂಜನನೂ ಆಗಿರುವ ದೇವನನ್ನು ಶ್ರದ್ಧೆ ನಿಷ್ಠೆಯಿಂದ ಪೂಜಿಸಬೇಕು. ನಡೆನುಡಿ ಸಾಮರಸ್ಯದಿಂದ ದಾಸೋಹ ನಡೆಸಬೇಕು ಎಂದು ಕರೆ ಕೊಡುತ್ತಾರೆ ಸರಣಿ ಐದಕ್ಕೆ ಲಕ್ಕಮ್ಮ.
2: ನಿಡಿದೊಂದು ಕೋಲುವನು ಕಡಿದು ಎರಡ ಮಾಡಿ,
0: ನಿಡಿದೊಂದು ಕೋಲುವನು ಕಡಿದು ಎರಡ ಮಾಡಿ, ಅಡಿಯ ಹೆಣ್ಣ ಮಾಡಿ, ಒಡತನದ ಗಂಡ ಮಾಡಿ, ನಡುವೆ ಹೊಸದಡೆ ಹುಟ್ಟಿದ ಕಿಚ್ಚು ಹೆಣ್ಣು ಗಂಡೋ ರಾಮನಾಥ.
2: ನಿಡಿ

0: ಶ್ರೀ ಬಸವದೇವರು ಯುವ ವಯಸ್ಸಿನಲ್ಲಿಯೇ ಸನ್ಯಾಸತ್ವ ಸ್ವೀಕರಿಸಿದವರು. ಬಸವ ತತ್ವ ಪ್ರಚಾರಕರು, ಅನುಭವ ಮಂಟಪ ಬಸವ ಕಲ್ಯಾಣದ ನಿವಾಸಿಗಳು. ಕಾಲೇಜು ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಬಸವಾದಿಶರಣರ ಜೀವನ ಸಂದೇಶ ಹಾಗೂ ವಚನಗಳಿಂದ ಪ್ರಭಾವಿತರಾದವರು. ಬಸವ ಧರ್ಮ ಪೀಠದಿಂದ ಉಳವಿಯಲ್ಲಿ ಜಂಗಮ ದೀಕ್ಷೆ ಸ್ವೀಕರಿಸಿದ ಬಸವದೇವರು ಮಹಾರಾಷ್ಟ್ರ ಕರ್ನಾಟಕದೆಲ್ಲೆಡೆ ಸಂಚರಿಸಿ ಪ್ರವಚನ, ಮಕ್ಕಳಿಗಾಗಿ ಸಂಸ್ಕಾರ ಶಿಬಿರ, ಆಧ್ಯಾತ್ಮಿಕ ಅಧ್ಯಯನ ಶಿಬಿರಗಳನ್ನು ಆಯೋಜಿಸುತ್ತಾ ಬಸವ ತತ್ವ ಪ್ರಚಾರಕರಾಗಿ ಜನಪ್ರಿಯರಾಗಿದ್ದಾರೆ. ಬನ್ನಿ ಅವರ ವಿಶ್ಲೇಷಣೆಯನ್ನು ಕೇಳೋಣ.
1: 12ನೇ ಶತಮಾನದ ಶರಣ ಪ್ರಮತರಲ್ಲಿ ಜೇಡರ ದಾಸಿಮಯ್ಯ ಶರಣರು ಆದ್ಯರೆನಿಸಿಕೊಂಡವರು. ಅವರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರಿನಲ್ಲಿ ಜನಿಸಿದವರು. ಶರಣೆ ದುಗ್ಗಳೆಯವರನ್ನು ವಿವಾಹವಾಗಿ ಕಲ್ಯಾಣಕ್ಕೆ ಬಂದು ನೇಯ್ಗೆ ಕಾಯಕ ಮಾಡುತ್ತಾ ಕಾಯಕ ದಾಸೋಹ ತತ್ವವನ್ನು ಬದುಕಿನಲ್ಲಿ ಅಳವಡಿಸಿಕೊಂಡ ಮಹಾನ್ ಅನುಭಾವಿಗಳಾಗಿದ್ದರು. ಅವರ ಲಭ್ಯ ವಚನಗಳು 176 ವಚನಗಳ ಅಂಕಿತ ರಾಮನಾಥ. ವಿಶೇಷವಾಗಿ ಅವರ ವಚನಗಳಲ್ಲಿ ಸಮಾನತೆ, ಶರಣ ಪ್ರೇಮ, ಭಕ್ತಿ ಮತ್ತು ಆತ್ಮತತ್ವವನ್ನು ಸರಳವಾಗಿ ಹಾಗೂ ಬೆಡಗಿನ ರೀತಿಯಲ್ಲಿ ಹೇಳಿರುವುದನ್ನು ನಾವು ಕಾಣಬಹುದು. ಇದು ಜೇಡರ ದಾಸಿಮಯ್ಯ ಶರಣರ ಅತ್ಯಂತ ಗಂಭೀರ ತಾತ್ವಿಕ ವಚನಗಳಲ್ಲಿ ಒಂದು. ಈ ವಚನದ ಒಂದು ಅರ್ಥದಲ್ಲಿ ಸಾಮಾಜಿಕ ಅಸಮಾನತೆಯನ್ನು ವಿಡಂಬನಾತ್ಮಕ ಉದಾಹರಣೆಯೊಂದಿಗೆ ಪ್ರಶ್ನೆ ಮಾಡುತ್ತಿದ್ದರೆ, ಮತ್ತೊಂದು ಅರ್ಥದಲ್ಲಿ ಸೃಷ್ಟಿಯ ಮೊದಲ ಮತ್ತು ಅಂತಿಮ ಸತ್ಯವನ್ನು ತಾತ್ವಿಕವಾಗಿ ಅರಿಯಲು ಪ್ರೇರೇಪಿಸ್ತಾ ಇದೆ. ಮೊದಲು ಸಾಮಾಜಿಕ ನೆಲೆಯಲ್ಲಿ ನೋಡುವುದಾದರೆ, ಒಂದು ಉದ್ದವಾದ ಕೋಲನ್ನು ಹಿಡಿದು ಅದನ್ನು ಕಡಿದು ಎರಡು ಭಾಗ ಮಾಡಿದರೆ ಕೆಳಗಿನ ಭಾಗವನ್ನು ಹೆಣ್ಣು ಎಂದು ಕರೆದು ಮೇಲಿನ ಭಾಗವನ್ನು ಗಂಡು ಎಂದು ಕರೆಯುವುದಾದರೆ, ನಂತರ ಆ ಎರಡೂ ಬಡಿಗೆಗಳನ್ನು ಒಂದಕ್ಕೊಂದರಂತೆ ಹೊಸದಾಗ ಅಥವಾ ಘರ್ಷಣೆ ಮಾಡಿದಾಗ ಅವುಗಳ ಮಧ್ಯದಲ್ಲಿ ಹುಟ್ಟುವಂತಹ ಬೆಂಕಿ ಅದು ಹೆಣ್ಣೋ ಅಥವಾ ಗಂಡೋ ಎಂಬ ಪ್ರಶ್ನೆ ಎದುರಾಗುತ್ತದೆ. ಇಲ್ಲಿ ಶರಣರು ಕೇಳುವ ಪ್ರಶ್ನೆ ಅತ್ಯಂತ ಆಳವಾದುದು. ತುಂಡರಿಸಿದ ಎರಡು ಬಡಿಗೆಗಳಿಗೆ ಹೆಣ್ಣು ಗಂಡು ಎಂದು ಕರೆಯಬಹುದಲ್ಲದೆ ಅವುಗಳಿಂದ ಉಂಟಾದ ಬೆಂಕಿಗೆ ಗಂಡು ಹೆಣ್ಣು ಎಂಬ ಭೇದವಿಲ್ಲ. ಅದೇ ರೀತಿ ಮಾನವನ ದೇಹದಲ್ಲಿ ಮಾತ್ರ ಗಂಡು ಹೆಣ್ಣು ಎಂಬ ವ್ಯತ್ಯಾಸ ಕಾಣುತ್ತದೆ ವಿನಃ ಇಬ್ಬರಲ್ಲೂ ನೆಲೆಸಿರುವ ಆತ್ಮಕ್ಕೆ ಗಂಡು ಹೆಣ್ಣು ಎಂಬ ಭೇದವಿಲ್ಲ. ಆತ್ಮತತ್ವದಲ್ಲಿ ಎಲ್ಲರೂ ಒಂದೇ. ಈ ಮಹತ್ವದ ತತ್ವವನ್ನು 12ನೇ ಶತಮಾನದ ಶರಣರು ಸಮಾಜದಲ್ಲಿ ಸಾರಿದರು. ಆ ಕಾಲವು ಜಾತಿ ಭೇದ, ಲಿಂಗಭೇದ ಮತ್ತು ವರ್ಗಭೇದಗಳು ಹೆಚ್ಚಾಗಿದ್ದ ಸಮಯ. ಅಂತಹ ಸಂದರ್ಭದಲ್ಲಿ ಶರಣರು ಮಾನವನ ಒಳಗಿನ ಆತ್ಮತತ್ವವನ್ನು ಅರಿಯುವಂತೆ ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ತಿಳಿ ಹೇಳಿದರು. ಜೇಡರ ದಾಸಿಮಯ್ಯರ ಈ ವಚನವು ನಮಗೆ ಒಂದು ಮಹತ್ವದ ಪಾಠವನ್ನು ಕೊಡುತ್ತದೆ. ಅಂತರಂಗದ ದೈವಿಕ ಚೈತನ್ಯ ಎಲ್ಲರಲ್ಲೂ

ಒಂದೇ, ಈ ಅರಿವು ಬಂದಾಗ ಮಾತ್ರ ನಿಜವಾದ ಸಮಾನತೆ ಸಾಧ್ಯ. ಹೀಗಾಗಿ ಈ ವಚನ ಕೇವಲ ಒಂದು ಉಪಮೆಯಲ್ಲ, ಇದು ಮಾನವ ಸಮಾಜಕ್ಕೆ ನೀಡಿದ ಮಹತ್ವದ ಸಾಮಾಜಿಕ ಸಮಾನತೆಯ ಸಂದೇಶ ಎಂದು ಕೂಡ ಹೇಳಬಹುದು. ಇನ್ನು ತಾತ್ವಿಕ ಅರ್ಥದಲ್ಲಿ ಈ ವಚನವನ್ನು ನೋಡೋದಾದರೆ, ಸೃಷ್ಟಿಯ ಮೂಲದಲ್ಲಿ ಒಂದೇ ಪರಾತ್ಪರ ವಸ್ತು ಇತ್ತು. ಅನಂತ ಕಾಲ ತಾನೊಂದೇ ಇದ್ದ ಆ ಪರವಸ್ತು ತನ್ನ ಲೀಲೆಗೆಂದು ಎರಡು ರೂಪಗಳಲ್ಲಿ ವ್ಯಕ್ತವಾಯಿತು. ಒಂದೇ ಪರತತ್ವ ಎರಡು ರೂಪಗಳಲ್ಲಿ ವ್ಯಕ್ತವಾಯಿತು. ಜೇಡರದಾಶಮಯ್ಯರ ಈ ವಚನವು ಅದೇ ತತ್ವವನ್ನು ಸೂಚಿಸುತ್ತದೆ. ಸ್ವಯಂಭು ಸ್ವರೂಪವಾದ ಪರವಸ್ತು ತನ್ನ ನೆನವು ಮಾತ್ರದಿಂದ ಚಲಿಸಲು ಆರಂಭಿಸಿತು. ಒಂದು ಬೀಜ ಭೂಮಿಯಲ್ಲಿ ಬಿದ್ದು ಮೊಳಕೆ ಹೊಡೆದು ಎರಡು ಭಾಗವಾಗಿ ಹೊರಬರುವಂತೆ ಆ ಪರವಸ್ತುವು ಕೂಡ ಎರಡು ರೂಪಗಳಲ್ಲಿ ವ್ಯಕ್ತವಾಯಿತು. ಆ ಎರಡು ರೂಪಗಳೇ ಒಂದು ಲಿಂಗ ಮತ್ತೊಂದು ಅಂಗ. ಲಿಂಗ ಎಂದರೆ ಪರಮಾತ್ಮ, ಅಂಗ ಎಂದರೆ ಜೀವ. ಒಂದು ಶಕ್ತಿ ಎನಿಸಿಕೊಂಡರೆ ಇನ್ನೊಂದು ಭಕ್ತಿ ಎನಿಸಿಕೊಂಡಿತು. ಇದರಿಂದ ಶಿವಶಕ್ತಿ ಎಂಬ ಸೃಷ್ಟಿಯ ಚಲನಶೀಲತೆ ಉದಯವಾಯಿತು. ಆದರೆ ಈ ದ್ವೈತದ ಒಳಗೆ ಅಡಗಿರುವ ಸತ್ಯ ಏನೆಂದರೆ, ಮೂಲತಃ ಅದು ಒಂದೇ. ಈ ತತ್ವ ಸಾಧನೆಯನ್ನು ಶರಣರು ಲಿಂಗಾಂಗ ಸಾಮರಸ್ಯ ಎಂದು ವಿವರಿಸಿದರು. ಹೀಗಾಗಿ ಜಡರದಾಸಿಮಯ್ಯನವರು ಕೇಳುವ ಪ್ರಶ್ನೆ, ನಡುವೆ ಹುಟ್ಟಿದ ಕಿಚ್ಚು ಹೆಣ್ಣು ಗಂಡು, ಈ ಪ್ರಶ್ನೆಯ ಮೂಲಕ ಅವರು ನಮಗೆ ತಿಳಿಸುವುದು, ಮೂಲ ಲಿಂಗ ಚೈತನ್ಯದಲ್ಲಿ ಶಿವಶಕ್ತಿ ಎಂಬ ಭೇದವಿಲ್ಲ. ಅದೇ ರೀತಿ ಈ ಶಿವಶಕ್ತ್ಯಾತ್ಮಕದಿಂದ ಉಂಟಾಗಿರುವಂತಹ ಪ್ರಕೃತಿಯಲ್ಲಿಯೂ ಕೂಡ, ಮತ್ತು ಪ್ರಕೃತಿಯಲ್ಲಿ ಹುಟ್ಟಿದ ಹೆಣ್ಣು ಗಂಡಿನಲ್ಲಿಯೂ ಕೂಡ ಭೇದವಿಲ್ಲ. ಆತ್ಮತತ್ವದಲ್ಲಿ ಎಲ್ಲವೂ ಒಂದೇ, ಎಲ್ಲರೂ ಒಂದೇ. ಹೀಗಿರುವಾಗ ಮಾನವ ಕಲ್ಪಿತ ಜಾತಿ ಭೇದ, ಲಿಂಗಭೇದ ಮತ್ತು ದೇವತಾ ಭೇದ ಇತರ ಭೇದಗಳಿಗೆ ಅರ್ಥವಿಲ್ಲ. ಸೃಷ್ಟಿಯ ವೈವಿಧ್ಯದಲ್ಲಿಯೂ ಮೂಲತಃ ಏಕತ್ವವೇ ಅಡಗಿದೆ ಎಂಬ ಈ ಸತ್ಯವನ್ನ ವಚನ ಮನದಟ್ಟು ಮಾಡಿಕೊಡುತ್ತದೆ.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನ ಅಮೃತ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ಶರಣಬಸವ ಚೋಳಿ. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
1: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ದೊಡ್ಡಮನೆ ಕೋಚಿಂಗ್ ಕ್ಲಾಸಸ್, ಗಾಂಧಿನಗರ, ಧಾರವಾಡ. 4-10 ತರಗತಿಯ ಇಂಗ್ಲಿಷ್ ಮತ್ತು ಕನ್ನಡ ವಿಭಾಗದ ವಿದ್ಯಾರ್ಥಿಗಳ ಅಲ್ಪಾವಧಿ ಮತ್ತು ಪೂರ್ಣಾವಧಿ ತರಬೇತಿಗೆ ಸಂಪರ್ಕಿಸಿ ದೊಡ್ಡಮನೆ ಕೋಚಿಂಗ್ ಕ್ಲಾಸಸ್, ಧಾರವಾಡ. ಮೊಬೈಲ್ 9902474409.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
3: ಮತ್ತೆ ಭೇಟಿಯಾಗೋಣ.
2: ನಮಸ್ಕಾರ.
3: ನಮಸ್ಕಾರ.
4: ಆಕಾಶವಾಣಿ ಧಾರವಾಡ.
5: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
6: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ ನಿಂದ ಎ ಗ್ರೇಡ್ ಪಡೆದಿದೆ.
5: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
6: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
5: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
6: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
5: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ, ಧಾರವಾಡ.
6: ಸಂಪರ್ಕಿಸಿ
5: 8277583580 8277583612.
7: ಅಲೋ, ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರು ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು.
8: ವಾರೆವಾ, ಇಷ್ಟೆಲ್ಲ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ.
7: ಅದು ಸಾಧ್ಯ. ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in.
9: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
10: शिक्षा की जीवन में भी जरूरत है, समाज जीवन में भी जरूरत है, इसको अंडर एस्टिमेट नहीं करना चाहिए.
9: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
5: ಶ್ರೋತೃ ಬಾಂಧವರೇ, ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಸಂಪತ್ ಕುಮಾರ್ ಎಸ್ ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಾಯೋಜಿತ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12

0: ಗಂಟೆ 5 ನಿಮಿಷದಿಂದ 1 ಗಂಟೆಯವರೆಗೆ. ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು, ಈ ಬಗೆಗಿನ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸಂತೋಷ್ ಮಠಪತಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-3415, 244-3415, 244-3416, ಎಸ್ಟಿಡಿ ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05-1 ಗಂಟೆಯವರೆಗೆ. ವಿಷಯ: ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು.
1: ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಇತ್ತೀಚಿನ ಚುನಾವಣಾ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಜಯ, ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದಿಗ್ವಿಜಯ, ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಡಿವಿಕೆ ಅತಿದೊಡ್ಡ ಪಕ್ಷವಾಗಿ ಉದಯ. ಜಮೈಕಾದ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಉನ್ನತ ಮಟ್ಟದ ಸಭೆ, ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧನೆಗೆ ಒತ್ತು. ಪಶ್ಚಿಮ ಏಷ್ಯಾ ಸಂಘರ್ಷ, ಅಮೆರಿಕ ಇರಾನ್ ನಡುವೆ ಮುಂದುವರೆದ ಉದ್ವಿಗ್ನತೆ. ಮಧ್ಯಪ್ರಾಚ್ಯ ಪರಿಸ್ಥಿತಿ ಹಿನ್ನೆಲೆ, ಜಾಗತಿಕ ತೈಲ ಬೆಲೆಯಲ್ಲಿ ಭಾರೀ ಏರಿಕೆಯ ನಂತರ ಇಂದು ಅಲ್ಪ ಇಳಿಕೆ. ವಾರ್ತೆಗಳ ವಿವರ. ಸೋಲು ಗೆಲುವುಗಳು ಪ್ರಜಾಪ್ರಭುತ್ವದ ಭಾಗವಾಗಿದ್ದು, ಈ ಚುನಾವಣೆಯ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಭಾರತೀಯ ಸಂವಿಧಾನದ ಜಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ನವದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಿನ್ನೆ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಿ ನರೇಂದ್ರ ಮೋದಿ, ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ, ಕೇರಳಂ, ತಮಿಳುನಾಡು ಹಾಗೂ ರಾಜ್ಯಗಳ ಜನತೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದರು. ಜನತೆ ಭಾರತದ ಪ್ರಜಾಪ್ರಭುತ್ವದ ಮೇಲೆ, ಕಾರ್ಯಕ್ಷಮತೆಯ ರಾಜಕೀಯದ ಮೇಲೆ ಹಾಗೂ ಏಕ ಭಾರತ್ ಶ್ರೇಷ್ಠ ಭಾರತ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಎಂದ ಅವರು, ಜನರ ವಿಶ್ವಾಸದಿಂದ ಮತ್ತೊಮ್ಮೆ ಕಮಲ ಅರಳಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ದಾಖಲೆ ಮಟ್ಟದ ಮತದಾನದ ಪ್ರಮಾಣ ದೇಶದ ಪ್ರಜಾಪ್ರಭುತ್ವದ ಉಜ್ವಲ ಚಿತ್ರಣವನ್ನು ನೀಡುತ್ತದೆ ಎಂದ ಅವರು, ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು.
1: ಪಾಂಚ್ ಪ್ರದೇಶೋ ಕಿ ಜನತಾ ನೇ ಪೂರೇ ವಿಶ್ವಕ್ಕೂ ದಿಖಾಯಾ ಹೈ ಯೇ ಹಮಾರಾ ಭಾರತ್ ಮದರ್ ಆಫ್ ಡೆಮೋಕ್ರೆಸಿ ಕ್ಯೋ ಹೈ ಲೋಕತಂತ್ರ ಡೆಮೋಕ್ರೆಸಿ ಹಮಾರೆ ಲಿಯೆ ಸಿರ್ಫ್ ಏಕ್ ತಂತ್ರ ನಹಿ ಹೈ ಯೆ ಹಮಾರಿ ರಗೋ ಮೇ ದೌಡ್ತಾ ಹುವಾ ಸಂಸ್ಕಾರ ಹೈ ಔರ್ ಆಜ್ ಸಿರ್ಫ್ ಭಾರತ್ ಕಾ ಲೋಕತಂತ್ರ ಹಿ ನಹಿ ಜೀತಾ ಹೈ ಆಜ್ ಭಾರತ್ ಕಾ ಸಂವಿಧಾನ್ ಭಿ ಜೀತಾ ಹೈ.
0: ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅಧ್ಯಕ್ಷ ನಿತಿನ್ ನಬೀನ್, ನಾಲ್ಕು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಜನತೆ ನೀಡಿದ ಬೆಂಬಲ ಹಾಗೂ ವಿಶ್ವಾಸಕ್ಕೆ ಧನ್ಯವಾದ ಸಲ್ಲಿಸಿ, ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ಪುದುಚೇರಿ ರಾಜ್ಯಗಳ ವಿಧಾನಸಭೆ ಚುನಾವಣಾ ಫಲಿತಾಂಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದ ಮೇಲೆ ಜನತೆ ಹೊಂದಿರುವ ಅಚಲವಾದ ಬೆಂಬಲ ಮತ್ತು ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭಾರೀ ಜಯ ಗಳಿಸಿರುವುದಕ್ಕೆ ಪಕ್ಷದ ಕಾರ್ಯಕರ್ತರ ನಿರಂತರ ಪರಿಶ್ರಮ ಮತ್ತು ಸಮರ್ಪಣೆಯ ಫಲವಾಗಿದೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ವಿಧಾನಸಭಾ ಚುನಾವಣೆಗಳಲ್ಲಿ ಅಭೂತಪೂರ್ವ ಬೆಳವಣಿಗೆಯಾಗಿದ್ದು, ಭಾರತೀಯ ಚುನಾವಣಾ ಇತಿಹಾಸದಲ್ಲಿ ಹೊಸ ದಾಖಲೆ ನಿರ್ಮಾಣವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷ ಬಿಜೆಪಿ ಭರ್ಜರಿ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದರೆ, ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ನೂತನ ಪಕ್ಷವಾದ

0: ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇನ್ನುಳಿದಂತೆ ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಆಡಳಿತಾರೂಢ ಸರ್ಕಾರಗಳು ಮತ್ತೆ ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರೆ ಕೇರಳಂನ ಮತದಾರರು ಹೊಸ ಸರ್ಕಾರಕ್ಕೆ ಮನ್ನಣೆ ನೀಡಿದ್ದಾರೆ. ಪಶ್ಚಿಮ ಬಂಗಾಳದ ಒಟ್ಟು 293 ವಿಧಾನಸಭಾ ಕ್ಷೇತ್ರಗಳ ಪೈಕಿ 292 ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಿದ್ದು, ಬಿಜೆಪಿ 206 ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಮೂರನೇ ಎರಡರಷ್ಟು ಬಹುಮತದೊಂದಿಗೆ ತೃಣಮೂಲ ಕಾಂಗ್ರೆಸ್ನ 15 ವರ್ಷಗಳ ಸುದೀರ್ಘ ಆಡಳಿತಕ್ಕೆ ತೆರೆ ಎಳೆದಿದೆ. ಕಳೆದ ಚುನಾವಣೆಯಲ್ಲಿ ಭಾರೀ ಪೈಪೋಟಿ ನೀಡಿದ್ದ ಟಿಎಂಸಿ ಈ ಬಾರಿ ಕೇವಲ 80 ಕ್ಷೇತ್ರಗಳಲ್ಲಿ ಗೆದ್ದು ಒಂದು ಸ್ಥಾನದಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಸಫಲವಾಗಿದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ನಂತರ ನಡೆದ ಈ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಜನತಾ ಉನ್ನಯನ್ ಪಕ್ಷ ತಲಾ 2 ಸ್ಥಾನಗಳನ್ನು ಗಳಿಸಿದರೆ ಸಿಪಿಐಎಂ 1 ಸ್ಥಾನವನ್ನು ಪಡೆದಿದೆ. ಪ್ರಮುಖ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಭವಾನಿಪುರ ಕ್ಷೇತ್ರದಲ್ಲಿ ಬಿಜೆಪಿಯ ಸುವೇಂದು ಅಧಿಕಾರಿ ವಿರುದ್ದ 15,000 ಹೆಚ್ಚು ಮತಗಳ ಅಂತರದಿಂದ ಸೋಲನುಭವಿಸಿದ್ದಾರೆ. ತಮಿಳುನಾಡಿನ ರಾಜಕೀಯ ರಂಗದಲ್ಲಿ ನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷ ಇತಿಹಾಸ ಬರೆದಿದೆ. ತನ್ನ ಚೊಚ್ಚಲ ಚುನಾವಣೆಯಲ್ಲೇ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಪಕ್ಷದ ಮುಖ್ಯಸ್ಥ ಹಾಗೂ ನಟ ಸಿ ಜೋಸೆಫ್ ವಿಜಯ್ ಸ್ಪರ್ಧಿಸಿದ್ದ ಪೆರಂಬೂರು ಮತ್ತು ತಿರುಚಿ ಪೂರ್ವ ಎರಡೂ ಕ್ಷೇತ್ರಗಳಲ್ಲಿ ಜಯ ದಾಖಲಿಸಿದ್ದಾರೆ. 234 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಆಡಳಿತಾರೂಢ ಡಿಎಂಕೆ 59 ಸ್ಥಾನಗಳನ್ನು ಹಾಗೂ ಎಐಎಡಿಎಂಕೆ 47 ಸ್ಥಾನಗಳನ್ನು ಪಡೆದುಕೊಂಡಿವೆ. ವಿಶೇಷವೆಂದರೆ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಕೊಳತ್ತೂರು ಕ್ಷೇತ್ರದಲ್ಲಿ ಟಿವಿಕೆ ಅಭ್ಯರ್ಥಿ ವಿಎಸ್ ಬಾಬು ವಿರುದ್ದ ಪರಾಭವಗೊಂಡಿದ್ದಾರೆ. ಅಸ್ಸಾಂನಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಸತತ 3ನೇ ಬಾರಿಗೆ ಅಧಿಕಾರಕ್ಕೆ ಬರುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದೆ. 126 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ 82 ಸ್ಥಾನಗಳನ್ನು ಗೆದ್ದಿದರೆ ಅದರ ಮಿತ್ರಪಕ್ಷವಾದ ಅಸೋಂ ಗಣ ಪರಿಷತ್ ಎಜಿಪಿ 9 ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ 10 ಸ್ಥಾನಗಳಲ್ಲಿ ಜಯ ಸಾಧಿಸಿದೆ. ಕೇರಳಂನಲ್ಲಿ ಯುಡಿಎಫ್ ಮೈತ್ರಿಕೂಟ ಭರ್ಜರಿ ಜಯ ದಾಖಲಿಸಿದ್ದು ಕಾಂಗ್ರೆಸ್ 63 ಮತ್ತು ಐಯುಎಂಎಲ್ 22 ಸ್ಥಾನಗಳನ್ನು ಪಡೆಯುವ ಮೂಲಕ ರಾಜ್ಯದಲ್ಲಿ ಪ್ರಾಬಲ್ಯ ಮೆರೆದಿವೆ. ಎಡಪಕ್ಷಗಳ ಆಡಳಿತಕ್ಕೆ ಇಲ್ಲಿ ಹಿನ್ನಡೆಯಾಗಿದ್ದು ಸಿಪಿಎಂ ಹೊರತುಪಡಿಸಿ ಕೇವಲ ಸಿಪಿಐ ಮತ್ತು ಆರ್ಜೆಡಿ ಅಲ್ಪ ಸ್ಥಾನಗಳನ್ನು ಗಳಿಸಿವೆ. ಬಿಜೆಪಿ 3 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಇನ್ನು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯಲ್ಲಿ ಎನ್ಡಿಎ ಮೈತ್ರಿಕೂಟ 30 ಕ್ಷೇತ್ರಗಳ ಪೈಕಿ 18ರಲ್ಲಿ ಜಯ ಗಳಿಸುವ ಮೂಲಕ ಸರಳ ಬಹುಮತದೊಂದಿಗೆ ಸರ್ಕಾರ ರಚಿಸಲು ಸಜ್ಜಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಜಮೈಕಾ ವಿದೇಶಾಂಗ ಸಚಿವೆ ಕಮೀನಾ ಜಾನ್ಸನ್ ಸ್ಮಿತ್ ಹಾಗೂ ಅಲ್ಲಿನ ಇತರ ಸಚಿವರೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು ಸಭೆಯಲ್ಲಿ ಭಾರತ ಮತ್ತು ಜಮೈಕಾ ನಡುವಿನ ದ್ವಿಪಕ್ಷೀಯ ಸಹಭಾಗಿತ್ವದ ವಿವಿಧ ಆಯಾಮಗಳ ಕುರಿತು ಪರಾಮರ್ಶೆ ನಡೆಸಲಾಯಿತು. ವಿಶೇಷವಾಗಿ ಶಿಕ್ಷಣ, ಆರೋಗ್ಯ, ಕೃಷಿ, ಡಿಜಿಟಲ್ ಪ್ರವಾಸೋದ್ಯಮ, ಕ್ರೀಡೆ, ಮನೋರಂಜನೆ, ಮೂಲಸೌಕರ್ಯ ಮತ್ತು ಸಾಮರ್ಥ್ಯ ವೃದ್ಧಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧಿಸುವ ಕುರಿತು ಚರ್ಚಿಸಲಾಯಿತು ಎಂದಿದ್ದಾರೆ. ಜಮೈಕಾದ ಪ್ರಮುಖ ಉದ್ದಿಮೆಗಳು ಹಾಗೂ ವಾಣಿಜ್ಯ ಕ್ಷೇತ್ರದ ನಾಯಕರೊಂದಿಗೆ ಸಚಿವ ಡಾ ಎಸ್ ಜೈಶಂಕರ್ ಸಂವಾದ ನಡೆಸಿದರು. ಉಭಯ ರಾಷ್ಟಗಳ ನಡುವಿನ ಆರ್ಥಿಕ ಸಹಕಾರದ ಸಾಮರ್ಥ್ಯವನ್ನು ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ಹಿತದೃಷ್ಟಿಯಿಂದ ಮತ್ತಷ್ಟು ಸಕ್ರಿಯವಾಗಿ ಬಳಸಿಕೊಳ್ಳುವ ಅವಶ್ಯಕತೆ ಇದೆ ಎಂದು ಈ ಸಂದರ್ಭದಲ್ಲಿ ಸಚಿವರು ತಿಳಿಸಿದ್ದಾರೆ. ಹಾರ್ಮಸ್ ಜಲಸಂಧಿಯಲ್ಲಿ ಅಮೆರಿಕ ಇರಾನ್ ನಡುವೆ ಮಿಲಿಟರಿ ಸಂಘರ್ಷ ತೀವ್ರಗೊಂಡಿದ್ದು ಉಭಯ ದೇಶಗಳ ನಡುವೆ ಎಚ್ಚರಿಕೆಗಳ ಸರಣಿ ಮುಂದುವರೆದಿದೆ. ಅಮೆರಿಕದ ಹಡಗುಗಳ ಮೇಲೆ ದಾಳಿ ನಡೆಸಿದರೆ ಇರಾನ್ ಕಠಿಣ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಅಮೆರಿಕದ ಪಡೆಗಳು ಹೆಲಿಕಾಪ್ಟರ್ ಬಳಸಿ ಇರಾನ್ನ 7 ವೇಗದ ದೋಣಿಗಳನ್ನು ನಾಶಪಡಿಸಿವೆ. ಆಯಕಟ್ಟಿನ ಜಲಮಾರ್ಗದಲ್ಲಿ ಹಡಗುಗಳ ಸುರಕ್ಷಿತ ಸಂಚಾರಕ್ಕಾಗಿ ಹಮ್ಮಿಕೊಂಡಿರುವ ಪ್ರಾಜೆಕ್ಟ್ ಫ್ರೀಡಂನ ಭಾಗವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಮತ್ತೊಂದೆಡೆ ಜಲಸಂಧಿಯನ್ನು ಮುಚ್ಚಿರುವುದಾಗಿ ಪ್ರತಿಪಾದಿಸಿರುವ ಇರಾನ್ ಅಮೆರಿಕದ ಯುದ್ದ ನೌಕೆಗಳತ್ತ ಎಚ್ಚರಿಕೆಯ ಗುಂಡುಗಳನ್ನು ಹಾರಿಸುವುದಾಗಿ ಹೇಳಿಕೊಂಡಿದೆ. ಈ ನಡುವೆ ಸಂಘರ್ಷದ ವಲಯದಲ್ಲಿ ಸುಮಾರು 87 ರಾಷ್ಟಗಳ ಹಡಗುಗಳು ಸಿಲುಕಿವೆ.

ಕೊಂಡಿವೆ ಎಂದು ವರದಿಯಾಗಿದೆ. ಅಧ್ಯಕ್ಷ ಟ್ರಂಪ್ ಅಮೆರಿಕದ ಮಿಲಿಟರಿ ಸಾಮರ್ಥ್ಯವನ್ನು ಪುನರುಚ್ಚರಿಸುವ ಮೂಲಕ ಇರಾನ್ಗೆ ಮತ್ತೆ ಎಚ್ಚರಿಕೆ ನೀಡಿದ್ದಾರೆ. ಏಪ್ರಿಲ್ 8ರಂದು ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮ ಜಾರಿಗೆ ಬಂದ ಬಳಿಕ ಹಲವು ವಾರಗಳ ಶಾಂತ ವಾತಾವರಣ ನಿನ್ನೆಯ ದಾಳಿಯಿಂದ ಭಂಗಗೊಂಡಿದೆ. ಯುಎಇ ಫುಜೈರಾ ತೈಲ ಕೈಗಾರಿಕಾ ವಲಯದಲ್ಲಿ ನಿನ್ನೆ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಅಧಿಕಾರಿಗಳ ಪ್ರಕಾರ ಇರಾನ್ನ ಡ್ರೋನ್ ದಾಳಿಯಿಂದಾಗಿ ಈ ಬೆಂಕಿ ಕಾಣಿಸಿಕೊಂಡಿದೆ. ಕಳೆದ ತಿಂಗಳು ಜಾರಿಗೆ ಬಂದ ಯುದ್ದ ವಿರಾಮದ ನಂತರ ಯುಎಇ ಭೂಭಾಗದಲ್ಲಿ ಗಂಭೀರ ಹಾನಿ ಉಂಟುಮಾಡಿದ ಮೊದಲ ದಾಳಿ ಇದಾಗಿದೆ. ಕಳೆದ ವಹಿವಾಟಿನಲ್ಲಿ ಭಾರೀ ಏರಿಕೆ ಕಂಡಿದ್ದ ಜಾಗತಿಕ ತೈಲ ಬೆಲೆಗಳು ಇಂದು ಅಲ್ಪ ಪ್ರಮಾಣದ ಇಳಿಕೆ ಕಂಡಿದೆ. ಅಮೆರಿಕ ಮತ್ತು

0: ಪ್ರಕಾರ ಇರಾನ್ನ ಡ್ರೋನ್ ದಾಳಿಯಿಂದಾಗಿ ಈ ಬೆಂಕಿ ಕಾಣಿಸಿಕೊಂಡಿದೆ. ಕಳೆದ ತಿಂಗಳು ಜಾರಿಗೆ ಬಂದ ಯುದ್ದ ವಿರಾಮದ ನಂತರ ಯುಎಇ ಭೂಭಾಗದಲ್ಲಿ ಗಂಭೀರ ಹಾನಿ ಉಂಟುಮಾಡಿದ ಮೊದಲ ದಾಳಿ ಇದಾಗಿದೆ. ಕಳೆದ ವಹಿವಾಟಿನಲ್ಲಿ ಭಾರೀ ಏರಿಕೆ ಕಂಡಿದ್ದ ಜಾಗತಿಕ ತೈಲ ಬೆಲೆಗಳು ಇಂದು ಅಲ್ಪ ಪ್ರಮಾಣದ ಇಳಿಕೆ ಕಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ತೈಲ ಪೂರೈಕೆಯಲ್ಲಿ ಉಂಟಾಗಬಹುದಾದ ಅಪಾಯಗಳನ್ನು ಮಾರುಕಟ್ಟೆಗಳು ಸೂಕ್ಷ್ಮವಾಗಿ ಗಮನಿಸುತ್ತಿವೆ. ಜುಲೈ ತಿಂಗಳ ವಿತರಣೆಯ ಬ್ರೆಂಟ್ ಕಚ್ಚಾ ತೈಲದ ಭವಿಷ್ಯ ಬೆಲೆ ಇಂದು ಶೇಕಡ 0.6% ಇಳಿಕೆಯಾಗಿದ್ದು ಪ್ರತಿ ಬ್ಯಾರೆಲ್ಗೆ $113.77 ತಲುಪಿದೆ. ಅದೇ ರೀತಿ ಡಬ್ಲ್ಯೂಟಿಐ ಕಚ್ಚಾ ತೈಲ ಬೆಲೆ ಶೇಕಡ 1.35% ಕುಸಿತ ಕಂಡು ಪ್ರತಿ ಬ್ಯಾರೆಲ್ಗೆ $105.06 ತಲುಪಿದೆ. ಇದಕ್ಕೂ ಮುನ್ನ ನಿನ್ನೆ ಪೂರೈಕೆ ವ್ಯತ್ಯಯ ಆತಂಕದಿಂದಾಗಿ ತೈಲ ಬೆಲೆಗಳು ಗಣನೀಯವಾಗಿ ಏರಿಕೆ ಕಂಡಿದ್ದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇತ್ತೀಚಿನ ಚುನಾವಣಾ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಜಯ, ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದಿಗ್ವಿಜಯ, ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಡಿವಿಕೆ ಅತಿದೊಡ್ಡ ಪಕ್ಷವಾಗಿ ಉದಯ. ಜಮೈಕಾದ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಉನ್ನತ ಮಟ್ಟದ ಸಭೆ, ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧನೆಗೆ ಒತ್ತು. ಪಶ್ಚಿಮ ಏಷ್ಯಾ ಸಂಘರ್ಷ, ಅಮೆರಿಕ ಇರಾನ್ ನಡುವೆ ಮುಂದುವರೆದ ಉದ್ವಿಗ್ನತೆ. ಮಧ್ಯಪ್ರಾಚ್ಯ ಪರಿಸ್ಥಿತಿ ಹಿನ್ನೆಲೆ ಜಾಗತಿಕ ತೈಲ ಬೆಲೆಯಲ್ಲಿ ಭಾರೀ ಏರಿಕೆಯ ನಂತರ ಇಂದು ಅಲ್ಪ ಇಳಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಈಗ ಚಿತ್ರಗೀತೆ.
2: 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
3: ಭೀಮಾ ಲೆಗಸಿ ಫಸ್ಟ್ 100 ಡೇಸ್ ಆಫರ್.
2: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
3: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
2: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಗಣೇಶ ಮಹಿಮೆ ಚಿತ್ರದ ಗೀತೆ ಇತ್ತು.
1: ಜಯ ಗಣೇಶ, ಜಯ ಗಣೇಶ, ಜಯ

0: ಇದುವರೆಗೆ ಚಿತ್ರಗೀತೆಯನ್ನು ಕೇಳಿದಿರಿ.
1: ಆಕಾಶವಾಣಿ ಧಾರವಾಡ, ಕೇಎಲ್ಇ ರೇಡಿಯೋ ಡಾಕ್ಟರ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಬೆಳಗಾವಿ,
2: 2400 ಹಾಸಿಗೆಯುಳ್ಳ ಬೃಹತ್ ಆಸ್ಪತ್ರೆ,
1: ಉತ್ತರ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಭಾಗಗಳ ಆರೋಗ್ಯದ ಆಶಾಕಿರಣ,
2: ನ್ಯಾಕ್ ನಿಂದ ಎ ಗ್ರೇಡ್ ಮಾನ್ಯತೆ,
1: ಅಂಗಾಂಗ ಕಸಿಯಲ್ಲಿ ಹಿರಿದಾದ ಸಾಧನೆ,
2: ಕಾಳಜಿಯುತ ಉತ್ತಮ ಚಿಕಿತ್ಸೆ, ಅತ್ಯುತ್ತಮ ಆರೋಗ್ಯಕ್ಕಾಗಿ ದಿಟ್ಟ ಹೆಜ್ಜೆ.
1: ಸಂಪರ್ಕಿಸಿ ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿ.
2: ಫೋನ್ ನಂಬರ್ 08312473777.
3: ಇಂದಿನ ಕೆಎಲ್ಇ ಡಾಕ್ಟರ್ ಡಾಕ್ಟರ್ ಸುರೇಶ್ ಪಟ್ಟೇದ್, ವಿಷಯ ಹೃದಯದ ರಕ್ಷಣೆ.
4: ಈ ಹೃದಯ ಇದು ಒಂದು ಮನುಷ್ಯನ ಮುಷ್ಟಿ ಸೈಜದ್ದು ಇದ್ದಿರ್ತದೆ, ಎದೆ ಭಾಗದಲ್ಲಿ ಇದ್ದಿರ್ತದೆ. ಇದಕ್ಕೆ ಎರಡು ಮುಖ್ಯ ರಕ್ತನಾಳಗಳು ಇರ್ತವೆ, ಎಡ ರಕ್ತನಾಳ ಮತ್ತೆ ಬಲ ರಕ್ತನಾಳ. ಎಡಗಡೆ ಅದು ಡಬಲ್ ಆಗಿ ಡಿವೈಡ್ ಆಗುತ್ತೆ, ನಾವು ಲೆಫ್ಟ್ ಎಂಟ್ರಿ ಡಿಸೆಂಡಿಂಗ್ ಆರ್ಟರಿ, ಲೆಫ್ಟ್ ಸರ್ಕಂಫ್ಲೇಸ್ ಆರ್ಟರಿ ಅಂತೇವೆ. ಬಲಗಡೆ ಸೈಡ್ ಅದು ಬಲ ರಕ್ತನಾಳ ಅಥವಾ ರೈಟ್ ಕೊರೋನರಿ ಆರ್ಟರಿ ಅಂತೇವೆ. ಇವೆರಡೂ ರಕ್ತನಾಳಗಳು ಹೃದಯದ ಮುಖ್ಯ ರಕ್ತನಾಳ ಅಂದ್ರೆ ಅಯೋಟಾ ಅಂತ ಅನ್ನೋದು ಒಂದು ರಕ್ತನಾಳ ಇರ್ತದೆ. ಹೃದಯ ಕಾಂಟ್ರಾಕ್ಷನ್ ಮಾಡಿದಾಗ ಆ ರಕ್ತನಾಳದಿಂದ ಇದಕ್ಕೆ ರಕ್ತ ಸಂಚಾರ ಹೋಗಿ ಅವು ಹೃದಯದ ಎಲ್ಲ ಮಾಂಸಖಂಡಗಳಿಗೆ ಸಂಚಾರ ಆಗ್ತಾ ಇರ್ತದೆ. ಅದು ಅಯೋಟಾದಲ್ಲಿ ಏನು ಬ್ಲಡ್ ಬರ್ತದಲ್ಲ ಅದು ಲಂಗ್ಸ್ದಿಂದ ಪ್ಯೂರಿಫೈಡ್ ಆಗಿ ಬಂದಂಥ ರಕ್ತ ಅದು ಎಡಗಡೆ ಬಂದು ಎಡಗಡೆ ಹೃದಯ ಯಾವಾಗ ಕಾಂಟ್ರಾಕ್ಷನ್ ಮಾಡುತ್ತೋ ಅದು ಅಯೋಟಾದಲ್ಲಿ ಬ್ಲಡ್ ಹೋಗಿ ಅಲ್ಲಿಂದ ಅದು ಕೊರೋನರಿ ಬ್ಲಡ್ ವೆಸಲ್ಗೆ ಹೋಗುತ್ತೆ. ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಕೊರೋನರಿ ಸರ್ಕ್ಯುಲೇಷನ್ ಅಂತ ಅಂತೇವೆ. ಯಾರಿಗೆ ಈ ಕೊರೋನರಿ ಸರ್ಕ್ಯುಲೇಷನ್ ಚೆನ್ನಾಗಿರ್ತದಲ್ಲ ಅವರಿಗೆ ಹೃದಯಾಘಾತ ಅಂತ ಅನ್ನೋದು ಬರಲ್ಲ. ಯಾರಿಗೆ ಈ ಕೊರೋನರಿ ರಕ್ತನಾಳದಲ್ಲಿ ಬ್ಲಾಕೇಜ್ ಇರ್ತದಲ್ಲ ಅವರಿಗೆ ಹೃದಯ ರೋಗ ಬರ್ತದೆ. ಮನುಷ್ಯ ಬೆಳಕೋತ ಹೋದಂಗ, ಏಜ್ ಹಾಕೋತ ಹೋದಂಗ ಹೃದಯ ರೋಗ ಅಥವಾ ಹೃದಯದ ರಕ್ತನಾಳ ಸಣ್ಣದಾಗುವುದು ಸಾಮಾನ್ಯ. ಆದರೆ ಯಾವುದೇ ಒಂದು ರಕ್ತನಾಳದಲ್ಲಿ ಸಡನ್ ಆಗಿ ಬ್ಲಾಕೇಜ್ ಬಂತಪ್ಪ ಅಂತಂದ್ರೆ ಅದು ಹೃದಯ ಆಘಾತವನ್ನು ಆಗುತ್ತೆ. ಈಗ ತಿಳ್ಕೊಡ್ರಿ, ನಿಮ್ಮ ಮನೆಯಲ್ಲಿ ನೀರಿನ ಪೈಪ್ಗಳು ದಿನಾಲೂ ಬರ್ತಾ ಇರ್ತದೆ, ಅದು ದಿನಾಲೂ ಯಾವಾಗಲೂ ಒಂದು ಸ್ವಲ್ಪ ಸಣ್ಣ ಹಾಕೋತ ಬರ್ತಾ ಇದ್ದಾರೆ, ನಿಮ್ಗೆ ಗುರುತು ಹಾಕಂಗಿಲ್ಲ ಅದಕ್ಕೇನು ತೊಂದರೆ ಆಗಿದೆ ಅಂತೇಳಿ. ಅಥವಾ ಯಾರಾದರೂ ಬಂದು ಅದನ್ನು ಪೈಪ್ ಕಟ್ ಮಾಡಿದ್ರು ಅಥವಾ ಅದಕ್ಕೊಂದು ಬ್ಲಾಕ್ ಹಾಕಿ ಹೋದ್ರಪ್ಪ ಅಂತಂದ್ರೆ ಸಡನ್ ಆಗಿ ನಿಮ್ಮ ಮನೆಗೆ ನೀರು ಬರೋಂಗಿಲ್ಲ, ನೀವು ಒದ್ದಾಡಕ್ಕೆ ಚಾಲೂ ಮಾಡ್ತಾರೆ, ಮೈ ನೀರು ಬರಲಿಲ್ಲ ನೀರು ಬರಲಿಲ್ಲ. ಹಂಗೆ ಹೃದಯದ ರಕ್ತನಾಳದಾಗ ಸಡನ್ ಆಗಿ ರಕ್ತ ಹೆಪ್ಪ ಕಟ್ಟುವುದು ಅಥವಾ ಏನಾದರೂ ರಪ್ಚರ್ ಆಗಿ ಬ್ಲಾಕ್ ಆತಪ್ಪ ಅಂತಂದ್ರೆ ಸಡನ್ ಆಗಿ ಹೃದಯಕ್ಕೆ ರಕ್ತ ಸಂಚಾರ ಆಗಂಗಿಲ್ಲ. ಆ ರಕ್ತ ಸಂಚಾರ ಆಗಲಿಲ್ಲಪ್ಪ ಅಂತಂದ್ರೆ ಮನುಷ್ಯನಿಗೆ ಸಿವಿಯರ್ ಚೆಸ್ಟ್ ಪೇನ್ ಬರುತ್ತೆ, ಎದೆ ಬೇನೆ ಬಂದು ಮನುಷ್ಯನಿಗೆ ಬೆವರು ಬಂದು ವಾಮಿಟಿಂಗ್ ಬಂದು ಹಾರ್ಟ್ ಅಟ್ಯಾಕ್ ಅಂತ ಅನ್ನೋದು ಸಂಭವಿಸುತ್ತೆ. ಇದು ನಾವು ಮೇಂಟೈನ್ ಮಾಡ್ಕೋತಿರ್ಬೇಕಪ್ಪ ಅಂತಂದ್ರೆ ಈಗ ಮನೆಯಾಗಿನ ನಮ್ಮ ಪ್ಲಂಬಿಂಗ್ ಸಿಸ್ಟಮ್ ಹೆಂಗೆ ರೆಗ್ಯುಲರ್ ಆಗಿ ನಾವು ಮೇಂಟೈನ್ ಮಾಡ್ತೇವೆ, ವರ್ಷಕ್ಕೊಮ್ಮೆ ಎ ಎಮ್ ಸಿ ಕೊಟ್ಟಿಗೆ, ಹಂಗೆ ನಾವು ನಮ್ಮ ಹೃದಯನ ನಾವು ಕಾಳಜಿಪೂರ್ವಕ ಮೇಂಟೈನ್ ಮಾಡ್ಕೊಳ್ತಾ ಇರಬೇಕು. ಅಂದರೆ ಸರಿಯಾದ ಆಹಾರ ಸೇವನೆ ಮಾಡೋದ್ರಿಂದ, ಯಾವುದೇ ಒಂದು ಥರದ ಹ್ಯಾಬಿಟ್ಗೆ ಒಳಗಾಗದೆ, ಸ್ಮೋಕಿಂಗ್ ಮಾಡಬಾರ್ದು, ಆಲ್ಕೋಹಾಲ್ ತೆಗೆದುಕೊಳ್ಳಬಾರದು, ಆಮೇಲೆ ಎಣ್ಣೆ ಕರೆದಿದ್ದ ಪದಾರ್ಥ ಆಹಾರಗಳನ್ನು ಸೇವನೆ ಕಡಿಮೆ ಮಾಡಬೇಕು, ಬೊಜ್ಜುತನ ಜಾಸ್ತಿ ಬರಬಾರ್ದು. ನಾವು ಬದುಕಲಿಕ್ಕೆ ಆಹಾರ ಸೇವನೆ ಮಾಡಬೇಕು ಹೊರತು ಆಹಾರ ಸೇವನೆ ಮಾಡಲಿಕ್ಕೆ ಬದುಕುವಂಥದ್ದಾಗಬಾರ್ದು. ಮತ್ತು ನಮ್ಮ ಹೃದಯದ ನಾವು ಏನು ಊಟ ಉಂಟೇವಲ್ಲ, ರಾತ್ರಿ ಯೂಶ್ವಲಿ ಮಲಗೋಕ್ಕಿಂತ 3-4 ತಾಸು ಮೊದಲು ಊಟ ಮಾಡೋದು ಬರ್ರಿ. ನೀವು ಊಟ ಉಂಡ ತಕ್ಷಣ ಹಸಿಗೆ ಹಿಡಿದು ಹೋದರೆ ಬೊಜ್ಜುತನ ಜಾಸ್ತಿ ಬೆಳೋದು, ಅದು ಡೈಜೆಷನ್ ಆಗಲ್ಲದೆ ಅದು ಹೃದಯ ರೋಗಕ್ಕೆ ತೊಂದರೆ ಆಗುತ್ತೆ. ವಾರದಲ್ಲಿ ಕನಿಷ್ಠ 5 ಸರ್ತಿ ನೀವು ದಿನಾಲೂ ವಾಕಿಂಗ್ ಹೋಗ್ತಾ ಇರಬೇಕು. 30-45 ಮಿನಿಟ್ವರೆಗೂ ವಾಕಿಂಗ್ ಕಂಪಲ್ಸರಿಲಿ ವಾಕಿಂಗ್ ಮಾಡ್ತಾ ಇದ್ದೀರಿ. ಯಾರು ಹೆಂಗೆ ಇದ್ದಿರ್ತೀರಿ, ಫಿಟ್ ಇದ್ದಿರ್ತೀರಿ, ಸ್ವಲ್ಪ ಜಿಮ್ಗೆ ಹೋಗ್ರಿ, ಎಕ್ಸಸೈಸ್ ಮಾಡಿರಿ. ನಾನು ಜಿಮ್ ಮಾಡಿರಿ ಅಂತಂದರೆ ನೀವು ಇತ್ತಿತ್ತಲೆ ಕೇರ್ಬೋದು, ಕೆಲವು ಜನ ಪಿಕ್ಚರ್ ನಟಗಳು ಹೀರೋ ಇವರೆಲ್ಲ ಯಂಗ್ಸ್ಟರ್ ಸ್ಟಾರ್ಸ್ಗಳು ಜಿಮ್ ಮೇಲೆ ಹೋಗಿ ತಿಳ್ಕೊಂಡಿದ್ದಾರೆ. ದೇ ಆರ್ ಟ್ರೈಯಿಂಗ್ ಟು ಅಚೀವ್ ಮೋರ್ ದೆನ್ ವಾಟ್ ದೇ ಆರ್ ಕೆಪೇಬಲ್ ಆಫ್ ಡೂಯಿಂಗ್ ಇಟ್. ಅಂದರೆ ಎಷ್ಟು ಸಾಧ್ಯತೆ ನಿಮ್ಮ ಬಾಡಿಗೆ ಅರ್ಥ ಮಾಡಬೇಕು ಹೊರತು ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಆಗಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಆಹಾರ ಸೇವನೆ ಮಾಡ್ತೀವಿ, ಎಲ್ಲ ಚಲೋ ಐತಪ್ಪ, ಪರಿಪಕ್ವಾನ್ ಐತೆ ಅಂತ ತಿಳ್ಕೊಂಡು ಕಷ್ಟ ಹೇಳಿ ನಾವು

0: ನಾನು ಊಟ ಉಣ್ಣಕ್ಕೆ ಸಾಧ್ಯ ಇಲ್ಲ, ನಮಗೆ ಎಷ್ಟು ಸಾಧ್ಯತೆ ಎಷ್ಟು ಡೈಜೆಷನ್ ಆಕೈತಿ, ನಮ್ಮ ಬಾಡಿ ಎಷ್ಟು ಒಕ್ಕೊತೈತೆ ಅಂತೈತಲ್ಲ ಅಷ್ಟೇ ನಾವು ಮಾಡಿದರೆ ಅದು ಒಳ್ಳೇದಿರ್ತದೆ. ಎನಿಥಿಂಗ್ ಡೂಯಿಂಗ್ ಓವರ್ ಡೂಯಿಂಗ್ ಈಸ್ ಗೋಯಿಂಗ್ ಟು ಬಿ ವೆರಿ ಬ್ಯಾಡ್. ಸೊ ಈ ಥರ ಮಾಡ್ತಿರ್ಬೇಕು. ವರ್ಷಕ್ಕೊಮ್ಮೆ ನಿಮ್ಮ ಹುಟ್ಟುಹಬ್ಬದ ದಿನ ನೀವು ವೈದ್ಯರ ಕಡೆ ಹೋಗಿ ಚೆಕಪ್ ಮಾಡಿಸ್ಕೊಡ್ರಿ, ಡಾಕ್ಟರ್ ಕಡೆ ಹೋಗಿ ಒಂದು ECG ಮಾಡಿಸ್ಕೊಡ್ರಿ, ಒಂದು ಕೊಲೆಸ್ಟ್ರಾಲ್ ಮಾಡಿಸ್ಕೊಡ್ರಿ, ಒಂದು ಎಕೋ, ಒಂದು ಸ್ಟ್ರೆಸ್ ಟೆಸ್ಟ್. ಇವು ಮಿನಿಮಮ್ ಚೆಕಪ್ ಯಾರಿಗೆ 40 ಅಥವಾ 30 ವರ್ಷ ಆದಮೇಲೆ ಇದ್ದಿರ್ತದಲ್ಲ ಮಾಡಿಸ್ಕೊಳ್ಳೋದು ಒಳ್ಳೇದಂತದೆ. ಈಗ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಸಡನ್ ಕಾರ್ಡಿಯಾಕ್ ಡೆತ್ ಆಗಿತ್ತು ನಿಮ್ಮ ತಂದೆ ತಾಯಿಗೆ ಅಥವಾ ನಿಮ್ಮ ಬ್ರದರ್ಸ್ಗೆ, ಅಂಥವ್ರಂತರೂ ಜಾಸ್ತಿ ಕಾಳಜಿ ಪೂರ್ವಕಿರ್ಬೇಕು. ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ ಇದು ರೋಗ ಅನುವಂಶಿಕ ಇರ್ಬೋದು ಅಂತ ಹೇಳಿ.
1: ಹೃದಯದ ರಕ್ಷಣೆ ಈ ಕುರಿತು ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಸುರೇಶ್ ಪಟೇದ್. ಕೇಳಿ ರೇಡಿಯೋ ಡಾಕ್ಟರ್ ಪ್ರಸಾರವಾಯಿತು.
2: ಆಕಾಶವಾಣಿ ಧಾರವಾಡ. ಈಗ ಚಿತ್ರಗೀತೆ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
2: ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಪ್ರೀತಿ ಚಿತ್ರದ ಗೀತೆ.

ಇದುವರೆಗೆ ಡಾಕ್ಟರ್ ಚಿಟ್ಟಿಬಾಬು ಅವರ ವೀಣಾವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಇವರೊಂದಿಗಿದ್ದವರು ಮೃದಂಗಂ ಟಿ ಆರ್ ರಾಜಮಣಿ, ಘಟಂ ಕೆ ನಾರಾಯಣಸ್ವಾಮಿ. ಆಕಾಶವಾಣಿ ಧಾರವಾಡ.

0: अब टेलीलॉ के माध्यम से न सिर्फ घर बैठे मुफ्त कानूनी सलाह ले सकते हैं बल्कि अनुभवी वकीलों से कोर्ट में कानूनी सहायता भी पा सकते हैं।
1: तो डाउनलोड करें आज ही टेलीलॉ फॉर सिटीजंस मोबाइल ऐप अथवा लॉगिन करें www.tele-law.in या अपने नजदीकी CSC सेंटर से संपर्क करें। न्याय विभाग भारत सरकार द्वारा जनहित में जारी।
2: 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
3: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
2: ಚಿನ್ನ ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ
3: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
2: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
4: ಕೇಳುವರು, ಇನ್ನು ಮುಂದೆ 9:05 ಜಿ ಸುರೇಖ ಸುರೇಶ್ ಅವರಿಂದ ಸುಗಮ ಸಂಗೀತ ಕೇಳಲಿದ್ದೀರಿ. 9:15 ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ. 9:30 10:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಪ್ರಸಾರವಾಗಲಿದೆ. 10:30 ವಿವಿಧ ಕಲಾವಿದರಿಂದ ಭಾವಗೀತೆಗಳು. 10:45 ಜನಪದ ಸಂಗೀತ ಕಾರ್ಯಕ್ರಮ. ನವರಸ್. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಜ್ಯೋತಿ ಹೆಗಡೆ ಅವರಿಂದ ರುದ್ರವೀಣಾ ವಾದನ ಕೇಳಲಿದ್ದೀರಿ. 12:05 ವನಿತಾ ವಿಹಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮರೆಯಾಗುತ್ತಿರುವ ಜಾನಪದ ಗೀತೆಗಳ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. ಪ್ರಸ್ತುತಿ ಜಾನಪದ ಜನಿಯರ ತಂಡದ ಸದಸ್ಯರು. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ, ರೇಣುಕಾ ಮೇಟಿ ಅವರಿಂದ ಭಾಷಣ. ನಂತರ 40ರ ನಂತರ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು, ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. 1:20 ಜನಪದ ಸಂಗೀತ ಕಾರ್ಯಕ್ರಮ. 11:00 ಸಣ್ಣಿಂಗಪ್ಪ ಸತ್ಯಪ್ಪ ಮೂಷನಗೋಳ ಮತ್ತು ಸಂಘಗಳಿಂದ ಡೊಳ್ಳಿನ ಪದ ಕೇಳಲಿದ್ದೀರಿ. 1:30 ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ.

ಆಕಾಶವಾಣಿ ಧಾರವಾಡ. ಈಗ ಜಿ ಸುರೇಖಾ ಸುರೇಶ್ ಅವರಿಂದ ಸುಗಮ ಸಂಗೀತ. ಮೊದಲಿಗೆ ಕೇಳೋಣ ಗೋಪಾಲದಾಸರ ಕೃತಿ.

0: ಇದುವರೆಗೆ ಜಿ ಸುರೇಖ ಸುರೇಶ್ ಅವರಿಂದ ಸುಗಮ ಸಂಗೀತ ಕೇಳಿದಿರಿ.
1: ಶ್ರೋತೃ ಬಾಂಧವರೇ, ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಸಂಪತ್ ಕುಮಾರ್ ಎಸ್ ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಾಯೋಜಿತ ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು, ಈ ಬಗೆಗಿನ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸಂತೋಷ್ ಮಠಪತಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, STD ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ವಿಷಯ, ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು.
2: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
3: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ, ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ

0: ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಮೇ 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
1: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
2: ಆಕಾಶವಾಣಿ ಧಾರವಾಡ. ಈಗ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ. ಮೊದಲಿಗೆ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ ವ್ಯಾಸರಾಜರ ಕೃತಿ

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
1: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ್ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ್.
2: ಆಪ್ಕೆ ಪರಿವಾರ ಕೆ ಜೋ ಬಡೆ ಲೋಗ್ ಹೈ ಉನ್ಕೆ ಸಾಥ್ ಪರೀಕ್ಷಾ ಪೆ ಚರ್ಚಾ ಪಢ್ನೆ ಕೆ ಲಿಯೆ ಕಹಿಯೆ ಉಸ್ಕಿ ಚರ್ಚಾ ಕೀಜಿಯೆ ಔರ್ ಕೋಯಿ ಮಂತ್ರ ಹೈ ತೋ ಖಾಸ್ ಲೈನ್ ಕರ್ಕೆ ಬತಾಯೆ ದೇಖಿಯೆ ಯೇ ಪಿಎಂ ನೆ ಯೇ ಕಹಾ ಹೈ ತುಮ್ ಪಢೋ.
1: ಪರೀಕ್ಷಾ ಸೆ ಜುಡೆ ಕಿಸಿ ಭಿ ಪ್ರಶ್ನ ಯಾ ಸಮಸ್ಯಾ ಕೆ ಸಮಾಧಾನ ಹೇತು NCPCR ದ್ವಾರಾ ಆಯೋಜಿತ ಲೈವ್ ಸ್ಟ್ರೀಮಿಂಗ್ ಸೆಷನ್ ಮೇ ವಿಶೇಷಜ್ಞೋ ಸೆ ಸೀಧೆ ಬಾತ್ಚೀತ್ ಕರೆ ಜೋ ಕಿ 23 ಅಪ್ರೈಲ್ ಸೆ 23 ಮೈ ತಕ್ ಚಲೆಂಗೆ. ಅಧಿಕ ಜಾನ್ಕಾರಿ ಕೆ ಲಿಯೆ www.ncpcr.gov.in ಪರ್ ಲಾಗಿನ್ ಕರೆ.
3: 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
4: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
3: ಚಿನ್ನ ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ
4: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
3: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

ರಾಜೇಶ್ ಕೃಷ್ಣನ್, ಹೇಮಂತ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಕುರಿಗಳು ಸಾರ್ ಕುರಿಗಳು ಚಿತ್ರದ ಗೀತೆ ಇದು. ಗೀತೆ ಮತ್ತು ಸಂಗೀತ ಹಂಸಲೇಖ ಅವರದು.

0: ಹಾರ್ಟ್ಫಿಶರ್ ಗೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
1: ರಿತೀಶ್ ಸರಸ್ವತಿ ಅವರ ಧ್ವನಿಗಳಲ್ಲಿ ಶ್ರೀ ರೇಣುಕಾದೇವಿ ಚಿತ್ರದ ಗೀತೆ ಮತ್ತು ಸಂಗೀತ ಹಂಸಲೇಖ ಅವರದು.

ಯಲ್ಲಾರೀಶ್ವರಿ, ಎಸ್ ವಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಕೇಳೋಣ ಪ್ರೊಫೆಸರ್ ಹುಚ್ಚುರಾಯ ಚಿತ್ರದ ಗೀತೆ.

0: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ, ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
0: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ

ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಳ ಧ್ವನಿಗಳಲ್ಲಿ ಚಿಕ್ಕಯಜಮಾನ್ರು ಚಿತ್ರದ ಗೀತೆ ಇತ್ತು. ಗೀತರಚನೆ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ಕೆ ಎಸ್ ಚಿತ್ರ ಮತ್ತು ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಳ ಧ್ವನಿಗಳಲ್ಲಿರುವ ಮೊಮ್ಮಗ ಚಿತ್ರದ ಗೀತೆ ಇದು. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರ ಯುಗಳ ಧ್ವನಿಗಳಲ್ಲಿ ಏಳು ಸುತ್ತಿನ ಕೋಟೆ ಚಿತ್ರದ ಗೀತೆಯಿತು. ಸಂಗೀತ ಸಂಯೋಜನೆ ಎಲ್ ವೈದ್ಯನಾಥನ್.

0: ಬಿಸಿಲ ಧಗೆಯಿಂದ ತಪ್ಪಿಸಿಕೊಳ್ಳಲು ಸರಳ ಉಪಾಯಗಳು.
1: ಬಿಸಿಲಿಗೆ ಬಾಡಿದ ಹೂವಂತೆ
0: ದೇಹವನ್ನು ತಂಪಾಗಿ ಇಡಲು ಕಲ್ಲಂಗಡಿ, ಸೌತೆಕಾಯಿ, ಎಳನೀರು, ಮಜ್ಜಿಗೆ, ನಿಂಬೆ ಪಾನಕ, ಹೀಗೆ ನೀರಿನಂಶ ಹೆಚ್ಚಿರುವ ಆಹಾರ ಸೇವಿಸಿ. ಕರಿದ ಮಸಾಲೆಯುಕ್ತ ಆಹಾರ ಕಡಿಮೆ ಮಾಡಿ. ಋತುಮಾನಕ್ಕೆ ತಕ್ಕಂತೆ ಸಿಗುವ ತಾಜಾ ಹಣ್ಣುಗಳು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಅತಿಯಾದ ಕೆಫಿನ್ ಸೇವನೆ ತಪ್ಪಿಸಿ. ದಿನಕ್ಕೆ 3-4 ಲೀಟರ್ ನೀರು ಕುಡಿಯುವುದು ಅತ್ಯಗತ್ಯ. ಸಡಿಲವಾದ ಹತ್ತಿಯ ಬಟ್ಟೆಗಳನ್ನೇ ಧರಿಸಿ. ಬಿಸಿಲ ಧಗೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ.
2: ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್.
3: ಕೆಜೆ ಯೇಸುದಾಸ್ ಅವರು ಧ್ವನಿ ನೀಡಿರುವ ರಾಮಾಚಾರ್ಯ ಚಿತ್ರದ ಗೀತೆ ಮತ್ತು ಸಂಗೀತ ಹಂಸಲೇಖ ಬರೆದವು.

0: ನೂರು ವರ್ಷಗಳು ನೂರು ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
1: ಭೀಮಾ ಲೆಗಸಿ ಫೆಸ್ಟ್ 100 days ಆಫರ್.
0: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ
1: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
0: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಹಾಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1-800-309-0309. ಟೇಕ್ ಕೇರ್.
3: ತ್ವರೆ ದುಜೀವಿಸಬಹುದೇ ಹರಿ ನಿನ್ನ ಚರಣಗಳ.
4: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
3: ಜಪವ ಮಾಡಿದರೇನು, ತಪವ ಮಾಡಿದರೇನು.
5: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ.
6: ಅರಿತು ನಡೆಯಲಿ ಬೇಕು ನರಕಾಯ ಮೆತ್ತಿದ ಮೇಲೆ.
4: ಧಾರವಾಡ ಆಕಾಶವಾಣಿ 765 kHz ಹಾಗೂ FM 103 MHz ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
5: ಕನಕ ದೀಪ.
7: ಈಗ ವಿವಿಧ ಕಲಾವಿದರಿಂದ ಭಾವಗೀತೆಗಳು. ಮೊದಲಿಗೆ ಮಥುರಾ ದೀಕ್ಷಿತ್ ಅವರ ಸ್ವರದಲ್ಲಿ ಆನಂದ್ ಝುಂಝುರ್ವಾಡ್ ಅವರ ರಚನೆ

ಇದುವರೆಗೆ ವಿವಿಧ ಕಲಾವಿದರಿಂದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಹುಬ್ಬಳ್ಳಿಯ ಬ್ಯಾಹಟ್ಟಿಯ ನೀಲವ್ವ ಬೋರ್ಜಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ

0: ಇದುವರೆಗೆ ವಿವಿಧ ಕಲಾವಿದರಿಂದ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
2: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
1: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
2: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
1: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
4: ನಿಸರ್ಗ ಜ್ಞಾನಾಮೃತ
5: ಯೇ ಆಕಾಶವಾಣಿ ಧಾರವಾಡ ಹೇ ಪ್ರಸ್ತುತ ಹೇ ಹಮಾರಾ ಮಾಸಿಕ ಹಿಂದಿ ಕಾರ್ಯಕ್ರಮ ನವರಸ್.
6: सभी सुनने वालों को नमस्कार. कार्यक्रम के शुरुआत में हम सुनेंगे

0: को अनुमति दीजिए। नमस्कार।
1: ಆಕಾಶವಾಣಿ ಧಾರವಾಡ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ವಿದುಷಿ ಜ್ಯೋತಿ ಹೆಗಡೆ ಅವರ ರುದ್ರವೀಣಾ ವಾದನವನ್ನ. ತಬಲಾ ಸಾಥ್ ನೀಡಿದ್ದಾರೆ ಡಾ ಹನುಮಂತ್ ಬಿ ಹೂಗಾರ್. ಕೇಳಿ ರಾಗ್ ಬಿಭಾಸ್.

ಕೇಳುಗರೆ, ಇದುವರೆಗೆ ವಿದುಷಿ ಜ್ಯೋತಿ ಹೆಗಡೆ ಅವರ ರುದ್ರವೀಣಾ ವಾದನದಲ್ಲಿ ರಾಗ್ ವಿಭಾಸ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಡಾಕ್ಟರ್ ಹನುಮಂತ್ ಬಿ ಹೂಗಾರ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಸ್ತಮಾ ಬಾಧಿತ ಪ್ರತಿಯೊಬ್ಬರಿಗೂ ಅಲರ್ಜಿ ನಿವಾರಕ ಔಷಧಗಳ ತುರ್ತು ಪೂರೈಕೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಅಸ್ತಮಾ ಕುರಿತ ಭಯವನ್ನು ಹೋಗಲಾಡಿಸಿ ಜನಜಾಗೃತಿ ಮೂಡಿಸುವ ಹಲವು ಕಾರ್ಯಕ್ರಮಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಇಂದು ಆಯೋಜಿಸಿದೆ. ಲ್ಯಾಟ್ರಲ್ ಎಂಟ್ರಿ ಮೂಲಕ ಇಂಜಿನಿಯರಿಂಗ್ ಎರಡನೇ ವರ್ಷ ಅಥವಾ ಮೂರನೇ ಸೆಮಿಸ್ಟರ್ಗೆ ಪ್ರವೇಶಾತಿ ನೀಡುವ ಡಿಸಿಇಟಿ ಅರ್ಜಿ ಸಲ್ಲಿಸಿದ ಡಿಪ್ಲೊಮಾ ವಿದ್ಯಾರ್ಥಿಗಳ ಮೀಸಲಾತಿ ಸೇರಿದಂತೆ ಇತರೆ ತಿದ್ದುಪಡಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ತಿಂಗಳ 20ನೇ ತಾರೀಖಿನವರೆಗೆ ಅವಕಾಶ ಕಲ್ಪಿಸಿದೆ. ಇಂದಿನಿಂದಲೇ ಪ್ರವೇಶಾಕಾಂಕ್ಷಿಗಳು ವೆಬ್ ಪೋರ್ಟಲ್ ಮೂಲಕ ಲಾಗಿನ್ ಆಗಿ ತಮ್ಮ ಅರ್ಜಿಯಲ್ಲಿ ಸೂಕ್ತ ತಿದ್ದುಪಡಿಗಳನ್ನು ಮಾಡಿಕೊಳ್ಳಬಹುದು ಎಂದು ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಯ ನಗರ ಹಾಗೂ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ 2026-27 ಸಾಲಿನ ಶೇಕಡ 5 ರಿಯಾಯಿತಿ ಆಸ್ತಿ ತೆರಿಗೆ ಪಾವತಿ ಈ ತಿಂಗಳ 31ರವರೆಗೆ ವಿಸ್ತರಿಸಿದ್ದಾಗಿ ನಗರಸಭೆ ಪೌರಾಯುಕ್ತರು ಪ್ರಕಟಿಸಿದ್ದಾರೆ. ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳನ್ನು ಬಲಪಡಿಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವಲ್ಲಿ ಜನಸಮುದಾಯಗಳ ಸಹಭಾಗಿತ್ವ ಮುಖ್ಯ ಎಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಹೇಳಿದ್ದಾರೆ. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಬಲವರ್ಧನೆ ಮತ್ತು ಜನರ ಪಾಲ್ಗೊಳ್ಳುವಿಕೆ ಕುರಿತ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಡಿಆರ್ ಪಾಟೀಲ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ದೇಸೂರು ಸೇರಿದಂತೆ ಪಶ್ಚಿಮಘಟ್ಟ ಪ್ರದೇಶದ ಉತ್ತರ ಕನ್ನಡ ಜಿಲ್ಲೆಯ ಯಾವ ಭಾಗದಲ್ಲಿಯೂ ಬೃಹತ್ ಅಭಿವೃದ್ಧಿ ಯೋಜನೆಗಳನ್ನು ಆರಂಭಿಸಲು ಅಲ್ಲಿನ ಧಾರಣಾಶಕ್ತಿ ದುರ್ಬಲವಾಗಿದೆ ಎಂದು ಭಾರತೀಯ ವಿಜ್ಞಾನ ಸಂಸ್ಥೆಯ ಹಿರಿಯ ವಿಜ್ಞಾನಿ ಪ್ರೊಫೆಸರ್ ಟಿವಿ ರಾಮಚಂದ್ರ ಹಾಗೂ ವೃಕ್ಷಲಕ್ಷ ಆಂದೋಲನ ಕರ್ನಾಟಕದ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ್ ಸೇರಿದಂತೆ ಹಲವು ಪರಿಸರಾಸಕ್ತರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಪತ್ರ ಸಲ್ಲಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಾಗರದ ಕವಲಕೋಡು ವೆಂಕಟೇಶ್.
1: ಶರಾವತಿ ಕಣಿವೆ ಬೃಹತ್ ಜಲವಿದ್ಯುತ್ ಯೋಜನೆಗಳಿಂದ ಜರ್ಜರಿತವಾಗಿದೆ. ಯೋಜನೆಗಳಿಂದ ಭೂಮಿ ಕಳೆದುಕೊಂಡವರಿಗೆ ಈವರೆಗೂ ಭೂಮಿ ಸಿಕ್ಕಿಲ್ಲ. ಲಕ್ಷ ಎಕರೆ ಅರಣ್ಯಗಳು ಜಲಾಶಯದಲ್ಲಿ ಮುಳುಗಿವೆ. ಭೂ ಕುಸಿತ ಅಧ್ಯಯನ ವರದಿಗಳು ಸಹ್ಯಾದ್ರಿಗೆ ಬೃಹತ್ ಯೋಜನೆಗಳು ಸಾಧು ಅಲ್ಲ ಎಂದು ಎಚ್ಚರಿಕೆ ನೀಡಿದೆ. ಶರಾವತಿ ಅಭಯಾರಣ್ಯವಿದೆ. ಬೇಸೂರು ಸುತ್ತಲಿನ 30 ಕಿಲೋಮೀಟರ್ ವ್ಯಾಪ್ತಿಯ ಹೆಗ್ಗೋಡು, ವರದಾಮೂಲ, ಸಿಗಂದೂರು, ವರದಹಳ್ಳಿ, ಸಾಗರ ಮಾರಿಕಾಂಬ, ಇರುವಕ್ಕಿ ಕೃಷಿ ವಿಶ್ವವಿದ್ಯಾನಿಲಯ, ಲಿಂಗನಮಕ್ಕಿ ಆಣೆಕಟ್ಟು, ಅಮ್ಮನಘಟ್ಟ, 5 ನದಿ ಮೂಲಗಳು, ಕೊಡಚಾದ್ರಿ, ಕೆಳದಿ, ಇಕ್ಕೇರಿಗಳಿಗಿಂತ ಐತಿಹಾಸಿಕ ಜೈನ ಪರಂಪರೆಯ ದೇವಾಲಯಗಳು ಜೀವ ವೈವಿಧ್ಯ ತಾಣಗಳಿಗೆ ಎಂದು ಗುರುತು ಮಾಡಲ್ಪಟ್ಟಿವೆ. ಮಿಸ್ಟಿಕಾ ಶ್ಯಾಮ್ ದೇವರ ಕಾಡುಗಳು, ವಿನಾಶದ ಅಂಚಿನಲ್ಲಿರುವ ವೃಕ್ಷ ಜಲಚರ ವೈವಿಧ್ಯಗಳಿವೆ.
0: ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ 14 ಗ್ರಾಮಗಳು, ಕಮಲ್ನಗರದ 11, ಬಸವಕಲ್ಯಾಣದ 10 ಹಾಗೂ ಭಾಲ್ಕಿಯ 8 ಗ್ರಾಮಗಳು ಸೇರಿ ಒಟ್ಟು 43 ಗ್ರಾಮಗಳಲ್ಲಿ ಸದ್ಯಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದೆ. ಈ ತಿಂಗಳಾಂತ್ಯಕ್ಕೆ ಸಮಸ್ಯೆ ತೀವ್ರಗೊಳ್ಳುವ ಸಾಧ್ಯತೆಯಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿ ನೀಡಿ, ಔರಾದ್ನ ತಾಂಡಗಳಲ್ಲಿ ನೀರಿನ ಸಮಸ್ಯೆ ಉಲ್ಬಣಿಸಿದೆ. ಅಂತರ್ಜಲ ಮಟ್ಟ 700-800 ಅಡಿವರೆಗೆ ಕುಸಿದಿದೆ. ಅಧಿಕಾರಿಗಳಿಗೆ ಕೊಳವೆಬಾವಿ ಪುನಶ್ಚೇತನ, ಫ್ಲಷಿಂಗ್ ಹಾಗೂ ಡೀಪನಿಂಗ್ ಕಾರ್ಯ ಕೈಗೊಳ್ಳಲು ಸೂಚಿಸಿದ್ದಾಗಿ ತಿಳಿಸಿದರು. ಬೆಳಗಾವಿ ಜಿಲ್ಲೆ ಐತಿಹಾಸಿಕ ಕಿತ್ತೂರು ಹಾಗೂ ಕಿತ್ತೂರು ರಾಜಮನೆತನದ ಬಗ್ಗೆ ಮಹತ್ವದ ಸಂಶೋಧನೆಗಳು ನಡೆಯಬೇಕಿದೆ ಎಂದು ಗೋವಾ ರಾಜ್ಯದ ಪಣಜಿ ಇಂಡೋ ಪೋರ್ಚುಗೀಸ್ ಸಾಹಿತ್ಯ ಪ್ರತಿಷ್ಠಾನದ ನಿರ್ದೇಶಕ ಡಾ ಅರವಿಂದ್ ಯಾಳಗಿ ಹೇಳಿದ್ದಾರೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಂಗಣದಲ್ಲಿ ಕಿತ್ತೂರು ಸಂಸ್ಥಾನದ ವಂಶಜರು ಆಯೋಜಿಸಿದ 1824 ನಂತರ ಕಿತ್ತೂರು ಸಂಸ್ಥಾನದ ಹೊಸ ಸಂಶೋಧನೆಗಳು ಹಾಗೂ ವಂಶಜರು ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಖ್ಯಾತ ಲೇಖಕ ಜಿಎಸ್ ಜಯದೇವ ಸಾರಥ್ಯದ ಚಾಮರಾಜನಗರದ ದೀನಬಂಧು

ಸಂಸ್ಥೆ ಶಾಲೆ ಹಾಗೂ ವಿಜ್ಞಾನವನಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ ನಾಳೆ ಭೇಟಿ ನೀಡಲಿದ್ದಾರೆ. ಬಳಿಕ ವಿಶೇಷ ಸಭೆ ನಡೆಯಲಿದ್ದು ಕನ್ನಡ ಮಾಧ್ಯಮ ಶಾಲೆಗಳ ಕುರಿತು ಅವರು ವರದಿ ಬಿಡುಗಡೆ ಮಾಡಲಿದ್ದಾರೆ. ರಾಜಧಾನಿ ಬೆಂಗಳೂರು ಸೇರಿ ದಕ್ಷಿಣ ಒಳನಾಡಿನ ವಿವಿಧೆಡೆ ಮುಂದಿನ 5 ದಿನಗಳವರೆಗೆ ಗುಡುಗು, ಮಿಂಚು ಮತ್ತು ಬಿರುಗಾಳಿ ಸಹಿತ ಮಳೆಯಾಗಲಿದೆ. ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ನಾಳೆ ಮತ್ತು ನಾಡಿದ್ದು ಚಾಮರಾಜನಗರ, ಮೈಸೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಯಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಕಾರ್ಯಕ್ರಮ ವನಿತಾ ವಿಹಾರ.
1: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮರೆಯಾಗುತ್ತಿರುವ ಜಾನಪದ ಗೀತೆಗಳ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಪಡಿಸುತ್ತಾರೆ ಜಾನಪದ ಜನ್ನೆಯರ ತಂಡದ ಸದಸ್ಯರು.
2: ನಮ್ಮ ಜಾನಪದ ಜನ್ನೆಯರು ಸಂಸ್ಥೆಯ ವತಿಯಿಂದ ಪ್ರಸ್ತುತಪಡಿಸುತ್ತಿರುವ ಜನಪದ ಗೀತೆಗಳು ದಂಡಿನ ಮಾರಮ್ಮನ ಪದ, ಶಾಸ್ತ್ರದ ಭತ್ತ ಕುಟ್ಟುವ ಪದ, ಬೀಗರನ್ನು ಜರಿಯೋ ಪದ, ಬಸುರಿ ಬಯಕೆ ಪದ, ರಾಗಿ ಬೀಸೋ ಪದ, ನಮ್ಮ ಸಂಸ್ಥೆಯ ಧ್ಯೇಯ ಗೀತೆಯನ್ನ ನಿಮ್ಮ ಮುಂದೆ ಈಗ ನಾವು ಪ್ರಸ್ತುತಪಡಿಸುತ್ತಿದ್ದೇವೆ.

ಚರ್ಚೆಯ ಆಶಯವೇನೆಂದರೆ, ಜನಪದ ಸಾಹಿತ್ಯ ಜನಸಾಮಾನ್ಯರ ಅನುಭವ, ಸಂಸ್ಕೃತಿ ಮತ್ತು ಬದುಕಿನ ಪ್ರತಿಬಿಂಬ. ಕೇವಲ ಮನರಂಜನೆ ಮಾತ್ರವಲ್ಲ, ಮನುಷ್ಯ ಬದುಕಿನ ನಂಬಿಕೆ, ಆಚಾರ ವಿಚಾರಗಳ ದರ್ಶನವೂ ಆಗಿರುತ್ತದೆಂಬುದು ದಂಡಿನ ಮಾರಮ್ಮನನ್ನು ಕುರಿತ ಈ ಹಾಡಿನಲ್ಲಿ ವ್ಯಕ್ತವಾಗಿದೆ. ಜನಪದರು ದೈವವನ್ನು ತಮ್ಮಂತೆಯೇ ಮನುಷ್ಯರಾಗಿಯೇ ನೋಡುವ ಪರಿ, ಅಂತ ದೇವರನ್ನು ಆರಾಧಿಸುವ ಬಗೆ, ಆ ಬಗೆಗಿನ ಅವರ ಭಾವನೆಗಳು ಹೇಗಿರುತ್ತದೆಂಬುದನ್ನು ತಮ್ಮ ಪದಗಳ ಮೂಲಕ ಹೇಳುವಾಗ, ನಿನ್ನ ಸೇವೆಯಿಂದ ದೇಹ ಹೇಗೆ ಬಳಲಿದೆ ಎಂದು ಹೇಳುತ್ತಲೇ ಪ್ರೀತಿ ಮತ್ತು ಭಕ್ತಿಯ ತೀವ್ರತೆಯನ್ನು ನಿರ್ಭಡೆಯಿಂದ ವ್ಯಕ್ತಪಡಿಸುತ್ತಾ ಆರಾಧಿಸುವ ವಿಧಾನವನ್ನು ಈ ಪದಗಳ ಮೂಲಕ ಸೊಗಸಾಗಿ ಅಭಿವ್ಯಕ್ತಿಸಿದ್ದಾರೆ.

ಈ ಗೀತೆಯ ಆಶಯ ಜಾನಪದ ಜನಜೀವನದ ಒಡನಾಟ, ನಂಬಿಕೆ, ಆಚರಣೆ, ಸಂಸ್ಕೃತಿ, ಸಹಬಾಳ್ವೆ, ಕುಟುಂಬ ಇವುಗಳೆಲ್ಲದರ ಮೇಳೈಕೆ ಆಗಿರುತ್ತದೆ. ಮದುವೆ ಸಮಯ ಸಂಪ್ರದಾಯದಲ್ಲಿ ಅಂದಿನ ಮದುವೆಗಳು ಹತ್ತಾರು ಆಚರಣೆಗಳೊಟ್ಟಿಗೆ ಪ್ರಾರಂಭಗೊಂಡು ಯಾವ ರೀತಿಯಲ್ಲಿ ಮುಕ್ತಾಯಗೊಳ್ಳುತ್ತಿದ್ದವು ಎಂಬುದೇ ಒಂದು ವಿಶಿಷ್ಟ. ಮದುವೆ ಸಂದರ್ಭದಲ್ಲಿ ಬರುವ ಅನೇಕ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಮದುವೆ ಶಾಸ್ತ್ರ ಪ್ರಾರಂಭಗೊಳ್ಳುವ ಪ್ರಥಮ ಆಚರಣೆಯೇ ಶಾಸ್ತ್ರದ ಭತ್ತ ಕುಟ್ಟುವುದು. ಭತ್ತ ಕುಟ್ಟುವ ಶಾಸ್ತ್ರಕ್ಕೆ ಬೇಕಾದ ಒನಕೆಯ ಪೂಜೆಯಿಂದ ಆರಂಭವಾಗುವ ಶಾಸ್ತ್ರಕ್ಕೆ ಅಲಂಕೃತಗೊಂಡ ಮುತ್ತೈದೆಯರು ಹಿರಿಯರಿಂದ ಕಿರಿಯರವರೆಗೂ ಪಾಲ್ಗೊಂಡು ಮಾಡುವ ಸಂಭ್ರಮದ ಅನಾವರಣ ಈ ಪದಗಳಲ್ಲಿ ಕಂಡುಬರುತ್ತದೆ.

ಈಗ ಹಾಡಿದ ಸೋಬಾನೆ ಪದದ ಆಶಯ, ಜನಪದ ಸಾಹಿತ್ಯ ಆಕಾಶದಷ್ಟು ವಿಶಾಲ, ಸಾಗರದಷ್ಟು ಆಳ. ಇದು ಮನುಷ್ಯ ಬದುಕಿನ ಎಲ್ಲಾ ಸಂದರ್ಭಗಳ ಮಹತ್ವವನ್ನು ಸಾರುತ್ತದೆ. ಜನಪದರು ಹೆಣ್ಣನ್ನು ಕೇಂದ್ರೀಕರಿಸಿಕೊಂಡು ಬಹುತೇಕ ಹಾಡುಗಳನ್ನು ಹಾಡಿರುವುದೇ ಮಹತ್ವದ ಸಂಗತಿ. ಮದುವೆ ಎಂಬುದು ಮನುಷ್ಯ ಬದುಕಿನ ಮಹತ್ವಪೂರ್ಣ ಘಟ್ಟವಾಗಿದ್ದು ಅದು ಎಲ್ಲರ ಪಾಲಿಗೆ ವಿಶೇಷವೂ ಆಗಿರುತ್ತದೆ. ಹುಟ್ಟಿ ಬೆಳೆದ ಮನೆಯಿಂದ ಮತ್ತೊಂದು ಮನೆ ಬೆಳಗಲು ಹೊರಡುವ ಹೆಣ್ಣು ಮಗಳನ್ನು ಮದುವೆ ಮಾಡುವಾಗ ಸಂಬಂಧಗಳು ಎಷ್ಟು ಗಟ್ಟಿಯಾಗಿರಬೇಕು ಎಂಬುದನ್ನು ಮದುವೆ ಸಂಭ್ರಮದಲ್ಲಿಯೇ ಕಾಣಬೇಕು. ಪರಸ್ಪರ ಬೀಗರು ಬೀಗರನ್ನು ಹಾಸ್ಯದ ಮೂಲಕ ಜರಿಯುವ ಇಂಥ ಪದಗಳು ಒಗ್ಗಟ್ಟು, ಪ್ರೀತಿ, ಬಾಂಧವ್ಯದ ಬೆಸುಗೆಯನ್ನು ಸಾರುತ್ತವೆ. ಇವು ಮದುವೆಗೆ ಬಂದಿರುವವರ ಮನಸ್ಸನ್ನು ತಟ್ಟಿ ಮುಟ್ಟುವ ಮೂಲಕ ಎಲ್ಲರನ್ನೂ ನಗೆಗಡಲಲ್ಲಿ ತೇಲುವಂತೆ ಮಾಡುತ್ತವೆ.

ಈ ಜನಪದ ಗೀತೆಯ ಆಶಯ, ಜನಪದವೆಂಬುದು ಮನುಷ್ಯನ ಬದುಕಿನ ರಸಾನುಭವಗಳ ಗಣಿಯಾಗಿದೆ. ನಮ್ಮೆಲ್ಲ ಬದುಕಿನ ಬಹುಮುಖ್ಯ ಘಟ್ಟಗಳ ಸುಖ ದುಃಖ, ಒಳಿತು ಕೆಡಕು, ಆಸೆ ಆಕಾಂಕ್ಷೆಗಳನ್ನೆಲ್ಲ ತಮ್ಮ ಮತಿಯಿಂದಲೇ ಮನಮುಟ್ಟುವಂತೆ ಹಾಡುತ್ತಾ ಸಂತೋಷ ಪಡುವುದು. ತಮ್ಮ ಬದುಕಿನ ಅನುಭವಗಳನ್ನು ಪದವಾಗಿ ಹಾಡಿಕೊಳ್ಳುವುದರ ಜೊತೆಗೆ ವಿಶೇಷ ಸಂದರ್ಭಗಳ ಮಹತ್ವವೇನೆಂಬುದನ್ನು ಹೇಳಿಕೊಟ್ಟವರು. ಅದರಲ್ಲಿ ಹೆಣ್ಣಿನ ಬದುಕಿನ ಮಹತ್ವದ ಸಮಯವೆಂದರೆ ತಾಯ್ತನ. ಬಸುರಿಯಾದಾಗ ಬಸುರಿಯ ಮನದ ಬಯಕೆಗಳನ್ನು ಕುರಿತ ಪದವೇ ಬಸುರಿ ಬಯಕೆಯ ಹಾಡು. ತಾಯ್ತನ ಹೊತ್ತ ಹೆಣ್ಮಕ್ಕಳು ಮನದ ಬಯಕೆಗಳು ಬಸುರಿಯಾದಾಗ ಹೇಗೆಲ್ಲ ಇರುತ್ತದೆಂಬುದನ್ನು ಈ ಪದ ಕಟ್ಟಿಕೊಡುತ್ತದೆ. ಆ ಹೆಣ್ಣು ಮಗಳ ಬಯಕೆಗಳನ್ನು ಈಡೇರಿಸಲೇಬೇಕು, ಇಲ್ಲವಾದರೆ ಹುಟ್ಟುವ ಮಗುವಿನ ಮೇಲೆ ಅದರ ಪರಿಣಾಮ ಎಂಬ ನಂಬಿಕೆಯು ನಮ್ಮ ಜನಪದರದಾಗಿತ್ತು. ಇದು ಈ ಸಂದರ್ಭದ ಪದಗಳಿಗಿರುವ ಮಹತ್ವವಾಗಿದೆ.

ಮೌಖಿಕ ಪರಂಪರೆಯ ಜನಪದ ಸಂಸ್ಕೃತಿ, ಕಲೆ, ಸಾಹಿತ್ಯ ಆಧುನಿಕತೆಯ ಅಬ್ಬರದಲ್ಲಿ ಮರೆಯಾಗುತ್ತಿರುವ ಈ ಸಂದರ್ಭದಲ್ಲಿ ಅಗಾಧವಾದ ನಮ್ಮ ಜನಪದ ಪರಂಪರೆಯನ್ನು ಮುಂದಿನ ತಲೆಮಾರುಗಳಿಗೂ ಕಲಿಸಿ ಉಳಿಸಿ ಬೆಳೆಸುವುದರ ಜೊತೆಗೆ ಕಾಪಾಡಿಕೊಳ್ಳಬೇಕಾದ ಅಗತ್ಯತೆಯ ಮಹತ್ವದ ಸಂದೇಶವನ್ನು ಸಾರುವುದು ಈ ಗೀತೆಯ ವಿಶೇಷತೆ. ಜೊತೆಗೆ ಜನಪದ ಸಂಸ್ಕೃತಿಯ ಮುಖ್ಯ ವಾಹಕ ಮಹಿಳೆ ಎಂಬುದನ್ನು ಇದು ಸಾರುತ್ತದೆ. ಜಾನಪದದ ಎಲ್ಲ ಪ್ರಕಾರಗಳನ್ನು ಹೊಸ ತಲೆಮಾರಿಗೆ ಕೊಂಡೊಯ್ಯುವಲ್ಲಿ ಮಹಿಳೆಯರ ಪಾತ್ರವೆಷ್ಟಿದೆ ಎಂಬುದರ ಸಂಕೇತವೇ ಈ ಗೀತೆಯ ಆಶಯವಾಗಿದೆ.

0: ಮತ್ತೆ ರಾತ್ರಿಗೆ ಬರುತ್ತೀನಿ, ಮತ್ತೆ ರಾತ್ರಿಗೆ ಬರುತ್ತೀನಿ.
1: ನಮ್ಮ ಜನಪದರ ಕಾಯಕ ಆರಂಭವಾಗುವುದೇ ರಾಗಿ ಬೀಸುವ ಮೂಲಕ. ಅವರಿಗೆ ರಾಗಿ ಕಲ್ಲು ಅದು ಬರಿಯ ಕಲ್ಲಲ್ಲ, ಅವಳ ಪಾಲಿಗೆ ಅದು ಅನ್ನ ಕೊಡುವ ದೇವರು. ಎಲ್ಲರೂ ಸವಿನಿದ್ದೆಯನ್ನ ಮಾಡುವಂತಹ ಆ ಒಂದು ಆ ಮುಂಜಾನೆಯ ಸವಿ ಸಮಯದಲ್ಲಿ ಅವಳು ಕಲ್ಲ ಮುಂದೆ ಕುಳಿತು ತನ್ನ ಬದುಕಿನ ಹಾಡು ಅವಳ ಪಾಡುಗಳೆಲ್ಲವನ್ನ ಕೂಡ ಅದ್ರ ಮುಂದೆ ಹೇಳ್ತಾ ಅದಕ್ಕೆ ನಮಿಸುವಂತಹ ಒಂದು ಶ್ರೇಷ್ಠವಾದ ಧ್ಯಾನಸ್ಥವಾದ ಸ್ಥಿತಿಯಲ್ಲಿ ಈ ಹಾಡಿನ ಒಂದು ಭಾವನೆ ಇದೆ.
2: ಹಾಡಿದಂತಹ ಜಾನಪದ ಕಲಾವಿದರು ಮೂಲ ಗಾಯಕರಾಗಿ ಡಾಕ್ಟರ್ ಕೆಂಪಮ್ಮ, ಸಹ ಗಾಯಕರಾಗಿ ಮಾನಸ ಎಸಿ, ಡಾಕ್ಟರ್ ಛಾಯಾ ಆರ್ಪಿ, ಡಾಕ್ಟರ್ ಮಂಗಳ ಎಸಿ, ಜಿ ಉಷಾರಾಣಿ, ಡಾಕ್ಟರ್ ದೇವಿಕಾ, ಡಾಕ್ಟರ್ ರಮ್ಯಾ, ಡಾಕ್ಟರ್ ತೇಜಸ್ವಿನಿ, ಡಾಕ್ಟರ್ ಅನಸೂಯ, ಡಾಕ್ಟರ್ ಸುಜಾತ ಅಕ್ಕಿ, ಪ್ರೊಫೆಸರ್ ಶ್ರೀಲತಾ ಎಂ, ಶ್ರೀಮತಿ ಶಿಲ್ಪಾ ಕೃಷ್ಣೇಗೌಡ.
3: ಇದುವರೆಗೂ ಜಾನಪದ ಜನ್ನೆಯರ ತಂಡದ ಸದಸ್ಯರಿಂದ ಇತ್ತೀಚಿನ ದಿನಗಳಲ್ಲಿ ಮರೆಯಾಗುತ್ತಿರುವ ಜಾನಪದ ಗೀತೆಗಳ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಾಳೆ ಮಧ್ಯಾಹ್ನ 12:05

0: ಆಕಾಶವಾಣಿ ಧಾರವಾಡ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800309 0309. ಟೇಕ್ ಕೇರ್.
2: 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
3: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
2: ಚಿನ್ನ ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ
3: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.

0: 1-800-309-0309. Take care.
1: 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
2: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
1: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ
2: ಮತ್ತು ಪ್ರತಿ 1,00,000 ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24-ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
1: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
4: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
5: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
4: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415 ಹಾಗೂ 2443416. ಎಸ್ಟಿಡಿ ಸಂಖ್ಯೆ 0836.
3: ಶ್ರೋತೃ ಬಾಂಧವರೇ, ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಸಂಪತ್ ಕುಮಾರ್ ಎಸ್ ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಾಯೋಜಿತ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7 ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು ಈ ಬಗೆಗಿನ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸಂತೋಷ್ ಮಠಪತಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಎಸ್ಟಿಡಿ ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7 ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ವಿಷಯ, ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು.
4: ನೀವು ಹುಡುಕಾಡ್ತಿದ್ರಿ ನಿಮ್ಮ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ಚಾನೆಲ್ ಅನ್ನು. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ ಶುರುವಾಗಿದೆ. ನಿಮ್ಮ ಬೇಡಿಕೆಯ ಮೇರೆಗೆ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ನಲ್ಲಿ ಲಭ್ಯ. ಚಾನೆಲ್ ಹೆಸರು ಆಕಾಶವಾಣಿ ಧಾರವಾಡ. ನಾವು ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕುವ, ಅಂದರೆ ಅಪ್ಲೋಡ್ ಮಾಡುವ ಪ್ರಕ್ರಿಯೆಯಲ್ಲಿ ಇದ್ದೇವೆ. ಪ್ರತಿದಿನ ನಾವು ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ. ಹಿಂದೆ ಆಕಾಶವಾಣಿ ಧಾರವಾಡ ಚಾನೆಲ್ಗೆ ಚಂದಾದಾರರಾಗಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ.
6: ಆಕಾಶವಾಣಿ ಧಾರವಾಡ, ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಎಂಬುದು ಮಹಿಳೆಯರಲ್ಲಿ ಒಂದು ತೆರನಾಗಿದ್ದರೆ ಪುರುಷರಲ್ಲಿ ಬೇರೆ ತರದ್ದಾಗಿರುತ್ತದೆ. ಮಹಿಳೆಗೆ 40 ವಯಸ್ಸು ದಾಟಿತೆಂದರೆ ನಿಧಾನವಾಗಿ ಅವಳಲ್ಲಿ ಮಾನಸಿಕ ಹಾಗೂ ದೈಹಿಕ ಬದಲಾವಣೆಗಳು ಶುರುವಾಗುತ್ತವೆ. ಅದು ಋತುಬಂಧದ ಪರಿಣಾಮ ಆಗಿರಬಹುದು, ಮನೆಯ ಜವಾಬ್ದಾರಿಗಳ ಒತ್ತಡದಿಂದ ಆಗಿರಬಹುದು, ಮಾನಸಿಕವಾಗಿ ಅವಳಲ್ಲಿ ಬದಲಾವಣೆ ಆಗುತ್ತದೆ. ಗರ್ಭಾವಸ್ಥೆಯಲ್ಲಿ ಅವಳ ಆಹಾರ ಕ್ರಮ, ಮಾನಸಿಕ ಸ್ಥಿತಿಗತಿ ಒಂದು ತೆರನಾಗಿದ್ದರೆ ಪ್ರಸವದ ನಂತರ ಅವಳ ಆಹಾರ ಕ್ರಮ, ಮಾನಸಿಕ ಸ್ಥಿತಿಗತಿ ಬೇರೆಯದೇ ಆಗಿರುತ್ತದೆ. ಹೀಗೆ ಕಾಲಕಾಲಕ್ಕೆ ಅವಳ ಆಹಾರ ಕ್ರಮ ಬದಲಾದಂತೆ ದೈಹಿಕವಾಗಿ ಸಹ ಅವಳು ಅನೇಕ ಸವಾಲುಗಳನ್ನು ಎದುರಿಸುತ್ತಾಳೆ. ಮನೆ, ಮಕ್ಕಳ ಲಾಲನೆ ಪಾಲನೆ, ಹಿರಿಯರ ಆರೈಕೆ, ಹೀಗೆ ಎಲ್ಲದರ ನಡುವೆ ಅವಳು ತನ್ನ ಆಹಾರ ಸೇವನೆ ಬಗ್ಗೆ ಗಮನ ಹರಿಸುವುದೇ ಇಲ್ಲ. ಇದರಿಂದ ಅವಳಲ್ಲಿ ಪೋಷಕಾಂಶ, ವಿಟಮಿನ್ಗಳ ಕೊರತೆಯಿಂದ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಾಳೆ. ಅಂತೆಯೇ ಪುರುಷರು ಸಹ ವಯಸ್ಸಾದಂತೆ ಅನೇಕ ತೊಂದರೆಗಳನ್ನು, ಮಾನಸಿಕ ಬದಲಾವಣೆಗಳನ್ನು ಎದುರಿಸುತ್ತಾರೆ. ಬನ್ನಿ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ. ಈ ಬಗ್ಗೆ ರೇಣುಕಾ ಮೇಟಿ ಅವರಿಂದ ಭಾಷಣ ಕೇಳುತ್ತೀರಿ. ನಂತರ 40ರ ನಂತರ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು, ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಮೊದಲಿಗೆ ಕೇಳೋಣ ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ. ಈ ಬಗ್ಗೆ ರೇಣುಕಾ ಮೇಟಿ ಅವರಿಂದ ಭಾಷಣ.
1: ಇಳಿ ವಯಸ್ಸು ಎಂದರೆ ಕಾಯಿಲೆ ಕಸಾಲೆ, ದುರ್ಬಲತೆ, ಪರಾವಲಂಬನೆ ಅಲ್ಲದೆ ದೈಹಿಕ ಕಾಯಿಲೆಗಳು ಮತ್ತು ಜೊತೆಗೆ ಮಾನಸಿಕ ಕಾಯಿಲೆಗಳು ಹೆಚ್ಚುತ್ತವೆ. 60 ವರ್ಷವಾದ ಮೇಲೆ ಮುಪ್ಪು ಬರುತ್ತದೆ. ಸಾಮಾನ್ಯವಾಗಿ ನಾವು ಯಾರಾದರನ್ನು ಭೇಟಿಯಾದಾಗ ಅವರ ಬಾಹ್ಯ ರೂಪದಿಂದ ಅವರು ಇಳಿ ವಯಸ್ಸಿನವರು ಎಂಬುದು ಹೊಳೆಯುತ್ತದೆ. ಇಳಿ ವಯಸ್ಸಿನಲ್ಲಿ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳನ್ನು ನೋಡಿದಾಗ ಪ್ರತಿಯೊಂದು ಅಂಗದಲ್ಲೂ ಬದಲಾವಣೆಗಳನ್ನು ನಾವು ಕಾಣಬಹುದು. ನಮ್ಮ ಪರಿಸರದೊಂದಿಗೆ ಸಂಪರ್ಕ ಪಡೆಯುವ ಅಂಗಾಂಗಗಳೆಂದರೆ ನಮ್ಮ ಪಂಚೇಂದ್ರಿಯಗಳು, ಅಂದರೆ ಕಣ್ಣು, ಕಿವಿ, ಚರ್ಮ, ಮೂಗು, ರುಚಿ ನೋಡುವ ನಾಲಿಗೆ. ಇವುಗಳಲ್ಲಿ ಆಗುವ ಬದಲಾವಣೆಗಳು ವ್ಯಕ್ತಿಯ ಗಮನಕ್ಕೆ ಮೊದಲು ಬರುತ್ತವೆ. ಕಣ್ಣಿನ ಮಸೂರವು ತನ್ನ ಹಿಂಪುಟಿತವನ್ನು ಕಳೆದುಕೊಂಡು ಪಾರದರ್ಶಕತೆಯು ಕಡಿಮೆಯಾಗುತ್ತದೆ. ಇದರಿಂದ ಕಣ್ಣು ಮಸಕಾಗುವುದು. ಶ್ರವಣ ಶಕ್ತಿ ಕುಂದುವಿಕೆಯಿಂದ ಬೇರೆಯವರು ಮಾತನಾಡಿದ್ದನ್ನು ಗ್ರಹಿಸಲಾರದು. ಶ್ರವಣಾಂಗ ಮತ್ತು ಕಣ್ಣುಗಳ ದುರ್ಬಲತೆಯಿಂದ ವಾಸನಾಂಗದ ದುರ್ಬಲತೆಯೂ ಒಂದು ಸಮಸ್ಯೆಯಾಗಬಹುದು. ಇಳಿ ವಯಸ್ಸಿನಲ್ಲಿ ನಮ್ಮ ಪಂಚೇಂದ್ರಿಯಗಳು ದುರ್ಬಲಗೊಂಡು ಹೇಗೆ ವ್ಯಕ್ತಿಯ ಕ್ರಿಯಾಶೀಲತೆಯನ್ನು ಕುಂದಿಸಬಹುದು, ಹಾಗೆಯೇ ಇಳಿ ವಯಸ್ಸಿನಲ್ಲಿ ಕಂಡುಬರುವ ಇನ್ನೊಂದು ಪ್ರಮುಖವಾದ ಬದಲಾವಣೆ ಎಂದರೆ ನಮ್ಮ ಶರೀರದ ಅಂತರಂಗದ ವಾತಾವರಣ. ಅಂತರಂಗದ ಸಮತೋಲನಕ್ಕೆ ಹೋಮಿಯೋಸ್ಟಾಸಿಸ್ ಎಂದು ಕರೆಯುತ್ತಾರೆ. ಶರೀರದ ಜೀವಕೋಶಗಳು ನಿಖರವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಲು ಆಂತರಿಕ ವಾತಾವರಣ ಬಹಳ ಮುಖ್ಯ. ಇಳಿ ವಯಸ್ಸಿನಲ್ಲಿ ಈ ಆಂತರಿಕ ವಾತಾವರಣ ಹೆಚ್ಚು ವ್ಯತ್ಯಯಕ್ಕೆ ಒಳಗಾಗದಿದ್ದರೂ ಆಂತರಿಕ ವಾತಾವರಣವನ್ನು ಸಮತೋಲನದಲ್ಲಿಡುವ ಕ್ರಿಯಾಕೋಶಗಳು ಕಾರ್ಯಪ್ರವೃತ್ತವಾಗಲು ತಡವಾಗಬಹುದು ಅಥವಾ ಅವುಗಳ ಕ್ರಿಯಾಶೀಲತೆ ಕುಗ್ಗಬಹುದು. ನಮ್ಮ ಶರೀರದಲ್ಲಿ ಎಲ್ಲ ಕ್ರಿಯೆಗಳು ನಿರಂತರವಾಗಿ ನಡೆಯಲು ಜೀವಸ್ತರಣವು, ಅಂದರೆ ಮೆಟಬಾಲಿಸಂ, ಬಹಳ ಅವಶ್ಯವಾದದ್ದು. ಇದು ಸರಿಯಾದ ರೀತಿಯಲ್ಲಿ ನಡೆಯಲು ಒಳಸುರಿತದ, ಅಂದರೆ ಹಾರ್ಮೋನ್ಸ್, ಬಹಳ ಅವಶ್ಯ. ಈ ಒಳಸುರಿತದ ಅಂಗಾಂಗಗಳು ತಮ್ಮ ಕ್ರಿಯೆಯನ್ನು ನಿರಂತರವಾಗಿ ನಿರ್ವಹಿಸುತ್ತಿವೆಯಾದರೂ ಕೆಲವು ಕಾಯಿಲೆಗಳಿಂದ ಅವು ದುರ್ಬಲಗೊಳ್ಳಬಹುದು ಅಥವಾ ವಯಸ್ಸಾದಂತೆಲ್ಲ ಅವುಗಳ ಉತ್ಪತ್ತಿಯಲ್ಲಿ ವ್ಯತ್ಯಯಗೊಳ್ಳಬಹುದು. ಆದ್ದರಿಂದಲೇ ಇಳಿ ವಯಸ್ಸಿನಲ್ಲಿ ರೋಗ ನಿರೋಧಕ ಶಕ್ತಿ ಕುಂದುತ್ತದೆ, ಜೀರ್ಣಿಸುವ ಶಕ್ತಿಯೂ ಕಡಿಮೆಯಾಗುವುದು. ಮಹಿಳೆಯರಲ್ಲಿ ಋತುಚಕ್ರವು ನಿಂತಾಗ ಹಲವಾರು ರೀತಿಯ ಮಾನಸಿಕ ಭಾವನಾತ್ಮಕ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಮೂಳೆಗಳ ಒಳಸವೆತ, ಅಂದರೆ ಆಸ್ಟಿಯೋಪೊರೋಸಿಸ್ ಎಂಬ ಕಾಯಿಲೆ ಬರುತ್ತದೆ. ಕೀಲುಗಳ ಒಳಭಾಗದಲ್ಲಿ ನೀರು ತುಂಬಿಕೊಂಡು ಕೀಲುಗಳು ಊದಿಕೊಳ್ಳಬಹುದು. ಮೂಳೆಗಳ ಮೇಲ್ಮೈ ಸವೆದು ಒರಟಾಗಬಹುದು. ಸ್ನಾಯುಗಳು ಮೃದುವಾಗಿ ಹಿಂಪುಟಿತವು ಕಡಿಮೆಯಾಗಿ ಗಾತ್ರದಲ್ಲಿ ಕುಗ್ಗುವಿಕೆ ಕಂಡುಬರುವುದು. ಮೂಳೆಗಳ ಶಕ್ತಿ ಕಡಿಮೆಯಾದಂತೆ ಸ್ನಾಯುಗಳ ಶಕ್ತಿಯೂ ಕಡಿಮೆಯಾಗುತ್ತದೆ. ಹಾಗಾಗಿ ಇಳಿ ವಯಸ್ಸಿನಲ್ಲಿ ಚಲನವಲನೆಗಳು ನಿಧಾನವಾಗಬಹುದು. ಗಾಯಗಳಾದಲ್ಲಿ ಅವು ಬೇಗನೆ ಮಾಯದಿರಬಹುದು. ರಕ್ತ ಚಲನೆಯಲ್ಲಿ ವ್ಯತ್ಯಯವಾಗಬಹುದು. ಮೂತ್ರಕೋಶದ ಸ್ನಾಯುಗಳು ದುರ್ಬಲವಾಗಿ ಮೂತ್ರವನ್ನು ಶೇಖರಿಸುವ ಶಕ್ತಿ ಕಡಿಮೆಯಾಗುವುದು. ಇದರ ಪರಿಣಾಮವಾಗಿ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕೆನ್ನಿಸುವುದು, ಅಲ್ಲದೆ ಮೂತ್ರಪಿಂಡಗಳ ದೌರ್ಬಲ್ಯತೆಯಿಂದ ಮೂತ್ರದ ಉತ್ಪತ್ತಿಯಲ್ಲಿ ವ್ಯತ್ಯಯವಾಗುವುದು. ರಕ್ತದೊತ್ತಡ, ಹೃದಯ ಕಾಯಿಲೆಗಳು ಸಾಮಾನ್ಯವಾಗಿ ಕಂಡುಬರುವ ರೋಗಗಳು. ಇಳಿ ವಯಸ್ಸಿನಲ್ಲಿ ಹೃದಯದ ಸ್ನಾಯುಗಳು ಸಶಕ್ತವಾಗಿ ಕಾರ್ಯನಿರ್ವಹಿಸುವುದರ ಬದಲಿಗೆ ಹೃದಯವು ತಾನೇ ಹಿಗ್ಗಿ ಕಾರ್ಯ ಮಾಡುವುದರಿಂದ ಹೃದಯದ ಹಿಗ್ಗುವಿಕೆ ಹೆಚ್ಚಾಗುತ್ತದೆ. ಇಳಿ ವಯಸ್ಸಿನಲ್ಲಿ ರಕ್ತನಾಳಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಅಂಬಲಿ ಪೆಡಸು ಅಥವಾ ಅಥರೋಸ್ಕ್ಲೆರೋಸಿಸ್ ಎಂಬ ತೊಂದರೆ ಮುಖ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಈ ಅಂಬಲಿ ಪೆಡಸು ಒಳಪದರದಲ್ಲಿ ಶೇಖರಣೆಗೊಂಡು ರಕ್ತಚಲನೆಗೆ ಅಡ್ಡಿಯುಂಟು ಮಾಡುತ್ತದೆ. ಅಂಬಲಿ ಪೆಡಸನೆಯು ಎಲ್ಲ ನಾಡಿಗಳಲ್ಲಿ ಕಂಡುಬಂದರೂ ಹೃದಯ ಮತ್ತು ಮೆದುಳಿನ

ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ವಯಸ್ಸಾದಂತೆ ದೇಹದಲ್ಲಿ ಕೆಲವು ಬದಲಾವಣೆಗಳು ಸಹಜ. ಅದು ಮಾನಸಿಕ ಬದಲಾವಣೆ ಆಗಿರಬಹುದು, ದೈಹಿಕ ಬದಲಾವಣೆ ಆಗಿರಬಹುದು. ಅದರಲ್ಲೂ ಈ ಬದಲಾವಣೆಯನ್ನು

ರಕ್ತನಾಳಗಳ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀರುತ್ತವೆ. ರಕ್ತನಾಳಗಳಲ್ಲಿ ಶೇಖರಣೆಗೊಳ್ಳುವ ಅಂಬಲಿ ಪೆಡಸನೆಯಿಂದ ರಕ್ತದೊತ್ತಡದಲ್ಲಿ ಏರುಪೇರಾಗಬಹುದು. ಅದರ ಕಾರಣ ವೃದ್ಧಾಪ್ಯದಲ್ಲಿ ರಕ್ತದೊತ್ತಡ ಹೆಚ್ಚಾಗುವ ಸಂಭವ ಜಾಸ್ತಿ. ನಮ್ಮ ಶರೀರದ ಅಂಗಾಂಗಗಳು ವೃದ್ಧಾಪ್ಯದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ದುರ್ಬಲಗೊಳ್ಳುತ್ತವೆ. ಆದರೆ ಇವುಗಳನ್ನು ತಡೆಗಟ್ಟುವಲ್ಲಿ ಕ್ರಮಬದ್ಧವಾದ ಆಹಾರ ಸೇವನೆ ಮತ್ತು ನಮ್ಮ ಜೀವನ ಶೈಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಸಾಮಾನ್ಯವಾಗಿ ನೌಕರಿ ಮಾಡುವ ಸಮಯದಲ್ಲಿ ಊಟದ ಪದ್ಧತಿಯಿಂದ ಸ್ವಲ್ಪ ಬದಲಾವಣೆಯನ್ನು ತರಬೇಕು. ಯಾವಾಗಲೂ ದೇಹದ ತೂಕದ ಸ್ಥಿರತೆಯನ್ನು ಕಾಪಾಡಿಕೊಂಡು ಬರಬೇಕು. ಇಳಿ ವಯಸ್ಸಿನಲ್ಲಿ ಅಜೀರ್ಣತೆಯಿಂದಲೋ ಅಥವಾ ಕಡಿಮೆ ಪ್ರಮಾಣದ ಊಟದಿಂದ ಅಥವಾ ಅರುಚಿಯಿಂದಲೋ ಸಸಾರಜನಕದ ಕೊರತೆ ಹೆಚ್ಚಾಗಿ ಕಂಡುಬರುತ್ತದೆ. ಇದನ್ನು ಹೋಗಲಾಡಿಸಲು ದಿನಕ್ಕೆ ಒಂದು ಗ್ಲಾಸ್ ಹಾಲು ಅಥವಾ ಹಾಲಿನ ಪದಾರ್ಥ ಸೇವನೆಯಿಂದ ಪ್ರೋಟೀನಿನ ಕೊರತೆಯನ್ನು ನೀಗಿಸಬಹುದು. ಹೆಚ್ಚಾಗಿ ಸುಣ್ಣದ ಮತ್ತು ಕಬ್ಬಿಣದ ಕೊರತೆ ಇಳಿ ವಯಸ್ಸಿನಲ್ಲಿ ಕಂಡುಬರುವುದರಿಂದ ಈ ಎರಡೂ ಲವಣಗಳಿಗೆ ಹೆಚ್ಚು ಒತ್ತು ಕೊಟ್ಟು ಆಹಾರ ಸೇವನೆ ಮಾಡಬೇಕು. ಅದರಿಂದ ಮೂಳೆ ಸವಳಿಕೆ ಕಡಿಮೆಯಾಗುವುದು ಮತ್ತು ರಕ್ತ ಚಲನೆ ಸುಲಭವಾಗುವುದು. ಕ್ಯಾಲ್ಸಿಯಂ ಗುಳಿಗೆಯನ್ನು ದಿನಾಲೂ ತೆಗೆದುಕೊಳ್ಳುವುದರಿಂದ ಮೂಳೆಗಳ ಸವೆತವನ್ನು ಆದಷ್ಟು ಕಡಿಮೆ ಮಾಡಬಹುದು. ಜೀವಸತ್ವಗಳ ಕೊರತೆ ಹೆಚ್ಚಾಗಿ ಕಂಡು ಬರದಿದ್ದರೂ ಕಡಿಮೆ ಆಹಾರ ಸೇವನೆಯಿಂದ ಆಯಾಸವಾಗುವುದು ಸಹಜ. ಆದ ಕಾರಣ ಊಟ ಮಾಡಿದ ಮೇಲೆ ಒಂದು ಮಲ್ಟಿ ವಿಟಮಿನ್ ಗುಳಿಗೆ ತೆಗೆದುಕೊಳ್ಳುವುದರಿಂದ ಅವುಗಳ ಕೊರತೆ ನೀಗಿಸಬಹುದು. ದೇಹಕ್ಕೆ ಕನಿಷ್ಠ ಎಂದರೆ 2-2.5 ಲೀಟರ್ ನೀರು ಬೇಕೇ ಬೇಕು. ಇದರಿಂದ ಶರೀರದಲ್ಲಿರುವ ಕಲ್ಮಶ ವಸ್ತುಗಳ ಹೊರಹಾಕುವಿಕೆ ಸುಲಭವಾಗುತ್ತದೆ. ದಿನಪೂರ್ತಿ ನೀರು ಕುಡಿದು ಆದಷ್ಟು 9 ಗಂಟೆ ರಾತ್ರಿ ನೀರು ಕುಡಿಯುವುದನ್ನು ಕಡಿಮೆ ಮಾಡಬೇಕು. ವಯಸ್ಸಾದ ಮೇಲೆ ಕೆಲವರಿಗೆ ನೀರು ಕುಡಿಯುವ ಅಭ್ಯಾಸ ಕಡಿಮೆಯಾಗುವುದು. ಆಗ ಮಜ್ಜಿಗೆ, ತಿಳಿಸಾರು, ಗಂಜಿ, ಹಣ್ಣಿನ ರಸ, ಲಿಂಬುಪಾಣಿ ಮುಂತಾಗಿ ಹೆಚ್ಚು ಸೇವಿಸುವುದರಿಂದ ಶರೀರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಒದಗುತ್ತದೆ. ಸಾಮಾನ್ಯವಾಗಿ ಇಳಿ ವಯಸ್ಸಿನವರಿಗೆ ಮಲಬದ್ಧತೆ ತೊಂದರೆ ಕೊಡಬಹುದು. ಇದಕ್ಕೆ ಕಾರಣವೇನೆಂದರೆ ಸ್ನಾಯುಗಳ ಕಂಪನ ಶಕ್ತಿ ಕಡಿಮೆಯಾಗಿ ಆಹಾರ ಜೀರ್ಣ ಹೊಂದುವಿಕೆ ಸರಿಯಾಗಿ ಆಗುವುದಿಲ್ಲ. ಇದರಿಂದ ಮಲಬದ್ಧತೆ ಹೆಚ್ಚಾಗಿ ಕಂಡುಬರುತ್ತದೆ. ಪ್ರತಿದಿನ 30 ಗ್ರಾಂ ನಾರು ತಿನ್ನುವುದರಿಂದ ಮಲಬದ್ಧತೆ ನಿವಾರಣೆಯಾಗಬಹುದಲ್ಲದೆ ಶರೀರದಲ್ಲಿ ಹೆಚ್ಚಾಗಿರುವ ಸಕ್ಕರೆ ಮತ್ತು ಕೊಬ್ಬಿನ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಬಹುದು. ಹಲ್ಲುಗಳು ಬಿದ್ದು ಹೋಗಿರುವುದರಿಂದ ಅಥವಾ ವಸಡಿಗಳ ದುರ್ಬಲದಿಂದ ಅಥವಾ ಹಲ್ಲುಗಳು ಸೆಟ್ ಹಾಕಿಸಿಕೊಂಡಿರುವುದರಿಂದ ಆಹಾರದಲ್ಲಿ ಮಾರ್ಪಾಡು ಅಗತ್ಯ ಇದೆ. ತಿನ್ನುವ ಆಹಾರ ಅತ್ಯಂತ ಮೃದುವಾಗಿಯೂ ಮತ್ತು ಸುಲಭವಾಗಿ ನುಂಗಲು ಬರುವಂತಹ ದ್ರವಾಹಾರ ಅತಿ ಉತ್ತಮ. ಇಳಿ ವಯಸ್ಸಿನಲ್ಲಿ ಜೀರ್ಣರಸಗಳ ಉತ್ಪತ್ತಿ ಕಡಿಮೆಯಾಗಿರುವುದರಿಂದ ಸುಲಭವಾಗಿ ಜೀರ್ಣಿಸಲ್ಪಡುವ ಆಹಾರದ ಆಯ್ಕೆ ಒಳ್ಳೆಯದು. ಮೊಳಕೆ ಒಡೆಸಿ, ಒಣಗಿಸಿ, ಹುರಿದ ಪುಡಿ, ಮಾಡಿಟ್ಟ ಮಾಲ್ಟ್ಗಳು ಉತ್ತಮ ಮತ್ತು ಧಾನ್ಯ ಮತ್ತು ಬೇಳೆಕಾಳುಗಳ ಮಿಶ್ರಣದಿಂದ ಹುದುಗುವಿಸಿಕೆ ಅಂದರೆ ಫರ್ಮೆಂಟೇಷನ್, ಈ ತರದ ಆಹಾರಗಳು ದೇಹಕ್ಕೆ ಸುಲಭವಾಗಿ ಜೀರ್ಣವಾಗುತ್ತವೆ. ಪಪ್ಪಾಯಿ ಹಣ್ಣು ಮತ್ತು ಖರ್ಜೂರ ಹಣ್ಣುಗಳ ಸೇವನೆಯಿಂದ ಜೀರ್ಣಕ್ರಿಯೆಯನ್ನು ವೃದ್ಧಿಸಬಹುದು. ಆಹಾರದಲ್ಲಿ ಆದಷ್ಟು ಎಣ್ಣೆಯ ಅಂಶವನ್ನು ಕಡಿಮೆ ಮಾಡಬೇಕು. ಚಹಾ, ಕಾಫಿಯನ್ನು ರಾತ್ರಿ 8 ಗಂಟೆಯ ಸಮಯದ ನಂತರ ಕುಡಿಯುವುದನ್ನು ನಿಲ್ಲಿಸಬೇಕು. ಇದರಿಂದ ರಾತ್ರಿ ನಿದ್ರೆ ಚೆನ್ನಾಗಿ ಬರುವುದು. ಸಕ್ಕರೆ ಕಾಯಿಲೆ ಇರುವವರು 9 ಗಂಟೆಯ ನಂತರ ಅಧಿಕ ಪ್ರಮಾಣದಲ್ಲಿ ನೀರನ್ನು ಕುಡಿಯಬಾರದು. ಹಾಗೆ ಕುಡಿಯುವುದರಿಂದ ಪದೇ ಪದೇ ಮೂತ್ರ ವಿಸರ್ಜನೆಗೆ ಏಳಬೇಕಾಗುತ್ತದೆ. ದೇಹದಲ್ಲಿನ ಎಲುಬಿನ ತೂಕ ಕಡಿಮೆಯಾಗದ ಹಾಗೆ ಕಾಯ್ದುಕೊಳ್ಳುವುದಕ್ಕೆ ಪ್ರತಿದಿನ 1 ಗ್ಲಾಸ್ ಹಾಲು ಕುಡಿಯುವುದು ಉತ್ತಮ ಅಭ್ಯಾಸ. ಅಥವಾ ಹಾಲನ್ನು ಇನ್ನು ಬೇರೆ ರೂಪದಲ್ಲಾದರೂ ಉಪಯೋಗ ಮಾಡಬಹುದು. ಅಂದರೆ ಮೊಸರು, ಮಜ್ಜಿಗೆ, ಊಟದಲ್ಲಿ, ಗಂಜಿಯಲ್ಲಿ. ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಎಂಬ ಸಕ್ಕರೆ ಮತ್ತು ಲೈಸಿನ್ ಎಂಬ ಅಮೈನೋ ಆಮ್ಲ ಇವೆರಡೂ ಕ್ಯಾಲ್ಸಿಯಂ ಅನ್ನು ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳುವಲ್ಲಿ ಸಹಾಯ ಮಾಡುತ್ತವೆ. ಇದಲ್ಲದೆ ಎಲ್ಲ ಹಸಿರು ತಪ್ಪಲು ಪಲ್ಯಗಳಲ್ಲಿ ಸುಣ್ಣದ ಅಂಶ ಅಧಿಕವಾಗಿರುವುದರಿಂದ ದಿನನಿತ್ಯ ಒಂದಾದರೂ ಸೊಪ್ಪನ್ನು ಉಪಯೋಗಿಸಬಹುದು. ಬೋರ್ ನೀರು ಕುಡಿಯುವ ಅಭ್ಯಾಸವಿದ್ದರೆ ವಾರಕ್ಕೆ 2-3 ಬಾರಿ ಕುಡಿಯಬಹುದು. ಈ ನೀರು ಶರೀರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸುಣ್ಣವನ್ನು ಒದಗಿಸುತ್ತದೆ. ಊಟ ಮಾಡಿದ ಮೇಲೆ ಎಲೆ, ಅಡಿಕೆ, ಸುಣ್ಣ, ಬಡೆಸೋಪ್ ಎಲ್ಲವನ್ನು ಕುಟ್ಟಿ ಹದ ಮಾಡಿ ತಿನ್ನಬೇಕು. ಈ ಅಭ್ಯಾಸವಿದ್ದರೆ ಅದನ್ನು ಖಂಡಿತ ಮುಂದುವರಿಸಬೇಕು. ಈ ಸುಣ್ಣ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹೀರಲ್ಪಡುತ್ತದೆ. ನಿಯಮಿತವಾಗಿ ಅಂದರೆ ತಿಂಗಳಿಗೆ 1 ಬಾರಿಯಂತೆ ಕೊಬ್ಬರಿ ಎಣ್ಣೆಯಿಂದ ದೇಹಕ್ಕೆ ಮಸಾಜ್ ಮಾಡಿಕೊಂಡು ಬೆಳಿಗ್ಗೆ 9 ಬಿಸಿಲಿಗೆ ಮೈವೊಡ್ಡಿ ನಿಂತರೆ ಇದರಿಂದ ಎಲುಬುಗಳ ಸವಕಳಿಕೆ ನಿಧಾನವಾಗುವುದು. ಕಾಯಿಪಲ್ಲೆಗಳ ತಿಳಿಯಾದ ನೀರನ್ನು ಅಂದರೆ ಸೂಪ್ಸ್ಗಳನ್ನು ಊಟದ ಮುಂಚೆ ಕುಡಿಯುವುದರಿಂದ ಜೀರ್ಣಕ್ರಿಯೆಯನ್ನು ವೃದ್ಧಿಗೊಳಿಸುತ್ತವೆ. ಇಳಿ ವಯಸ್ಸಿನಲ್ಲಿ ಕಿಣ್ವಗಳ ಉತ್ಪತ್ತಿ ಕಡಿಮೆಯಿದ್ದು ಪಚನಕ್ರಿಯೆಯು ಅಷ್ಟು ಶಕ್ತವಾಗಿರುವುದಿಲ್ಲ. ಆದ್ದರಿಂದ ಮೃದು ಆಹಾರದ ಉಪಯೋಗ ಅತಿ ಅವಶ್ಯ. ಅಲ್ಲದೆ ಅತ್ಯಂತ ಖಾರ, ಹುಳಿ, ಮಸಾಲೆಯುಕ್ತ ಆಹಾರ ಪದಾರ್ಥಗಳು ಜಠರದಲ್ಲಿ ಜೀರ್ಣವಾಗದೆ ಗ್ಯಾಸ್ ಉತ್ಪತ್ತಿಯಾಗಬಹುದು. ಇದರಿಂದ ಹೊಟ್ಟೆಯಲ್ಲಿ ಗಾಳಿ ತುಂಬಿಕೊಂಡು ಉಬ್ಬಿದಂತಾಗಿ ಹೊಟ್ಟೆ ನೋವು ಕಾಣಿಸಿಕೊಳ್ಳಬಹುದು. ಮಲಬದ್ಧತೆಯನ್ನು ಹೋಗಲಾಡಿಸಲು ಹಸಿರು ತಪ್ಪಲು ಪಲ್ಲೆ ಮತ್ತು ತರಕಾರಿಗಳನ್ನು ಊಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕು. ಮೆಂತ್ಯ ಕಾಳುಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಮರುದಿನ ಚಟ್ನಿ ಮಾಡಿ ತಿನ್ನುವುದರಿಂದ
ಶರೀರಕ್ಕೆ

0: ಉತ್ತಮವಾದ ನಾರಿನಂಶವನ್ನು ಒದಗಿಸುತ್ತದೆ. ಅಲ್ಲದೆ ಆಯಾ ಋತುಮಾನಕ್ಕೆ ದೊರೆಯುವಂತಹ ಎಲ್ಲ ಹಣ್ಣುಗಳನ್ನು ಕನಿಷ್ಠ 7-8 ಬಾರಿ ತಿನ್ನಬೇಕು. ಇದರಿಂದ ದೇಹಕ್ಕೆ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜ ಲವಣಗಳು ದೊರೆಯುವವು. ಮಲಗುವ ಮುನ್ನ ಒಂದು ಬಾಳೆಹಣ್ಣಿನ ಸೇವನೆ ಅಥವಾ ಬಿಸಿನೀರು ಮಲಬದ್ಧತೆಯನ್ನು ಆದಷ್ಟು ಮಟ್ಟಿಗೆ ಹೋಗಲಾಡಿಸಬಹುದು. ಕರಿದ ಪದಾರ್ಥ ಅಥವಾ ಭಾರಿ ಸಿಹಿ ತಿಂಡಿಗಳನ್ನು ಅಥವಾ ಊಟವನ್ನು ಮತ್ತು ಬೇಕರಿ ತಿನಿಸುಗಳನ್ನು ರಾತ್ರಿ ಹೊತ್ತು ತಿನ್ನುವುದನ್ನು ಕಡಿಮೆ ಮಾಡಬೇಕು. ಪ್ರತಿ ಊಟವು ಅಥವಾ ಉಪಹಾರವು ಚಿಕ್ಕದಾಗಿರಲಿ, ಇನ್ನೂ ತಿನ್ನಬೇಕು ಅಂತ ಅನ್ನಿಸುವ ಮೊದಲೇ ಊಟವನ್ನು ಮುಗಿಸಬೇಕು. ಹೀಗೆ ಮಾಡುವುದರಿಂದ ಹೊಟ್ಟೆಯ ಶ್ರಮ ಕಡಿಮೆಯಾಗಿ ಆಹಾರ ಜೀರ್ಣಶಕ್ತಿ ಸುಲಭವಾಗುತ್ತದೆ. ಮತ್ತೆ ಹಸಿವಾದಾಗ ಸ್ವಲ್ಪ ಸ್ವಲ್ಪವೇ ತಿನ್ನಬೇಕು. ಕೆಲವು ಆಹಾರ ಪದಾರ್ಥಗಳಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಎನ್ನುವ ವಸ್ತು ಹೊಂದಿರುತ್ತದೆ. ಈ ವಸ್ತುಗಳು ನಮ್ಮ ದೇಹದಲ್ಲಿರುವ ಜೀವಕೋಶಗಳ ಶಿಥಿಲತೆಯನ್ನು ತಡೆಯುತ್ತವೆ. ನಾವು ಸೇವಿಸುವ ತರಕಾರಿ, ಸೊಪ್ಪು ಮತ್ತು ಹಣ್ಣುಗಳಲ್ಲಿ ಈ ಆಂಟಿ ಆಕ್ಸಿಡೆಂಟ್ ಅಧಿಕ ಪ್ರಮಾಣದಲ್ಲಿ ಇವೆ. ಹಾಗಾಗಿ ಇವುಗಳ ಸೇವನೆ ಅತಿ ಅವಶ್ಯ. ಒಟ್ಟಿನಲ್ಲಿ ತಿಳಿಸುವುದಾದರೆ, ತರಕಾರಿ, ಸೊಪ್ಪು, ಹಣ್ಣು ಹಂಪಲುಗಳಿಂದ ಕೂಡಿದ ಸಮತೋಲನ ಆಹಾರದ ಆಯ್ಕೆ ಮತ್ತು ಸ್ವಲ್ಪ ಬೇಯಿಸಿದ ಮೃದು ಆಹಾರದ ಸೇವನೆ ಮತ್ತು ನಿಯಮಿತವಾಗಿ ಸೇವನೆಯು ಕೂಡ ಅತಿ ಮುಖ್ಯವಾದುದು. ಸರಿಯಾದ ಆಹಾರ ಸೇವನೆಯಿಂದ ವೃದ್ಧಾಪ್ಯವನ್ನು ಎದುರಿಸುವುದು ಹಾಗೂ ವೃದ್ಧಾಪ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸುವುದು ಒಂದು ಕಲೆ ಎಂದರೆ ತಪ್ಪಾಗಲಾರದು. ಯಾರು ತಮ್ಮ ಆಯಸ್ಸಿಗೆ ಜೀವ ತುಂಬುತ್ತಾರೋ ಅಂಥವರು ಇಳಿ ವಯಸ್ಸನ್ನು ಯಶಸ್ವಿಯಾಗಿ ಎದುರಿಸುತ್ತಾರೆ.
1: ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ ಈ ಕುರಿತು ಇದುವರೆಗೂ ರೇಣುಕಾ ಮೇಟಿ ಅವರಿಂದ ಭಾಷಣ ಕೇಳಿದಿರಿ. ಈಗ 40ರ ನಂತರ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು, ಡಾ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
2: ಮನೆಯಲ್ಲಿರುವಂತಹ ಮಹಿಳೆ ತನ್ನ ಗಂಡನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾಳ, ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾಳ, ಮತ್ತು ಮನೆಯಲ್ಲಿ ಇರುವಂತಹ ಹಿರಿಯ ಸದಸ್ಯರ ಬಗ್ಗೆ ಸಾಕಷ್ಟು ಮುತುವರ್ಜಿ ಕಾಳಜಿಯನ್ನ ವಹಿಸ್ತಿರ್ತಾಳ. ಆದ್ರ ದುರದೃಷ್ಟವಶಾತ್ ಆಕಿಗೆ ತನ್ನ ಆರೋಗ್ಯದ ಕಾಳಜಿನ ಬಹಳ ನಿಷ್ಕಾಳಜಿ ಮಾಡ್ಕೊಂಡ್ಬಿಟ್ಟಿರ್ತಾಳ. ಎಷ್ಟೋ ಸಂದರ್ಭದೊಳಗೆ ನಾವು ನೋಡ್ತೀವಿ, ಉಳಿದವರಿಗೆಲ್ಲ ನ್ಯೂಟ್ರಿಷಿಯಸ್ ಫುಡ್ ಅನ್ನು ಕೊಟ್ಟು ತಾನು ಉಳಿದದ್ದು ಬಳದದ್ದು ತಿಂದು ಮಲ್ಕೊಳ್ಳುವಂತಹ ಹೆಣ್ಮಕ್ಳು ಜಾಸ್ತಿ ಜನ ಇದ್ದಾರೆ. ನಮ್ಮ ದೇಹ 40ನೇ ವರ್ಷದ ತನಕ ಏನ್ ಮಾಡಿದ್ರು ತಡೀತದ. ಆದ್ರೆ 40ರ ನಂತರ ಒಬ್ಬ ಮಹಿಳೆ ತನ್ನ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಬೇಕಾದದ್ದು ಇವತ್ತಿನ ದಿನದೊಳಗ ಬಹಳ ಮಹತ್ವದ. 40ರ ನಂತರ ನಮ್ಮ ಆರೋಗ್ಯ ಹೆಂಗ್ ಇರಬೇಕು, ನಾವೇನ್ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರು ಹೇಳ್ತಾರೆ. ನಮಸ್ಕಾರ ಡಾಕ್ಟರ್ ಸಂಧ್ಯಾ ಕುಲಕರ್ಣಿ. ಈಗ ಡಾಕ್ಟರ್ ಸಂಧ್ಯಾ ಅವರ, ಸಾಮಾನ್ಯವಾಗಿ 40ರ ವರ್ಷ ಅಂದ ತಕ್ಷಣ ಒಬ್ಬ ಮಹಿಳೆಯ ಜೀವನದಲ್ಲಿ ಬದಲಾವಣೆಯ ಘಟ್ಟ ಅಂತಾನೆ ಹೇಳಬಹುದು. ಇವಳಲ್ಲಿ ದೈಹಿಕ ಮಾನಸಿಕ ಬದಲಾವಣೆಗಳು ಆಗುವಂತಹ ಕಾಲ. 40ರ ನಂತರದಲ್ಲಿ ಮಹಿಳೆ ಹೆಂಗ ತನ್ನ ಆರೋಗ್ಯವನ್ನ ಸುಸ್ಥಿತಿಯೊಳಗೆ ಇಟ್ಕೋಬಹುದು ಅಂತೀರಿ?
3: 40 ಆದ್ಮೇಲೆ ದೇಹದೊಳಗ ನೈಸರ್ಗಿಕವಾಗಿ ಕೆಲವೊಂದು ಬದಲಾವಣೆ ಆಗ್ತಾವ. ಅದರಿಂದ ಮಾನಸಿಕ ಒತ್ತಡ ಬರಬಹುದು ಅಥವಾ ದೈಹಿಕ ಒತ್ತಡನೇ ಬರಬಹುದು. ಮಾನಸಿಕ ಒತ್ತಡದೊಳಗ ಡಿಪ್ರೆಷನ್, ಫೀಲಿಂಗ್ ಆಫ್ ಲೋನ್ಲಿನೆಸ್, ಯಾಕಂದ್ರ ಮಕ್ಳು ಈಗ ದೊಡ್ಡ ಆಗಿರ್ತಾವ, ಮಕ್ಳು ಕಾಲೇಜು ಅಥವಾ ಹೊರಗ್ ಹೋಗಿರ್ತಾವ, ಮಹಿಳೆ ಒಬ್ಬಳೆ ಇರ್ತಾಳ ಮನೆಗೆ. ಸೊ ಮನೆಯೊಳಗ ಒಬ್ಬಳೆ ಇರೋದ್ರಿಂದ ಎಂಪ್ಟಿನೆಸ್ಟ್ ಸಿಂಡ್ರೋಮ್ ಅಂತ ಅಂತೀವಿ ನಾವು. ಹಾರ್ಮೋನಲ್ ಚೇಂಜಸ್ನೂ ಆಗ್ತಿರ್ತಾವ, ಪ್ಲಸ್ ಮನೆಯೊಳಗೆ ಯಾರು ಇರಂಗಿಲ್ಲ, ಸೊ ತುಂಬಾ ಡಿಪ್ರೆಷನ್ ಬರುದು ಸಾಧ್ಯತೆ ಇರ್ತದೆ. ಇದು ಒಂದು ಟರ್ನಿಂಗ್ ಪಾಯಿಂಟ್ ಆಫ್ ಲೈಫ್ ಇರ್ತದೆ. ತುಂಬಾ ಡಿಪ್ರೆಷನ್ ಬಂತು ಅಂದ್ರೆ ಆರೋಗ್ಯದ ಕಡೆ ಆಟೋಮೆಟಿಕ್ಲಿ ಲಕ್ಷ್ಯ ಕಡಿಮೆ ಆಗ್ತದೆ. ಹಾಗೂ ನೈಸರ್ಗಿಕವಾಗಿ ಆಗುವ ಬದಲಾವಣೆಯಿಂದ ಬ್ಲಡ್ ಪ್ರೆಷರ್, ಶುಗರ್ ಇವು ಎಲ್ಲ ಬರುವ ಸಂಭಾವನೆ ತುಂಬಾ ಜಾಸ್ತಿ ಇರ್ತವೆ. ಸೊ 40 ಆದಾಗ ಮಹಿಳೆಯವರು ಫಸ್ಟ್ ತಮ್ದು ಒಂದು ರುಟೀನ್ ಚೆಕಪ್, ಅವ್ರಿಗೇನು ತೊಂದರೆ ಇರ್ಲಿ ಬಿಡ್ಲಿ, ಬ್ಲಡ್ ಪ್ರೆಷರ್, ಬ್ಲಡ್ ಶುಗರ್, ಕಣ್ಣಿನ ತಪಾಸಣೆ ಹಾಗೂ ಒಂದು ಗೈನಕಾಲಜಿಕಲ್ ಎಕ್ಸಾಮಿನೇಷನ್ ಮಾಡ್ಕೊಂಡಿಟ್ಕೊಂಡ್ರೆ ಒಳ್ಳೇದು.
2: ಈಗ ನಿಯಮಿತ ತಪಾಸಣೆ ಅತ್ಯಗತ್ಯ ಅಂತ ಹೇಳಿದ್ರಿ ನೀವು. ಈಗ 40ರ ನಂತರ ನಮ್ಮ ದೇಹ ಬೇಕೋ ಬ್ಯಾಡನೋ ಹಲವಾರು ರೀತಿಯ ತೊಂದರೆಗಳಿಗೆ ಒಳಗಾಗ್ತಿರ್ತದ. ಎಷ್ಟೋ ಮಂದಿಗೆ ಈ ಜಾಯಿಂಟ್ಸ್ ಪೇನ್ ಶುರು ಆಗ್ತದ. ಆಮೇಲೆ ಇದಕ್ಕಿದ್ದಂಗ ಮೆನೋಪಾಸ್ ಅಂದ್ರ ಋತು ಬಂಧದ ಟೈಮಿಗೆ ದೇಹದ ತೂಕ ಏರ್ತದ. ಇಂಥವನ್ನೆಲ್ಲ ಬರದಂಗ ತಡಿಬೇಕು ಅಂದಾಗ ತಪಾಸಣೆಯ ಜೊತೆಗೆ ಮತ್ತೆ ಏನ್ ಮಾಡಬಹುದು?
3: ತಪಾಸಣೆಯ ಜೊತೆಗೆ ಆಹಾರ ಸರಿ ಇರಬೇಕು, ಆಮೇಲೆ ವ್ಯಾಯಾಮ ಇರಬೇಕು. ಋತು ಬಂಧ ಬರುವಾಗ ನೈಸರ್ಗಿಕವಾಗಿನೇ ತೂಕ ಜಾಸ್ತಿ ಆಗ್ತದೆ, ಅದು ಜಾಸ್ತಿ ಆಗಬಾರದು ಅಂತಂದ್ರ ಮೊದಲಿಂದೇ ವ್ಯಾಯಾಮ ಶುರು ಮಾಡಿದ್ರೆ ತುಂಬಾ ಒಳ್ಳೇದು. ಮತ್ತು ಆ ಪೀರಿಯಡ್ ನಾಗೂ ವ್ಯಾಯಾಮ ಮಾಡ್ಕೋತ ಇದ್ರೆ ಬಹಳ ಒಳ್ಳೇದು. ಹಾಗೂ ಡಿಪ್ರೆಷನ್ ಬರಬಾರದು ಅಂತ ಬೇರೆ ಬೇರೆ ಹಾಬೀಸ್ ಇಂತಾವೆಲ್ಲ ಕಲ್ಟಿವೇಟ್ ಮಾಡಿಕೊಂಡು ಮನಸ್ಸಿಗೆ ಸಮಾಧಾನವಾಗಿ ಇಟ್ಟುಕೊಂಡ್ರೆ ತುಂಬಾ ಒಳ್ಳೇದು.
2: ಈಗ ಡಾಕ್ಟರ್ ಸಂಧ್ಯಾ ಅವರೇ,

0: ಈಗ ದೈಹಿಕ ಚಟುವಟಿಕೆಗಳು ಕೂಡ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ದೈಹಿಕ ಚಟುವಟಿಕೆಯನ್ನ ಏನೇನ್ ಮಾಡಬಹುದು ಮಹಿಳೆ?
1: ಮಧುಮೇಹ ಅಥವಾ ಡಯಾಬಿಟಿಸ್ ಟ್ರೀಟ್ಮೆಂಟ್ಗೆ ಮೊದಲೇದು ಟ್ರೀಟ್ಮೆಂಟ್ ಔಷಧ ಇನ್ಸುಲಿನ್ ಇದಕ್ಕಿಂತ ಮೊದಲ ದೈಹಿಕ ಚಟುವಟಿಕೆನೇ ಬರ್ತದ. ಇದಕ್ಕೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತೀವಿ. ಇದ್ರೊಳಗ ವ್ಯಾಯಾಮ, ಆಹಾರ, ವಿಚಾರ, ವಿಹಾರ ಇವೆಲ್ಲ ಬರ್ತಾವ. ಸೊ ಈಗ ನಾವು ಆಹಾರದ ಬಗ್ಗೆ ಅಂತರೂ ಮಾತಾಡಿವಿ. ವ್ಯಾಯಾಮದ ಬಗ್ಗೆ ಹೇಳಬೇಕು ಅಂತಂದ್ರ ಮಿನಿಮಮ್ ದಿನನಿತ್ಯ ಸಾಧ್ಯ ಆದವರು 30-45 ನಿಮಿಷ ವಾಕಿಂಗ್ ಮಾಡಬೇಕು. ವಾಕಿಂಗ್ ಅಂತಂದ್ರ ಅವ್ರಿಗೆ ಯಾವ ಸ್ಪೀಡ್ ಸಾಧ್ಯದ ಅಷ್ಟು ಮಾಡಬೇಕು. ವಾಕಿಂಗ್ ಕಿಂತ ಮೊದಲು ಒಂದು 5-10 ಮಿನಿಟ್ ಬಾಡಿ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಬೇಕು. ಆಮೇಲೆ ವ್ಯಾಯಾಮ ಆದ ನಂತರ ಕೂಲ್ ಡೌನ್ ಎಕ್ಸಸೈಸ್ ಕೂಡ ಬಹಳ ಇಂಪಾರ್ಟೆಂಟ್ ಅವ. ವ್ಯಾಯಾಮ ಶುರು ಮಾಡೋಕ್ಕಿಂತ ಮೊದಲು ನಿಮ್ಮ ಡಾಕ್ಟರ್ ಪರ್ಮಿಷನ್ ತಗೋಬೇಕು. ನಿಮ್ ಬಿಪಿ ಮತ್ತು ಹಾರ್ಟ್ ಕರೆಕ್ಟ್ ಇದ್ದಾಗ ಅಷ್ಟೇ ನೀವು ಈ ತರದ್ದು ವ್ಯಾಯಾಮ ಮಾಡುವುದು ಸಾಧ್ಯ ಅದ. ಯಾರಿಗೆ ವ್ಯಾಯಾಮ ಮಾಡುವುದು ನಡೆಯುವುದು ಸಾಧ್ಯ ಇರಂಗಿಲ್ಲ, ಕೆಲವೊಮ್ಮೆ ಆಸ್ಟಿಯೋ ಆರ್ಥರೈಟಿಸ್ ಹಿಂಗೆಲ್ಲ ಪ್ರಾಬ್ಲಮ್ಸ್ ಆಗಿ ನಡೆಯುವುದು ಸಾಧ್ಯ ಇರಂಗಿಲ್ಲ, ಅವ್ರಿಗೆ ಸೈಕ್ಲಿಂಗ್ ಮಾಡ್ಲಿಕ್ಕೆ ಹೇಳ್ತೀವಿ. ಅಥವಾ ಎಲ್ಲಿ ಸಾಧ್ಯದ ಅಲ್ಲಿ ಸ್ವಿಮ್ಮಿಂಗು ಈ ತರದ ಬೇರೆ ಬೇರೆ ತರದ ಎಕ್ಸಸೈಸ್ ಮಾಡ್ಲಿಕ್ಕೆ ಹೇಳ್ತೀವಿ. ಆಮೇಲೆ ಯಾರಿಗೆ ಆಟದೊಳಗೆ ಇಂಟ್ರೆಸ್ಟ್ ಅದ ಅವರು ಕನಿಷ್ಠ 1/2 ತಾಸು ಅಥವಾ 45 ನಿಮಿಷ ಅಥವಾ ಸಾಧ್ಯ ಆದ್ರೆ ಜಾಸ್ತಿ ಆಟ ಆಡಬೇಕು. ಒಟ್ಟಾಗಿ ವಾರಕ್ಕೆ 150 ನಿಮಿಷ ವ್ಯಾಯಾಮರೇ ಆಗ್ಲೇಬೇಕು. ಇದು ನೀವು ಮನೆ ಕೆಲಸ, ಆಫೀಸ್ ಕೆಲಸ ಅಥವಾ ಬೇರೆ ಯಾವುದೇ ಕೆಲಸ ಮಾಡುತ್ತಿದ್ದರೂ ಆ ಕೆಲಸ ಬಿಟ್ಟು 150 ಮಿನಿಟ್ಸ್ ಇದು ಎಕ್ಸ್ಟ್ರಾ ಆಗ್ಬೇಕು.
0: ಯಾಕಂದ್ರೆ ಸಾಮಾನ್ಯವಾಗಿ ನಾವು ಮಹಿಳೆಯರು ಮಾತಾಡ್ತಿರ್ತೀವಿ, ಅಯ್ಯೋ ಬೆಳಿಗ್ಗೆಯಿಂದ ಸಂಜೆ ತನಕ ಮನೆ ಕೆಲಸ ಮಾಡೇ ಮಾಡ್ತೀನಿ, ಇನ್ಯಾಕ್ ನನಗೆ ಎಕ್ಸರ್ಸೈಸ್ ಅನ್ನೋ ಒಂದು ಧೋರಣೆ ಮಹಿಳೆಯರೊಳಗೆ ಇರ್ತದೆ. ಇದು ತಪ್ಪು.
1: ಇದು ತಪ್ಪು. ಮಹಿಳೆಯರು ಮೊದಲಿಂದನೇ ಕೆಲಸ ಮಾಡ್ತಿರ್ತಾರೆ ಮನ್ಯಾಗ, ಅದಕ್ಕೆ ಅಕಸ್ಟಮ್ಡ್ ಫಿಸಿಕಲ್ ಆಕ್ಟಿವಿಟಿ ಅಂತ ಅಂತೀವಿ. ಅದು ಮಾಡುತ್ತಿದ್ದಾಗೆ ಅವ್ರಿಗೆ ಶುಗರ್ ಬಂದ್ರೆ ಅದಕ್ಕಿಂತ ಹೆಚ್ಚಿನ ವ್ಯಾಯಾಮ ಅವ್ರಿಗೆ ಬೇಕೇ ಬೇಕು.
0: ಇದು ಅಲ್ಲದೇನೆ 40ರ ನಂತರ ಮಹಿಳೆಯನ್ನ ಹಲವಾರು ರೀತಿಯ ಕಾಯಿಲೆಗಳು ಕಾಡ್ಲಿಕ್ಕೆ ಶುರು ಆಗ್ತಾವ. ಅದ್ರ ಬಗ್ಗೆ ಸ್ವಲ್ಪ ವಿಸ್ತೃತ ಪರಿಚಯ ಮಾಡಿಕೊಡ್ತೀರಿ?
1: ಕಾಯಿಲೆಗಳು ಅಂತಂದ್ರೆ ಶುಗರ್ ಬರಬಹುದು, ಬ್ಲಡ್ ಪ್ರೆಷರ್ ಬರಬಹುದು, ಹಾಗೂ ತೂಕ ಜಾಸ್ತಿ ಆಗಬಹುದು. ಮತ್ತೊಂದು ಅಂತಂದ್ರೆ ಇವರಿಗೆ ಆಸ್ಟಿಯೋ ಆರ್ಥರೈಟಿಸ್ ಬರುವ ಸಂಭಾವನೆ ತುಂಬಾ ಜಾಸ್ತಿ ಇರ್ತದೆ. ಆಸ್ಟಿಯೋ ಆರ್ಥರೈಟಿಸ್ ಸಿವಿಯರ್ ಆಗಿ 40 ವರ್ಷಕ್ಕೆ ಯೂಶುವಲಿ ಬರುವುದಿಲ್ಲ, ಬಟ್ ಶುರು ಆಗಿರ್ತದೆ. ಅದು ಮಹಿಳೆಯರಿಗೆ ಗೊತ್ತಾಗುದಿಲ್ಲ. ಅದಲ್ಲದೆ ಮೆನೋಪಾಸ್ ಒಳಗೆ ತುಂಬಾನೇ ಪ್ರಾಬ್ಲಮ್ಸ್ ಇರ್ತಾವ. ಅಂದ್ರೆ ಮೆನೋಪಾಸ್ ಇಂದ ಯು ಬಿಪಿ, ಶುಗರ್, ಡಿಪ್ರೆಷನ್ ಇವಂತರೂ ಇದ್ದೇ ಇರ್ತಾವ. ಆದ್ರೆ ಮೂತ್ರಕೋಶದ್ದು ಸುಮಾರವಾಗಿ ತೊಂದರೆ ಹೆಣ್ಮಕ್ಳಿಗೆ ಆಗಬಹುದು. ಹಾಗೂ ಸ್ವೆಟ್ಸ್ ಅಂತೀವಿ, ನೈಟ್ ಸ್ವೆಟ್ಸ್, ತುಂಬಾ ಬೆವರು ಬರುವುದು, ಇದ್ದಕ್ಕಿದ್ದಂಗೆ ಬೆವರು ಬಂದು ಸುಸ್ತಾಗುದು, ಮೈ ತುರ್ಕಿ ಆಗುದು, ಇವು ಎಲ್ಲಾನು ಆಗಬಹುದು. ಹಾಗೂ ಕ್ಯಾಲ್ಸಿಯಂ ಲೆವೆಲ್ಸ್ ಲೋ ಆಗಿರೋದ್ರಿಂದ ಮಹಿಳೆಯರಿಗೆ ಬೋನ್ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಕಂಡು ಬರಬಹುದು. ಹಾಗೂ ಋತುಬಂಧ ಆದ್ಮೇಲೆ ಅಥವಾ ಮೆನೋಪಾಸ್ ಆದ್ಮೇಲೆ ಹಾರ್ಮೋನಲ್ ಚೇಂಜಸ್ ಅಥವಾ ಹಾರ್ಮೋನಲ್ ಪ್ರೊಟೆಕ್ಷನ್ ಮಹಿಳೆಯದ್ ಹೋಗ್ತದ, ಅದಕ್ಕೆ ಆಕೆಗೆ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅವ್ರ ಪ್ರಾಬ್ಲಮ್ಸ್ ಆಗೋ ಸಂಭಾವನೆ 10 ಪಟ್ಟು ಜಾಸ್ತಿ ಆಗ.
0: ಅಂದ್ರೆ ಇವೆಲ್ಲ ಗೊತ್ತಾಗದ ರೀತಿಯೊಳಗ ನಮ್ಮ ದೇಹವನ್ನ ಪ್ರವೇಶಿಸಿಬಿಟ್ಟಿರ್ತಾವ ಅಂತ ಹೇಳ್ತೀರಿ. ಈಗ ಡಾಕ್ಟರ್, ಜೀವನ ಶೈಲಿಯನ್ನ ಅವಳು ಹೆಂಗ್ ಮಾಡ್ಕೋಬಹುದು ಅಂತೀರಿ?
1: ಜೀವನ ಶೈಲಿ ಅಂದ್ರೆ ಮೊದ್ಲ ಆಹಾರ ಅಂತರೂ ಸರಿ ಇರಬೇಕು. ಸಾಮಾನ್ಯವಾಗಿ ಆಹಾರ ಬ್ಯಾಲೆನ್ಸ್ಡ್ ಇರಬೇಕು. ಮುಟ್ಟ ಹೋದ ನಂತರ ಹೆಂಗಸರು ತಮ್ಮ ಕಡೆ ಲಕ್ಷ್ಯ ಜಾಸ್ತಿ ಕೊಡುದನೇ ಇಲ್ಲ. ಸೊ ತಮ್ಮ ಆಹಾರ ಪೌಷ್ಟಿಕ ಇರಬೇಕು, ಇದ್ರೊಳಗ ಕ್ಯಾಲ್ಸಿಯಂದ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ ಇರಬೇಕು, ಹಾಗೂ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಮತ್ತು ಫೈಬರ್ ಇವೆಲ್ಲ ಬ್ಯಾಲೆನ್ಸ್ಡ್ ಇರಬೇಕು. ಇದ್ರ ಜೊತೆಗೆ ವ್ಯಾಯಾಮ ಅಂತರೂ ಇರಲೇಬೇಕು. ಬ್ಲಡ್ ಪ್ರೆಷರ್ ಅಥವಾ ಬ್ಲಡ್ ಶುಗರ್ ಇದ್ರೆ ಅದರದ ಯೋಗ್ಯ ರೀತಿ ಟ್ರೀಟ್ಮೆಂಟ್ ತಗೊಂಡು ಅದು ಕರೆಕ್ಟ್ ಲೆವೆಲ್ ನಾಗ ಮೇಂಟೈನ್ ಮಾಡ್ಕೋಬೇಕು. ಹಾಗೂ ರಕ್ತದೊಳಗಿನ ಕೊಬ್ಬಿನಾಂಶ ಸಹ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೋಬೇಕು. ಜಂಕ್ ಫುಡ್ ಅಥವಾ ನಾವು ಹೋಟೆಲ್ ನಾಗ ತಿನ್ನುವ ಆಹಾರ, ಕರ್ದದ್ದು ತುಪ್ಪ, ಎಣ್ಣೆ, ಬೆಣ್ಣೆ ಹಾಗೂ ಬೇಕರಿ ಪ್ರಾಡಕ್ಟ್ಸ್ ಇವ್ ನಾವು ಬಹಳ ಕಡಿಮೆ ಪ್ರಮಾಣನಾಗ ತಿನ್ಬೇಕು. ಮತ್ತು ನಮ್ಮ ಸಾಮಾನ್ಯವಾಗಿ ಟ್ರೆಡಿಷನಲ್ ಫುಡ್ಸ್ ಉಪಯೋಗ ಜಾಸ್ತಿ ಮಾಡಬೇಕು. ಆದಷ್ಟು ಮನಸ್ಸು ಶಾಂತಿ ಇರಬೇಕು. ಆಮೇಲೆ ಡಿಪ್ರೆಷನ್ ಅಥವಾ ಒತ್ತಡ, ಯಾವುದೇ ತರದ್ದು ಒತ್ತಡ ಜಾಸ್ತಿ ತಗೋಬಾರದು. ಮತ್ತು ವ್ಯಾಯಾಮ, ಊಟ ಇವು ಎಲ್ಲ ಸರಿ ಇದ್ರೆ ನಿದ್ದೆ ಕೂಡ ಸರಿ ಬರ್ತದೆ. ಕಣ್ತುಂಬ ನಿದ್ದೆ ಅಂತಂದ್ರೆ ಕನಿಷ್ಠ 6 ತಾಸು ನಿದ್ದೆ ಮಾಡಿದ್ರು ಒಳ್ಳೇದು.
0: ಈಗ ಡಾಕ್ಟರ್, ನೀವು ಮಾತಾಡ್ತಾ ಹೇಳಿದ್ರಿ ಮೆನೋಪಾಸ್ ಬರೋ ಟೈಮ್ ಅಲ್ಲಿ ಅವಳ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆಗಿರ್ತದ, ಅದಕ್ಕಾಗಿ ಅವಳು ಕಬ್ಬಿಣಾಂಶ ಇರುವಂತಹ ಆಹಾರ ಪದಾರ್ಥವನ್ನ ಹೆಚ್ಚು ತಗೋಬೇಕು ಅಂತ. ಈಗ ಎಷ್ಟೋ ಸಂದರ್ಭದಲ್ಲಿ ನಾವು ಕೇಳ್ತೀವಿ 40ರ ನಂತರ ಒಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಂಡ್ ಬಿಡ್ರಿ ಅಂತ ಹೇಳಿ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಿರ್ತಾರೆ. ಅದು ಅವಶ್ಯ ಅಂತಿರೋ ಅಥವಾ ನೈಸರ್ಗಿಕವಾಗಿನೇ ನಾವು ಕ್ಯಾಲ್ಸಿಯಂ ಪ್ರಮಾಣವನ್ನ ಹೆಚ್ಚು ಮಾಡ್ಕೋಬೇಕಂತ?
1: ನೈಸರ್ಗಿಕ

0: ಇತ್ಯಾನು ನೀವು ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಿಗೆ ಮಾಡಬಹುದು. ನಮ್ಮ ಆಹಾರದ ಒಳಗೆ ಕ್ಯಾಲ್ಸಿಯಂ ರಗಡಿರ್ತದ. ರಾಗಿ ಆಗ್ಲಿ, ಹಸಿ ತರಕಾರಿ ಆಗ್ಲಿ, ಸೊಪ್ಪಿನ ಪಲ್ಯ ಆಗ್ಲಿ, ಹಣ್ಣಾಗ್ಲಿ, ಇದ್ರೊಳಗೆ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿನೇ ಇರ್ತದ. ಸೊ ಇಂಥವ್ ಕಾಳಿನ ಒಳಗೂ ಕ್ಯಾಲ್ಸಿಯಂ ಇರ್ತದ. ಸೊ ಇಂಥವೆಲ್ಲ ನಾವು ಸೇವನೆ ಮಾಡಿದ್ರೆ ನಮ್ಗೆ ನೈಸರ್ಗಿಕವಾಗಿ ಕ್ಯಾಲ್ಸಿಯಂ ಸಿಗಬಹುದು. ಬರೀ ಕ್ಯಾಲ್ಸಿಯಂ ಸಾಕಾಗಂಗಿಲ್ಲ, ನಮ್ಗೆ ಕ್ಯಾಲ್ಸಿಯಂ ಜೊತೆ ವಿಟಮಿನ್ ಡಿನೂ ಬೇಕಾಗ್ತಿರ್ತದ. ವಿಟಮಿನ್ ಡಿ ಕೆಲವೊಮ್ಮೆ ಕ್ಯಾಪ್ಸೂಲ್ಸ್ ನಾಗ ನಾವು ಕೊಟ್ಟಿರ್ತೀವಿ. ಸಾಕಷ್ಟು ಇಂಡಿಯನ್ ಪಾಪ್ಯುಲೇಷನ್ ಅಥವಾ ನಮ್ ಜನರೊಳಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ತುಂಬಾ ಕಂಡು ಬರ್ತದೆ. ವಿಟಮಿನ್ ಡಿ ನಮ್ಗೆ ಸೂರ್ಯಕಿರಣದಿಂದ ಬರ್ತದೆ. ಸೊ ಸ್ವಲ್ಪ ಬೆಳಗಿನ ಬಿಸಿಲದೊಳಗ ಒಂದ್ ತಾಸು ಅಥವಾ ಅರ್ಧ ತಾಸು ಇದ್ರೆ ನಮ್ಗೆ ವಿಟಮಿನ್ ಡಿ ಆಟೋಮೆಟಿಕ್ಲಿ ಸಿಗ್ತದೆ. ಬಟ್ ಈಗಿನ ಕಾಲನಾಗ ಎಲ್ಲರೂ ಬಹಳ ಬಿಸಿ ಇರೋದ್ರಿಂದ ಬಿಸಿಲಿಗೆ ಯಾರು ಹೋಗಂಗಿಲ್ಲ. ನಾವು ಹೋದ್ರು ನಾವು ಛತ್ರಿ ತಗೊಂಡು ಹೋಗ್ತೀವಿ ಅಥವಾ ಸನ್ಸ್ಕ್ರೀನ್ ಹಚ್ಕೋತೀವಿ. ಸೊ ನಮ್ಗೆ ವಿಟಮಿನ್ ಡಿ ಗುಳಿಗೆ ಅಥವಾ ಕ್ಯಾಪ್ಸೂಲ್ ಮೂಲಕ ತಗೊಳ್ಳೋ ಪ್ರಸಂಗ ಬಂದ್ಬಿಡ್ತದೆ.
1: ಅಂದ್ರೆ ಕ್ಯಾಲ್ಸಿಯಂ ಗುಳಿಗೆ ತಗೊಳ್ಳೇಬೇಕು ಅಂತೇನು ಕಡ್ಡಾಯ ಇಲ್ಲ?
0: ಇಲ್ಲ.
1: ದೈಹಿಕ ತಪಾಸಣೆ ಬಗ್ಗೆ ಹೇಳಿದ್ರಿ, ಅಂದ್ರೆ ಯಾವ ರೀತಿ ಮಾಡ್ಕೊಳ್ಬೇಕು ಹೆಂಗ ಅಂತೇಳಿ. ಈ ಯಾವುದು ಸಮಸ್ಯೆ ಬರಬಾರದು ಅಂತ ಅನ್ನುವಂತಹ ಮಹಿಳೆ 40 ಒಳಗಿನವಳು, ಅಂದ್ರೆ ಮುಂಚೆನೆ ತನ್ನ ಜೀವನ ಶೈಲಿಯನ್ನ ಬೇರೆ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ಅವಳು ಇದನ್ನ ಅವಾಯ್ಡ್ ಮಾಡಬಹುದು ಅಂತೀರಿ?
0: ಖಂಡಿತ.
1: ಈಗ ಡಾಕ್ಟರ್, ಈ ಋತು ಬಂದಂತ ವೇಳೆಯಲ್ಲಿ ಈಗ ದೈಹಿಕ ಮಾನಸಿಕ ತೊಂದರೆಗಳ ಜೊತೆಗೆ ಮಹಿಳೆ ಒಂದು ತರ ಸಿಡಿಮಿಡಿ ಮಾಡುದು, ಕಿರಿಕಿರಿ ಮಾಡುದು, ಇದು ಕೂಡ ಕಂಡು ಬರ್ತದಲ್ಲ, ಇದನ್ನ ಹೆಂಗ್ ತಡಿಬಹುದು ಅಂತೀರಿ? ತನ್ನ ಏಕಾಗ್ರತೆಯನ್ನ ಹೆಂಗ್ ಹೆಚ್ಚಿಸಿಕೊಳ್ಳಬಹುದು?
0: ಇದು ಸಾಮಾನ್ಯವಾಗಿ ಹಾರ್ಮೋನಲ್ ಚೇಂಜಸ್ ಇಂದ ಆಗಿರುದು. ಅದು ಬಹಳಷ್ಟು ಸರಿ ಟೆಂಪರರಿ ಇರ್ತದ. ಕೆಲವೊಂದ್ ದಿವಸ ಹಂಗಾಗಿ ಮೂಡ್ ಸ್ವಿಂಗ್ಸ್ ಅಂತೀವಿ ನಾವು, ಅದು ಒಮ್ಮೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತಾ ಹೋಗ್ತದೆ. ಹೇಗೆ ಹೇಗೆ ಋತುಬಂಧ ಕಂಪ್ಲೀಟ್ಲಿ ಹೋಗ್ತದ, ಅಂದ್ರೆ ಮೆನ್ಸ್ಟ್ರುವಲ್ ಸೈಕಲ್ ಕಂಪ್ಲೀಟ್ಲಿ ಬಂದ್ ಆದಾಗ, ಹಾರ್ಮೋನ್ಸ್ ಕಂಪ್ಲೀಟ್ಲಿ ನಿಂತು ಹೋದ್ಮೇಲೆ ಇದು ತನ್ನಷ್ಟನೇ ನಾರ್ಮಲ್ ಆಗಬಹುದು. ಬಹಳಷ್ಟು ಮಹಿಳೆಯರಿಗೆ ಇದರಿಂದ ಟ್ರೀಟ್ಮೆಂಟ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಅವರು ತಮ್ಮಷ್ಟವೇ ತಮ್ಮ ಮನಸ್ಸು ಎದರೊಳಗರೆ ಬಿಸಿ ಇಟ್ಟುಕೊಂಡ್ರ ಅಥವಾ ಹಾಬಿ ಕ್ಲಾಸಸ್ ಹಿಂಗೇನಾರೇ ಹಾಬೀಸ್ ಮಾಡಿದ್ರ ಅದು ಅಲ್ಲಿ ಲಕ್ಷ್ಯ ಹೋಗುದಿಲ್ಲ, ಹಾಗೂ ಅವರು ಏಕಾಗ್ರತೆಯನ್ನು ಕಾಪಾಡ್ಕೋಬಹುದು.
1: ಆಯ್ತು ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರ, 40 ನಂತರ ಆರೋಗ್ಯವನ್ನ ಸುಸ್ಥಿತಿಯೊಳಗೆ ಇಟ್ಕೋಬೇಕಾದಾಗ ಮಹಿಳೆ ಏನೆಲ್ಲಾ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಸಂದರ್ಶನದೊಳಗೆ ತಿಳಿಸಿಕೊಟ್ರಿ. ಧನ್ಯವಾದಗಳು.
2: 40 ನಂತರ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು, ಈ ಕುರಿತು ಡಾ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಕೇಳುಗರೆ, ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇಂದು ಅಟಲ್ ಭೂಜಲ್ ಯೋಜನೆ ಕುರಿತು ಸಂಭಾಷಣೆ.
2: ಓಹೋ ಪಂಕಜಣ್ಣ ನಮಸ್ಕಾರ. ಅಣ್ಣ ಜಗಣ್ಣ ಹೇಗಿದ್ಯಾ?
3: ಚೆನ್ನಾಗಿದ್ದೀನಪ್ಪ. ಮನೆಯಲ್ಲಿ ಆರಾಮ ಕುಂತ್ಬಿಟ್ಟಿದ್ಯಾ?
2: ಹೌದು.
3: ಈಗ ಮನುಷ್ಯ ಅಂದ್ರೆ ಮೂಲಭೂತ ಅವಶ್ಯಕತೆಗಳಲ್ಲಿ ಇವು ಬಹಳ ಮೂಲಭೂತ. ಯಾವ್ದು? ಗಾಳಿ. ಗಾಳಿ ಇಲ್ದಲೆ ನಾವು ಉಸಿರಾಡಕ್ಕಾಗತ್ತಾ?
2: ಇಲ್ಲಪ್ಪ.
3: ಎರಡನೇದು ನೀರು.
2: ನೀರು ಹೌದೌದು.
3: ಕುಡಿಯೋದಕ್ಕೆ ನೀರು ಬೇಕು. ನಮ್ಮ ಮನೆ ಕೆಲ್ಸಗಳಿಗೆ ನೀರು ಬೇಕು. ಮತ್ತೆ ನಾವು ಬೆಳೆ ಬೆಳೆಯೋದಕ್ಕೆ ನೀರು ಬೇಕು.
2: ಹೌದು.
3: ಇದೇನು ಕೈಗಾರಿಕೆಗಳಿದ್ದಾವಲ್ಲ, ಅವುಗಳಿಗೂ ನೀರು ಬೇಕು.
2: ನೀರು ಬೇಕು
3: ಅಲ್ವಾ?

0: ಮೂರನೇದು ಆಹಾರ. ನೀರಿದ್ರೇನೆ ಆಹಾರ ಬೆಳೆಯಕ್ಕಾಗದು,
1: ಹೌದು ನಿಜ
0: ಅಲ್ವಾ. ಹಿಂಗಿರುವಾಗ ಏನಾಗಿದೆ, ನಮ್ಮ ಮನುಷ್ಯರು ವಿವೇಚನೆಯಿಂದ ವರ್ತನೆ ಮಾಡ್ತಾ ಇಲ್ಲ. ಏನು ಅಂತ ಅಂದ್ರೆ,
1: ಏನಾಗ್ಬಿಟ್ಟಿದೆ
0: ಅವನ್ ನೋಡಪ್ಪ, ಒಳ್ಳೆ ದುಡ್ಡನ್ನ ನೀರ್ ಖರ್ಚು ಮಾಡ್ದಂಗೆ ಮಾಡ್ತಾನೆ ಅಂತ ಹೇಳ್ತಾರೆ.
1: ನಿಜ ನಿಜ,
0: ದೊಡ್ಡ ತಪ್ಪು. ನೀರಿಗೆ ದುಡ್ಡಿಗಿನ ಜಾಸ್ತಿ ಮೌಲ್ಯ ಇದೆ.
1: ಹೌದಂತೀಯ.
0: ನಮ್ಗೆ ಕೊಡಗಿನಲ್ಲಿ ಹೆಚ್ಚು ಮಳೆ ಬರುತ್ತೆ ಪರವಾಗಿಲ್ಲ, ಆದ್ರೆ ಬೇಸ್ಗೆನಲ್ಲಿ ಕೊಡಗಿನಲ್ಲೂ ನೀರಿನ ಕೊರತೆ ಉಂಟಾಗುತ್ತೆ,
1: ಗೊತ್ತಾಗ
0: ಆಹಾರದ ಬಗ್ಗೆ. ಹಾಗಾಗಿ ನೀರಿನ ಬಗ್ಗೆ ನಾವು ಬಹಳ ಎಚ್ಚರಿಕೆ ವಹಿಸಬೇಕು. ನೀರಿನಲ್ಲಿ ಇನ್ನೊಂದು ವಿಚಾರ ಇದೆ ಪಂಕಜಣ್ಣ, ಅಂತರ್ಜಲ ಅಂತ ಬರುತ್ತೆ.
1: ಅಂತರ್ಜಲ, ಅಂತರ್ಜಲ ಅಂದ್ರೆ ಏನಣ್ಣ?
0: ಅಂತರ್ಜಲ ಅಂದ್ರೆ ಈಗ ಮಳೆ ಬರುತ್ತೆ, ಮಳೆ ಬಂದಾಗ ಸಣ್ಣ ಸಣ್ಣ ಗುಂಡಿಗಳಲ್ಲಿ ನೀರ್ ನಿಂತ್ಕೊಳ್ಳುತ್ತೆ, ದೊಡ್ಡ ದೊಡ್ಡ ನೋಡಿಗಳಲ್ಲೂ ನಿಂತ್ಕೊಳ್ಳುತ್ತೆ, ಸ್ವಲ್ಪ ಮಣ್ಣಿರುವಂತ ಕಡೆ ಗದ್ದೆಗಳಲ್ಲಿ ನೀರ್ ನಿಲ್ಲುತ್ತೆ, ಅದೆಲ್ಲ ಕೆಳಗಡೆ ಇಳಿಯುತ್ತೆ ಭೂಮಿನಲ್ಲಿ ಇಳಿದು ಭೂಮಿನಲ್ಲಿ ಒಂದು ಬಂಡೆ ಇರುತ್ತಲ್ಲ,
1: ಆ
0: ಬಂಡೆ ಹತ್ರ ನಿಂತು ಬಿಡುತ್ತಲ್ಲ ನೀರು ಕೆಳಗಡೆ. ಅದೇ ಅಂತರ್ಜಲ.
1: ಅಂತರ್ಜಲ
0: ಆಮೇಲೆ ನಾವೇನ್ ಮಾಡ್ತೀವಿ, ಅದಕ್ಕೆ ಮೊದಲೆಲ್ಲ ತೆರೆದ ಬಾವಿ ತೆಗಿತಾ ಇದ್ವಿ, ತೆರೆದ ಬಾವಿ ತೆಗೆದು ಅದನ್ನ ಬಳಸ್ಕೊಳ್ತಾ ಇದ್ವಿ. ಆಮೇಲೆ ತೆರೆದ ಬಾವಿ ತೆಗೆದ್ರೆ ನೀರು ಸಿಗ್ತಾ ಇರ್ಲಿಲ್ಲ, ಕೊಳವೆ ಬಾವಿ ತೆಗ್ಸಿವಿ. ಕೊಳವೆ ಬಾವಿಯಿಂದ ನೀರು ಬಳಸಕ್ ಶುರು ಆದ್ಮೇಲೆ ಈಗ ನಾವು ಎಷ್ಟು ಕೊರೆದ್ರು ನೀರು ಸಿಗ್ತಾ ಇಲ್ಲ. ಸಾವಿರ ಅಡಿ, 1500 ಅಡಿ, 2000 ಅಡಿ, ಕೋಲಾರ ಕಡೆ 2000 ಅಡಿ ಹರಿಬೇಕು ನೀರು ಒಂದು ಕೃಷಿಗೆ. ಹಂಗಾಗಿ ಏನಾಗಿದೆ ಅಂತಂದ್ರೆ ಅಂತರ್ಜಲದ ಕೊರತೆ ವಿಪರೀತ ಆಗಿದೆ. ಈ ಅಂತರ್ಜಲದ ಮರುಪೂರಣ ಮತ್ತೆ ಅಂತರ್ಜಲದ ನಿರ್ವಹಣೆಗೋಸ್ಕರನೇ ನಮ್ಮ ಭಾರತ ಸರ್ಕಾರ ಅಟಲ್ ಭೂಜಲ್ ಯೋಜನೆ ಅಂತ ಒಂದು ಪ್ರಾರಂಭ ಮಾಡಿದೆ.
1: ದೊಡ್ಡ ಯೋಜನೆ,
0: ಬಹಳ ದೊಡ್ಡ ಯೋಜನೆ, ಅದಕ್ಕಿಂತ ಮುಖ್ಯವಾದ ಯೋಜನೆ, ಬಹಳ ಪ್ರಮುಖವಾದ ಯೋಜನೆ, ಅದಕ್ಕೆ ಮಹತ್ವ ಕೊಡಬೇಕು. ನಾನು ಹೇಳಿದ್ನಲ್ಲ ಅಂತರ್ಜಲ ಎಷ್ಟು ಮುಖ್ಯ ಅಂತ ನೋಡಿ, ನಮ್ಮಲ್ಲಿ ಆಹಾರ ಉತ್ಪಾದನೆಗೆ ಅಂತರ್ಜಲ ಬೇಕು, ಕುಡಿಯೋ ನೀರಿಗೆ ಬೇಕು, ಮತ್ತೆ ಕೈಗಾರಿಕೆಗೆ ಬೇಕು.
1: ಹೌದು,
0: ಒಂದು ಅಂದಾಜಿನ ಪ್ರಕಾರ ನಮ್ಮ 65% ನೀರು ನಾವೇನ್ ಕೃಷಿ ಬಳಸ್ತೀವಲ್ಲ ಅದು ಅಂತರ್ಜಲದಿಂದ ಬರುತ್ತಂತೆ. ಈಗ ದೊಡ್ಡ ಮಲೆನಾಡು ಅಲ್ಲೆಲ್ಲ ಮಳೆಯಿಂದಾನೇ ನೀರು ಬರುತ್ತೆ, ಕೆರೆ ತೋಡುಗಳು ಇವೆಲ್ಲ ತುಂಬಿರ್ತವೆ, ಬಳಸ್ಕೊಳ್ತಾರೆ. ಆದ್ರೆ ಬಯಲುಸೀಮೆನಲ್ಲಿ ಒಣ ಪ್ರದೇಶಗಳು ಅವರೆಲ್ಲ ಅಂತರ್ಜಲಕ್ಕೆ ಕೈ ಹಾಕ್ತಾರೆ,
1: ಯೂಸ್ ಮಾಡಿ
0: ಪಂಪ್ ಸೆಟ್, ಕೊಳವೆ ಬಾವಿ ಬಳಸಿ. ಅಂದ್ರೆ 65% ನೀರು ಅಂತರ್ಜಲದಿಂದ ಬರುತ್ತೆ. ಮತ್ತೆ ಗ್ರಾಮಾಂತರ ಪ್ರದೇಶದಲ್ಲಿ 85% ಕುಡಿಯೋ ನೀರು ಕೂಡ ಅಲ್ಲಿಂದಲೇ ಬರುತ್ತೆ. ಅಲ್ಲಿ ಮಳೆ ಕಡಿಮೆ ಬರುತ್ತೆ, ಮತ್ತೆ ನೀರು ಅವರಿಗೆ ಲಭ್ಯತೆ ಕಡಿಮೆ, ಹಾಗಾಗಿ ಮತ್ತೆ ಅವರು ಕೊಳವೆ ಬಾವಿ ತೋಡನೆ ಅಂತರ್ಜಲ ಎತ್ತಬೇಕು. 85% ಅವಶ್ಯಕತೆ ಗ್ರಾಮಾಂತರ ಪ್ರದೇಶದಲ್ಲಿ ಕುಡಿಯೋ ನೀರಿಂದು ಅಂತರ್ಜಲದಿಂದ ಪೂರೈಕೆ ಆಗುತ್ತೆ. ಮತ್ತೆ 50% ಕುಡಿಯೋ ನೀರು ಪಟ್ಟಣ ಪ್ರದೇಶದಲ್ಲೂ ಕೂಡ ಅಂತರ್ಜಲದಿಂದ ಬರುತ್ತೆ. ಹೀಗಾಗಿ ಏನಾಗಿದೆ ಅಂತ ಅಂದ್ರೆ ಕಳೆದ ಒಂದು 3-4 ದಶಕದಲ್ಲಿ ಅಂತರ್ಜಲ ಅತಿಯಾಗಿ ಬಳಕೆಯಾಗ್ಬಿಟ್ಟು ವಿಶೇಷವಾಗಿ ಕೃಷಿಗೆ, ಕುಡಿಯೋ ನೀರಿಗೆ, ಮತ್ತೆ ಕೈಗಾರಿಕೆಗೆ ಆ ಒಂದು ಅಂತರ್ಜಲದ ಮಟ್ಟ ಸಾಕಷ್ಟು ಕುಸಿದ್ಬಿಟ್ಟಿದೆ, ತಳಕ್ ಹೋಗ್ತಾ ಇದೆ ಅಂತ ಹೇಳ್ಬೋದು, ಪಾತಾಳ ಮುಡ್ತಾ ಇದೆ ಅನ್ಬೋದು.
1: ಪಾತಾಳ, ಹೌದು.
0: ಈಗ 2017 ಈ ಕೇಂದ್ರ ಅಂತರ್ಜಲ ಮಂಡಳಿ ಅಂತ ಇದೆ, ಅವರು ಒಂದು ಸಮೀಕ್ಷೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿರುವ 6881 ತಾಲೂಕಿನಲ್ಲಿ 1186 ತಾಲೂಕಿನಲ್ಲಿ ಅಂತರ್ಜಲ ಅತಿಯಾದ ಬಳಕೆಯಾಗಿದೆ ಅಂತ ಅಂದು ನೋಡಿ. ಈ ಒಂದು ವಿಚಾರ ನಮಗೆ ಚಿಂತೆ ಉಂಟು ಮಾಡುವಂತ ವಿಷಯ, ಯಾಕಂದ್ರೆ ಅತಿಯಾದ ಶೋಷಣೆ ಆಗಿದೆ ಅಂತರ್ಜಲದ್ದು. ಆ ಒಂದು ಅಂತರ್ಜಲದ ಅತಿಯಾದ ಶೋಷಣೆಯನ್ನ ಜನರ ಒಂದು ಗಮನಕ್ಕೆ ತಂದು ಅಂತರ್ಜಲದ ನಿರ್ವಹಣೆಗೋಸ್ಕರ ಒಂದು ಯೋಜನೆಯನ್ನ ಸರ್ಕಾರ ಪ್ರಾರಂಭ ಮಾಡಿದೆ. ಇದನ್ನ ಅಟಲ್ ಭೂಜಲ್ ಯೋಜನೆ ಅಂತ ಕರೀತಾರೆ.
1: ಏನೇನ್ ಹೇಳಿದ್ಯ?
0: ಅಟಲ್ ಭೂಜಲ್ ಯೋಜನೆ. ಭೂಜಲ ಅಂದ್ರೆ ಅಂತರ್ಜಲ ಅಲ್ವಾ. ಹಾಗಾಗಿ ಈ ಅಂತರ್ಜಲ ನಿರ್ವಹಣೆಗೆ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಲಾಗಿದೆ. ಮುಖ್ಯವಾಗಿ ಜನರಲ್ಲಿ ಅರಿವು ಮೂಡಿಸೋದು ಅಂತರ್ಜಲದ ಬಗ್ಗೆ. ಅಂತರ್ಜಲ ಅಂತ ಅಂದ್ರೆ ನಮ್ ಜನರಿಗೆ ಒಂದು ತಪ್ಪು ಕಲ್ಪನೆ ಏನು ಅಂದ್ರೆ ಮಳೆ ನೀರೇನೆ ಹಿಂಗಿ ಅಂತರ್ಜಲಕ್ಕೆ ಹೋಗಿರುತ್ತೆ. ಮೊದಲೇ ಭೂಮಿನಲ್ಲಿ ನೀರಿರುತ್ತೆ ಅಂತ ಕೆಲವರು ತಲೆಯಲ್ಲಿ ಕುಂತ್ಬಿಟ್ಟಿದೆ. ನೀರಿಲ್ಲ ಅಂದ್ರೆ ಬೋರ್ವೆಲ್ ಹಾಕು ಅನ್ನೋದು. ಕೊಳವೆ ಬಾವಿ ತೋರಿಸಿದ್ರೆ ನೀರ್ ಎಲ್ಲಿಂದ ಬರ್ಬೇಕು? ಮಳೆ ನೀರು ಹಿಂಗಿದ್ರೆ ಕಣಪ್ಪ, ಅದು ಇಳಿದು ಅಂತರ್ಜಲ ಆಗೋದು.
1: ಹೌದಲ್ಲ,
0: ಅಂತರ್ಜಲದಿಂದ ನೀರು ಮೇಲಕ್ ಬರಲ್ಲ, ಅದು ಮೇಲ್ಗಡೆಯಿಂದ ಒಳಗ್ ಕೆಳಗಡೆ ಇಳಿದು ಮತ್ತೆ ಅಲ್ಲಿಂದ ನಾವ್ ಎತ್ತಿರ್ತೀವಿ. ಹಾಗಾಗಿ ಅಂತರ್ಜಲಕ್ಕೆ ನಾವು ನೀರಿನ ನಿರ್ವಹಣೆ ಮಾಡಬೇಕು, ನೀರನ್ನ ಹಿಂಗಿಸ್ಬೇಕು. ಮುಖ್ಯವಾಗಿ ಸುಸ್ಥಿರವಾದಂತಹ ಭೂಜಲದ ನಿರ್ವಹಣೆ, ಈಗ ಏನೇನು ಇದಕ್ಕೆ ಸಂಬಂಧಪಟ್ಟ ಯೋಜನೆಗಳಿದಾವಲ್ಲ ಅವನ್ನೆಲ್ಲ ಒಟ್ಟಿಗೆ ಸೇರಿಸಿ ಅಂತರ್ಜಲದ ನಿರ್ವಹಣೆಗೆ ಒಂದು ಯೋಜನೆಯನ್ನ ರೂಪಿಸುವಂತದ್ದು ಸ್ಥಳೀಯ ಮಟ್ಟದಲ್ಲಿ, ಅದು ಬಹಳ ಮುಖ್ಯವಾದ್ದು. ಇದರಲ್ಲಿ ಇನ್ನೊಂದೇನಂದ್ರೆ ಸಮುದಾಯ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ. ಜನಗಳು ಪಾಲ್ಗೊಳ್ಬೇಕು.
1: ಸಮುದಾಯ ಅಂದ್ರೆ ಜನರು,
0: ಜನರು ನಾವೇನೆ, ನಾವೇ ಜನರೇ ಪಾಲ್ಗೊಳ್ಬೇಕು. ಅಂದ್ರೆ ಮಳೆ ನೀರನ್ನ ಹಿಡ್ಕೊಳ್ಳೋದು, ಅದನ್ನ ಇಂಗ್ಸೋದು.

0: ಸಂಗ್ರಹಣೆ ಮಾಡಿ ಬಳಸೋದು,
1: ಬಳಸೋದು,
0: ಮಳೆ ನೀರನ್ನು ಕೊಯ್ಲು ಅಂತಾರೆ, ಅದು ಕೂಡ ಇದಕ್ಕೆ ಸಂಬಂಧಪಡುತ್ತೆ. ಈಗ ನಮ್ಮ ಮೇಲ್ಛಾವಣಿ ಮೇಲೆ ಬಿದ್ದ ನೀರು ನಾವದನ್ನ ಶುಚಿಯಾಗಿ ಮಾಡಿಕೊಂಡು ಶುದ್ಧ ಮಾಡಿಕೊಂಡು ನಮಗೆ ಸಂಪಿಗೆ ಬಿಟ್ಕೊಂಡು ಬಳಸಬಹುದು. ಇನ್ನೂ ಹೆಚ್ಚಾದ ನೀರನ್ನ ನಾವು ಭೂಮಿಗೆ ಇಂಗಿಸ್ಬೇಕು ಅಂತ ಒಂದು ವ್ಯವಸ್ಥೆ ಮಾಡ್ಕೋಬೇಕು ನಾವು. ಇಂಗು ಗುಂಡಿ ಅಂತಾರೆ,
1: ಇಂಗು ಗುಂಡಿ,
0: ಒಂದು 10 ಅಡಿ ಆಳಕ್ಕೆ ಗುಂಡಿ ತೆಗೆದ್ಬಿಡೋದು ಮನೆ ಹತ್ರ. ಅದಕ್ಕೆ ಈ ಸಿಮೆಂಟ್ ಬಳೆಗಳು ಬರ್ತಾವ, ರಿಂಗುಗಳು, ಅಂತವನ್ನ ಹಾಕ್ಬಿಟ್ಟು ಆ ಕೆಳಗಡೆ ಒಂದ್ 2 ರಿಂಗ್ ಬಿಟ್ಟು ಉಳಿದವ ಕೆಲವನು ಸಣ್ಣ ಸಣ್ಣ ತೂತುಗಳು ಇರ್ತವೆ, ಆ ತೂತುಗಳ ಮೂಲಕ ನೀರು ಹೊರಗಡೆ ಹೋಗುತ್ತೆ. ಅದಕ್ಕೆ ಕೆಲವರು ಜಲ್ಲಿನೂ ತುಂಬುತ್ತಾರೆ,
1: ಜಲ್ಲಿ ತುಂಬುತ್ತಾರೆ,
0: ದೊಡ್ಡ ದೊಡ್ಡ ಕಲ್ಲುಗಳನ್ನ ತಳಕ ಹಾಕ್ತಾರೆ, ಅದ್ರ ಮೇಲೆ ದಪ್ಪ ಜಲ್ಲಿ, ಅದ್ರ ಮೇಲೆ ಸ್ವಲ್ಪ ಸಣ್ಣ ಜಲ್ಲಿ, ಇನ್ನು ಅದ್ರ ಮೇಲೆ ಸ್ವಲ್ಪ ಮರಳು ಇಂಥದ್ದು ಹಾಕೊಂಡು ಆ ನೀರು ಇಂಗುತ್ತೆ. ಇಂಗದಾಗ ಏನಾಗುತ್ತೆ, ಅಂತರ್ಜಲದ ಮಟ್ಟ ವೃದ್ಧಿ ಆಗುತ್ತೆ. ಇನ್ನು ಕೆಲವರು ಈ ಕೊಳವೆ ಬಾವಿ ಸಮೀಪದಲ್ಲೂ ಮಾಡ್ತಾರೆ, ಅದನ್ನ ಮಾಡೋದ್ರಿಂದ ಕೊಳವೆ ಬಾವಿನಲ್ಲೂ ನೀರು ಜಾಸ್ತಿ ಆಗುತ್ತೆ.
1: ಜಾಸ್ತಿ
0: ಮತ್ತೆ ಇದು ನಮ್ಮ ಹಳ್ಳಿ ಮಟ್ಟದಲ್ಲೂ ಕೂಡ ಈ ರೀತಿ ಇಂಗು ಗುಂಡಿಗಳನ್ನ ಮಾಡೋದಕ್ಕೆ ಇಲ್ಲಿ ಒತ್ತು ಕೊಡಲಾಗುತ್ತೆ ಈ ಅಟಲ್ ಭೂಜಲ್ ಯೋಜನೆಯಲ್ಲಿ. ಇದಕ್ಕೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಬ್ಬರೂ ಹಣಕಾಸಿನ ಒಂದು ನೆರವನ್ನ ಒದಗಿಸ್ತಾರೆ. ಮುಖ್ಯವಾಗಿ ಜನರಲ್ಲಿ ಅರಿವು ಮೂಡಿಸೋದು ಮತ್ತೆ ಜನರಲ್ಲಿರುವಂತಹ ಒಂದು ಸಾಮರ್ಥ್ಯ ಅಭಿವೃದ್ಧಿ, ಅವರ ತಿಳುವಳಿಕೆ ಹೆಚ್ಚಿ ಅವರಲ್ಲಿ ಕೌಶಲ್ಯವನ್ನ ಹೆಚ್ಚು ಮಾಡುವಂತದ್ದು, ಮತ್ತೆ ಅಲ್ಲಲ್ಲಿ ನೀರನ್ನ ಸಂಗ್ರಹಣೆ ಮಾಡೋದಕ್ಕೆ ಹಿಂಗ್ಸೋದಕ್ಕೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಅದನ್ನ ಮಾಡುವಂತದ್ದು. ನಮ್ಮ ಕರ್ನಾಟಕದಲ್ಲಿ 1199 ಗ್ರಾಮ ಪಂಚಾಯತಿನಲ್ಲಿ ಇದು ಅನುಷ್ಠಾನ ಆಗ್ತಾ ಇದೆ. ವಿಶೇಷವಾಗಿ ಯಾವ್ಯಾವ ಜಿಲ್ಲೆಗಳಲ್ಲಿ ಅಂದ್ರೆ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ಬಾಗಲಕೋಟೆ, ಗದಗ, ಈ 11 ಜಿಲ್ಲೆಗಳ 1199 ಗ್ರಾಮ ಪಂಚಾಯತಿನಲ್ಲಿ ಈ ಅಟಲ್ ಭೂಜಲ್ ಯೋಜನೆ ಅನುಷ್ಠಾನ ಆಗ್ತಾ ಇದೆ. ಮುಖ್ಯವಾಗಿ ಇದರಲ್ಲಿ ಏನು ಅಂತಂದ್ರೆ, ಅಂತರ್ಜಲವನ್ನ ನಾವು ಸರಿಯಾಗಿ ಕಾಪಾಡಿಕೊಳ್ಳೋದು, ಅದರ ನಿರ್ವಹಣೆ ಕಡೆ ಗಮನ ಕೊಡೋದು, ನೀರನ್ನ ಪೋಲ್ ಮಾಡದೇ ಇರೋದು, ಮತ್ತೆ ನಮಗೆ ಸಿಗುವಂತ ನೀರನ್ನ ಸದುಪಯೋಗ ಪಡಿಸಿಕೊಳ್ಳೋದು.
1: ಸರಿ,
0: ಈಗೊಂದು ಜಲ ಜೀವನ್ ಮಿಷನ್ ಅಂತಾನು ಬರ್ತಾ ಇದೆ, ಎಲ್ಲ ಕಡೆ ಅದು ಬರ್ತಾ ಇದೆ. ಮೊದಲೇನಂದ್ರೆ ನಮ್ಗೆ ನಲ್ಲಿಗೆ ನೀರು ಬರುತ್ತೆ, ಎಷ್ಟು ಬೇಕಾದ್ರೂ ಹಿಡ್ಕೋಬಹುದು, ಇಲ್ಲದಿದ್ರೆ ಹರಿದೋಗೋದಕ್ಕೆ ಬಿಟ್ಬಿಡ್ಬೋದು, ಏನ್ ನಮ್ಗೆ ಅದರಿಂದ ಏನು ಸಮಸ್ಯೆ ಆಗಲ್ಲ ಅಂತ. ಈಗ ಹಂಗಾಗಲ್ಲ ಕಣಣ್ಣ,
1: ಹೌದಾ?
0: ಪ್ರತಿಯೊಂದು ಮನೆಗೂ ನಲ್ಲಿ ಹಾಕ್ತಾರೆ, ನಲ್ಲಿ ಜೊತೆಗೆ ಮೀಟರ್ ಹಾಕ್ತಾರೆ. ನೀನು ನೀರು ಅದನ್ನ ಬಿಟ್ಬಿಟ್ರೆ ಹೊರಗಡೆ ನಿಂದು ಮೀಟರ್ ಓಡುತ್ತೆ, ಬಿಲ್ ಬರುತ್ತೆ,
1: ಬಿಲ್ ಬರುತ್ತೆ,
0: ಬಿಲ್ ಬಂದಾಗ ನಿನಗೆ ನೋಡಪ್ಪ ನಾನು ಹಿಂಗ್ ಮಾಡಬಾರ್ದಾಗಿತ್ತು ನೋಡ. ಹಂಗಾಗಿ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲೂ ಇದು ಬರುತ್ತೆ, ಅಟಲ್ ಭೂಜಲ್ ಯೋಜನೆ. ಹಾಗಾಗಿ ನಾವು ಈ ಅಟಲ್ ಭೂಜಲ್ ಯೋಜನೆ ಇದೆಯಲ್ಲ, ಇದ್ರ ಬಗ್ಗೆ ನಮ್ಗೆಲ್ಲ ಯಾರ್ಯಾರು ಪರಿಚಯ ಇದಾರಲ್ಲ ಅವ್ರಿಗೆಲ್ಲ ಹೇಳಿ ಜಾಗೃತಿ ಮೂಡಿಸ್ಬೋದು.
1: ಮಾಡ್ಬೇಕು ಮಾಡ್ಬೇಕು.
0: ಸರಿನಪ್ಪ, ಸಮಯ ಆಗ್ತಾ ಬಂತು, ನಾನು ಬರ್ತೀನಿ.
1: ಆಯ್ತು ಆಯ್ತು ಆಯ್ತು, ಆಯ್ತಣ್ಣ ಆಯ್ತಣ್ಣ, ಸಿಗೋಣ.
0: ಸರಿ,
1: ನಡಿ ನಡಿ ನಡಿ ನಡಿ ನಡಿ.
2: ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಅಟಲ್ ಭೂಜಲ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುಡ್ತರ್ಕರ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ನವಜೀವನಕ್ಕೆ ನವಚೇತರಿಕೆ ನೀಡಲು ಬಂದಿವೆ.
4: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇನ್ನು ಮುಂದೆ 1 ಗಂಟೆ 10 ನಿಮಿಷಕ್ಕೆ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಮೂರು ದಿನಗಳ ಭಾರತ ಭೇಟಿಗಾಗಿ ಇಂದು ವಿಯೆಟ್ನಾಂ ಅಧ್ಯಕ್ಷ ಟೋಲ್ಯಾಮ್ ಬಿಹಾರಕ್ಕೆ ಆಗಮನ. ಯುಎಇಯ ಫುಜೈರಾ ಪೆಟ್ರೋಲಿಯಂ ಕೈಗಾರಿಕಾ ವಲಯದ ಮೇಲಿನ ದಾಳಿ ಖಂಡಿಸಿದ ಭಾರತ, ರಾಜತಾಂತ್ರಿಕ ಮಾರ್ಗ ಅನುಸರಿಸಲು ಕರೆ. ಭಾರತ ಜಮೈಕಾ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಸಹಕಾರವೇ ಆಧಾರ ಸ್ತಂಭ, ವಿದೇಶಾಂಗ ಸಚಿವ ಡಾ ಜೈಶಂಕರ್. ಪಶ್ಚಿಮ ಏಷ್ಯಾ

0: ವರ್ಷ 2027ರವರೆಗೆ ಮುಂದುವರಿದರೆ ಜಾಗತಿಕ ಆರ್ಥಿಕತೆಗೆ ಗಂಭೀರ ಪರಿಣಾಮ, ಐಎಂಎಫ್ ಕಳವಳ. ಹಾಗೂ ಭಾರತದ ಇಬ್ಬರು ಪತ್ರಕರ್ತರಿಗೆ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿ. ದೇಶದಲ್ಲಿ ಸೈಬರ್ ಅಪರಾಧ ಕುರಿತ ವರದಿಗಾಗಿ ಜಾಗತಿಕ ಮನ್ನಣೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಹ್ವಾನದ ಮೇರೆಗೆ ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರು ಇಂದಿನಿಂದ ಭಾರತಕ್ಕೆ 3 ದಿನಗಳ ಅಧಿಕೃತ ಭೇಟಿ ನೀಡುತ್ತಿದ್ದು, ಇಂದು ಅವರು ಬಿಹಾರದ ಗಯಾಗೆ ಆಗಮಿಸಲಿದ್ದಾರೆ. ಅವರೊಂದಿಗೆ ವಿಯೆಟ್ನಾಂ ಸರ್ಕಾರದ ಹಿರಿಯ ಸಚಿವರು, ಉನ್ನತ ಅಧಿಕಾರಿಗಳು ಹಾಗೂ ಉದ್ಯಮಿಗಳ ನಿಯೋಗವೂ ಆಗಮಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ನಾಳೆ ರಾಷ್ಟಪತಿ ಭವನದ ಮುಂಭಾಗದಲ್ಲಿ ಅಧ್ಯಕ್ಷ ಟೋಲಾಮ್ ಅವರಿಗೆ ಔಪಚಾರಿಕ ಸ್ವಾಗತ ಕೋರಲಾಗುವುದು. ತದನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಯೆಟ್ನಾಂ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಸಂಬಂಧಗಳು ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಹಿತಾಸಕ್ತಿಯ ವಿವಿಧ ವಿಷಯಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ವಿಯೆಟ್ನಾಂ ಅಧ್ಯಕ್ಷರು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದು, ದೇಶದ ಇತರ ಪ್ರಮುಖ ನಾಯಕರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. ವಿಯೆಟ್ನಾಂ ಕಮ್ಯುನಿಸ್ಟ್ ಪಕ್ಷದ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವ ಅಧ್ಯಕ್ಷ ಟೋಲಾಮ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಯುಎಇಯ ಫುಜೈರಾ ಪೆಟ್ರೋಲಿಯಂ ಕೈಗಾರಿಕಾ ವಲಯದ ಮೇಲೆ ನಡೆದ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ನಿನ್ನೆ ಈ ವಲಯದ ಮೇಲೆ ನಡೆದ ಡ್ರೋನ್ ದಾಳಿಯಿಂದಾಗಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 3 ಭಾರತೀಯ ನಾಗರಿಕರು ಗಾಯಗೊಂಡಿದ್ದು, ಇಂತಹ ದಾಳಿಗಳು ಸ್ವೀಕಾರಾರ್ಹವಲ್ಲ ಎಂದು ಭಾರತ ತಿಳಿಸಿದೆ. ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ನಾಗರಿಕ ಮೂಲಸೌಕರ್ಯಗಳು ಮತ್ತು ಅಮಾಯಕ ಜನರನ್ನು ಗುರಿಯಾಗಿಸಿಕೊಂಡು ನಡೆಸುವ ದಾಳಿಗಳನ್ನು ಟೀಕಿಸಿದೆ. ತಕ್ಷಣವೇ ಸಂಘರ್ಷವನ್ನು ನಿಲ್ಲಿಸಬೇಕೆಂದು ಕರೆ ನೀಡಿರುವ ಭಾರತ, ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸಲು ಮಾತುಕತೆ ಹಾಗೂ ರಾಜತಾಂತ್ರಿಕ ಮಾರ್ಗಗಳನ್ನೇ ಅನುಸರಿಸಬೇಕು ಎಂದು ಪ್ರತಿಪಾದಿಸಿದೆ. ಯುಎಇನಲ್ಲಾಗಿರುವ ದಾಳಿಯಲ್ಲಿ ಭಾರತೀಯ ನಾಗರಿಕರು ಗಾಯಗೊಂಡಿರುವ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಈ ಕುರಿತು ಪ್ರತಿಕ್ರಿಯಿಸಿದ್ದು, ಪ್ರಾದೇಶಿಕ ಶಾಂತಿ, ಸ್ಥಿರತೆ ಮತ್ತು ಜಾಗತಿಕ ಇಂಧನ ಭದ್ರತೆಗೆ ಹೋರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತ ಸಮುದ್ರಯಾನ ಖಚಿತಪಡಿಸಬೇಕು ಎಂದಿದ್ದಾರೆ. ಭಾರತ ಮತ್ತು ಜಮೈಕಾ ನಡುವಿನ ಸಹಭಾಗಿತ್ವದಲ್ಲಿ ಅಭಿವೃದ್ದಿ ಸಹಕಾರವು ಅತ್ಯಂತ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಜಮೈಕಾದ ವಿದೇಶಾಂಗ ಸಚಿವೆ ಕಮಿನಾ ಜಾನ್ಸನ್ ಸ್ಮಿತ್ ಹಾಗೂ ಅಲ್ಲಿನ ಸಚಿವ ಸಂಪುಟದ ಸದಸ್ಯರೊಂದಿಗೆ ನಡೆಸಿದ ಸಮಗ್ರ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ನಡುವೆ ಡಿಜಿಟಲ್ ಪರಿವರ್ತನೆ, ಸಾಂಸ್ಕೃತಿಕ ವಿನಿಮಯ, ಕ್ರೀಡೆ ಮತ್ತು ಡಿಜಿಟಲ್ ಪಾವತಿ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ಬಲಪಡಿಸಲು ಹಲವು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಕಿಂಗ್ಸ್ಟನ್ ಟೌನ್ನಲ್ಲಿ ಭಾರತದ $1,000,000,000 ನೆರವಿನೊಂದಿಗೆ ಪೂರ್ಣಗೊಂಡಿರುವ ಗ್ರಾಮೀಣ ಜೀವನೋಪಾಯ ಸುಧಾರಣಾ ಯೋಜನೆಯನ್ನು ಸಚಿವರು ಶ್ಲಾಘಿಸಿದರು. ಈ ಯೋಜನೆಯು ಸಾವಿರಾರು ಜನರಿಗೆ ಅನುಕೂಲ ಕಲ್ಪಿಸಿದ್ದು, ಮೆಲಿಸಾ ಚಂಡಮಾರುತದ ನಂತರ ಜಮೈಕಾದ ಪುನರ್ ನಿರ್ಮಾಣ ಕಾರ್ಯದಲ್ಲಿ ಭಾರತವು ಸಕ್ರಿಯವಾಗಿ ಬೆಂಬಲ ನೀಡುತ್ತಿದೆ ಎಂದು ತಿಳಿಸಿದರು. ಇದರ ಜೊತೆಗೆ ಭಾರತ ಕ್ಯಾರಿಕಾಮ್ ಅಭಿವೃದ್ದಿ ಪಾಲುದಾರಿಕೆಯಡಿಯಲ್ಲಿ ಜಮೈಕಾದಲ್ಲಿ ಕುಶಲಕರ್ಮಿಗಳ ಸಬಲೀಕರಣ ಕೇಂದ್ರವನ್ನು ಸ್ಥಾಪಿಸುವ ಕುರಿತು ಸದ್ಯ ಮಾತುಕತೆಗಳು ನಡೆಯುತ್ತಿವೆ ಎಂದು ಸಚಿವ ಡಾ ಜೈಶಂಕರ್ ಮಾಹಿತಿ ನೀಡಿದರು. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಪರಿಸ್ಥಿತಿಯ ನಡುವೆಯೂ ದೇಶದ ಯಾವುದೇ ಎಲ್ಪಿಜಿ ವಿತರಣಾ ಕೇಂದ್ರಗಳಲ್ಲಿ ದಾಸ್ತಾನು ಕೊರತೆಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಎಲ್ಪಿಜಿ ಸಿಲಿಂಡರ್ಗಳ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸರ್ಕಾರ ಭರವಸೆ ನೀಡಿದೆ. ನವದೆಹಲಿಯಲ್ಲಿ ನಡೆದ ಅಂತರ್ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧಿಕಾರಿಗಳು, ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ಖರೀದಿಯ ವಿಷಯದಲ್ಲಿ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಹಾಗೂ ಅಧಿಕೃತ ಮೂಲಗಳ ಮಾಹಿತಿಯನ್ನು ಮಾತ್ರ ನಂಬಬೇಕು ಎಂದು ಮನವಿ ಮಾಡಿದ್ದಾರೆ. ದೇಶದಲ್ಲಿ ಪ್ರಬಲ ಸಂಶೋಧನೆ ಮತ್ತು ನಾವೀನ್ಯತೆಯ ವ್ಯವಸ್ಥೆ ನಿರ್ಮಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪುನರುಚ್ಚರಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಐಐಟಿ ಮದ್ರಾಸ್ ತಂತ್ರಜ್ಞಾನ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಸಂಶೋಧನಾ ಕ್ಷೇತ್ರವು ಕೇವಲ ಪಿಎಚ್ಡಿ ಪ್ರಬಂಧಗಳು ಅಥವಾ ಶೈಕ್ಷಣಿಕ ಪ್ರಕಟಣೆಗಳಿಗೆ ಸೀಮಿತವಾಗಬಾರದು ಎಂದು ಆಶಿಸಿದರು. ಸಂಶೋಧನೆಗಳು ಸಮಾಜಕ್ಕೆ ಪ್ರಯೋಜನಕಾರಿಯಾದ ಮತ್ತು ಕಾರ್ಯರೂಪಕ್ಕೆ ತರಬಹುದಾದ ಆವಿಷ್ಕಾರಗಳಾಗಿ ಪರಿವರ್ತನೆಯಾಗಬೇಕು. ಆ ಮೂಲಕ ವಿಕಸಿತ ಭಾರತದ ಗುರಿ ತಲುಪಲು ಪೂರಕವಾದ ಫಲಿತಾಂಶಗಳನ್ನು ನೀಡುವತ್ತ ನಾವು ಗಮನಹರಿಸಬೇಕು ಎಂದು ಸಚಿವರು ಒತ್ತು ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ

0: ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪಶ್ಚಿಮ ಏಷ್ಯಾದ ಸಂಘರ್ಷವು 2027 ಮುಂದುವರಿದರೆ ಜಾಗತಿಕ ಆರ್ಥಿಕತೆಯು ಅತ್ಯಂತ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ IMF ಎಚ್ಚರಿಸಿದೆ. ಈ ಸಂಘರ್ಷದ ಹಿನ್ನೆಲೆಯಲ್ಲಿ ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರೆಲ್ಗೆ ಸುಮಾರು $125 ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು IMF ಅಂದಾಜಿಸಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ದೀರ್ಘಕಾಲದ ಸಂಘರ್ಷ ತೈಲ ಬೆಲೆಗಳು $100 ಅಥವಾ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಮುಂದುವರಿಯುತ್ತಿರುವುದು ಮತ್ತು ಹೆಚ್ಚುತ್ತಿರುವ ಹಣದುಬ್ಬರದ ಒತ್ತಡಗಳು ಈಗಾಗಲೇ IMF ಪ್ರತಿಕೂಲ ಸನ್ನಿವೇಶದ ಮುನ್ಸೂಚನೆಗಳನ್ನು ಸಕ್ರಿಯಗೊಳಿಸಿವೆ ಎಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಕ್ರಿಸ್ಟಲಿನಾ ಜಾರ್ಜೀವಾ ತಿಳಿಸಿದ್ದಾರೆ. ಈ ಪ್ರತಿಕೂಲ ಸನ್ನಿವೇಶದ ಅಡಿಯಲ್ಲಿ 2026 ಜಾಗತಿಕ ಆರ್ಥಿಕ ಬೆಳವಣಿಗೆಯ ದರ ಶೇಕಡ 2.5 ಕುಸಿಯುವ ನಿರೀಕ್ಷೆ ಇದೆ. ಇದೇ ಸಮಯದಲ್ಲಿ ಜಾಗತಿಕ ಹಣದುಬ್ಬರ ಪ್ರಮಾಣವು ಶೇಕಡ 5.4 ಏರಿಕೆಯಾಗಬಹುದು ಎಂದು IMF ವರದಿ ಮಾಡಿದೆ. ಹರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ದಾಳಿಗಳು ತೀವ್ರಗೊಂಡಿದ್ದು ಈಗಾಗಲೇ ಜಾರಿಯಲ್ಲಿದ್ದ ದುರ್ಬಲ ಕದನ ವಿರಾಮವು ಅಂತ್ಯಗೊಂಡಂತಾಗಿದೆ. ಜಲಸಂಧಿಯಲ್ಲಿ ಸಿಲುಕಿರುವ ಹಡಗುಗಳ ರಕ್ಷಣೆಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಾಜೆಕ್ಟ್ ಫ್ರೀಡಂ ಘೋಷಿಸಿದ ಬೆನ್ನಲ್ಲೇ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ನಡೆದಿವೆ. ಅಮೆರಿಕದ ದಾಳಿಯಲ್ಲಿ ಇರಾನ್ನ 6 ಮಿಲಿಟರಿ ದೋಣಿಗಳು ನಾಶವಾಗಿದ್ದು 5 ನಾಗರಿಕರು ಸಾವನ್ನಪ್ಪಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಇರಾನ್ ನಡೆಸಿದ ದಾಳಿಯಿಂದಾಗಿ UAE ತೈಲ ಬಂದರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಈ ಸಂಘರ್ಷಕ್ಕೆ ಮಿಲಿಟರಿ ಕ್ರಮದಿಂದ ಪರಿಹಾರ ಸಾಧ್ಯವಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ತಿಳಿಸಿದ್ದು, ಸಂಘರ್ಷದಲ್ಲಿ ಅತಿಯಾಗಿ ತೊಡಗಿಸಿಕೊಳ್ಳದಂತೆ ಅಮೆರಿಕ ಮತ್ತು UAEಗೆ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕವು ತನ್ನ ನೌಕಾಪಡೆಯ ರಕ್ಷಣೆಯಲ್ಲಿ ವಾಣಿಜ್ಯ ಹಡಗುಗಳು ಜಲಸಂಧಿಯನ್ನು ದಾಟಿವೆ ಎಂದು ಪ್ರತಿಪಾದಿಸಿದರೆ ಇರಾನ್ ಇದನ್ನು ನಿರಾಕರಿಸಿದೆ. ಕಳೆದ ಫೆಬ್ರವರಿಯಿಂದ ನಡೆಯುತ್ತಿರುವ ಈ ಸಂಘರ್ಷದಲ್ಲಿ ಈಗಾಗಲೇ ಸಾವಿರಾರು ಜನ ಪ್ರಾಣ ಕಳೆದುಕೊಂಡಿದ್ದು ಇತ್ತೀಚಿನ ಶಾಂತಿ ಮಾತುಕತೆಗಳು ಯಾವುದೇ ಒಪ್ಪಂದವಿಲ್ಲದೆ ಮುಕ್ತಾಯಗೊಂಡಿವೆ. ಈ ಬಾರಿಯ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿಗೆ ಇಬ್ಬರು ಭಾರತದ ಪತ್ರಕರ್ತರು ಭಾಜನರಾಗಿದ್ದಾರೆ. ದೇಶದಲ್ಲಿ ನಡೆಯುತ್ತಿರುವ ಸೈಬರ್ ಅಪರಾಧಗಳ ಕುರಿತಾದ ವರದಿಗಾಗಿ ಆನಂದ್ ಆರ್ಕಿ ಮತ್ತು ಸುಪರ್ಣ ಶರ್ಮಾ ಅವರಿಗೆ ಇಲ್ಲಸ್ಟ್ರೇಟೆಡ್ ರಿಪೋರ್ಟಿಂಗ್ ಮತ್ತು ಕಮೆಂಟ್ರಿ ವಿಭಾಗದಲ್ಲಿ ಈ ಪ್ರಶಸ್ತಿ ಲಭಿಸಿದೆ. ಇವರು ನಟಾಲಿ ಒಬಿಕೋ ಪಿಯನ್ಸನ್ ಅವರೊಂದಿಗೆ ಬ್ಲೂಂಬರ್ಗ್ ಸಂಸ್ಥೆಗಾಗಿ ನೀಡಿದ ವರದಿಗೆ ಈ ಪ್ರಶಸ್ತಿ ಪಡೆದಿದ್ದಾರೆ. ಇದರ ಜೊತೆಗೆ ಅಮೆರಿಕದ ಗಡಿ ಕಣ್ಗಾವಲು ತಂತ್ರಜ್ಞಾನದ ಕುರಿತಾದ ತನಿಖಾ ವರದಿಗಾಗಿ ಅನೋಹ್ ಮೂಲದ ವರದಿಗಾರ ಅನಿರುದ್ಧ ಘೋಷಾಲ್ ಅವರು ಅಂತಾರಾಷ್ಟೀಯ ವರದಿಗಾರಿಕೆ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದಿದ್ದಾರೆ. ಪತ್ರಿಕೋದ್ಯಮ ಕ್ಷೇತ್ರದ ಅತ್ಯುನ್ನತ ಗೌರವ ಎಂದು ಪರಿಗಣಿಸಲಾದ ಈ ಪ್ರಶಸ್ತಿಗಳನ್ನು ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದ ಗ್ರಾಜ್ಯುಯೇಟ್ ಸ್ಕೂಲ್ ಆಫ್ ಜರ್ನಲಿಸಂ ಘೋಷಿಸಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ಫಿಲಿಪೈನ್ಸ್ನ ವಲಸೆ ಕಾರ್ಮಿಕರ ಇಲಾಖೆಯ ಕಾರ್ಯದರ್ಶಿ ಹ್ಯಾನ್ಸ್ ಲಿಯೋ ಕಾಕ್ಡಾಕ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಮಾಹಿತಿಯನ್ನು ಹಂಚಿಕೊಂಡಿದ್ದು, ತಮ್ಮ ಭೇಟಿಯ ಅವಧಿಯಲ್ಲಿ ಉಭಯ ರಾಷ್ಟಗಳ ನಡುವಿನ ವಲಸೆ ಮತ್ತು ಸಂಚಾರಕ್ಕೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳು ಮತ್ತು ಈ ಕ್ಷೇತ್ರದಲ್ಲಿನ ಸಹಕಾರದ ಕುರಿತು ಚರ್ಚಿಸಲಾಗಿದೆ ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದಿನಗಳ ಭಾರತ ಭೇಟಿಗಾಗಿ ಇಂದು ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಬಿಹಾರಕ್ಕೆ ಆಗಮನ. ಯುಎಇಯ ಫುಜೈರಾ ಪೆಟ್ರೋಲಿಯಂ ಕೈಗಾರಿಕಾ ವಲಯದ ಮೇಲಿನ ದಾಳಿ ಖಂಡಿಸಿದ ಭಾರತ, ರಾಜತಾಂತ್ರಿಕ ಮಾರ್ಗ ಅನುಸರಿಸಲು ಕರೆ. ಭಾರತ ಜಮೈಕಾ ಸಹಭಾಗಿತ್ವದಲ್ಲಿ ಅಭಿವೃದ್ದಿ ಸಹಕಾರವೇ ಆಧಾರ ಸ್ತಂಭ, ವಿದೇಶಾಂಗ ಸಚಿವ ಡಾ ಜೈಶಂಕರ್. ಪಶ್ಚಿಮ ಏಷ್ಯಾ ಸಂಘರ್ಷ 2027 ಮುಂದುವರಿದರೆ ಜಾಗತಿಕ ಆರ್ಥಿಕತೆಗೆ ಗಂಭೀರ ಪರಿಣಾಮ, IMF ಕಳವಳ. ಹಾಗೂ ಭಾರತದ ಇಬ್ಬರು ಪತ್ರಕರ್ತರಿಗೆ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿ, ದೇಶದಲ್ಲಿ ಸೈಬರ್ ಅಪರಾಧ ಕುರಿತ ವರದಿಗಾಗಿ ಜಾಗತಿಕ ಮನ್ನಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
3: ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮ.
4: 100 ವರ್ಷಗಳು 100 ದಿನಗಳು, ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
5: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
4: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
5: ಮತ್ತು ಪ್ರತಿ ₹1,00,000 ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
4: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
6: ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ್ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ್.
7: ಅಪನೆ ಸೇ ಊಪರ್ ಕಾ ಜೋ ಸ್ಟೂಡೆಂಟ್ ಹಮ್ ಸೇ ಜ್ಯಾದಾ

0: ಡೊಳ್ಳಿನ ಪದಗಳನ್ನು ಕೇಳಿದ್ರಿ. ಕಲಾವಿದರು ಗೆಳಹಿನಹಟ್ಟಿಯ ಸಣ್ಣಿಂಗಪ್ಪ, ಸತ್ಯಪ್ಪ, ಮೂಷಣ್ಣಗೋಳ್ ಮತ್ತು ಸಂಗಡಿಗರು. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಹಲೋ ಅಭಿಲಾಷ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
0: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.
2: ನಿಸರ್ಗ ಜ್ಞಾನಾಮೃತ.
0: ಮೊದಲನೇ ಕರೆ ಯಾರ್ದು ಅಂತ ಹೇಳಿ ನೋಡ್ಬಿಡೋಣ. ಹಲೋ ನಮಸ್ತೆ.
3: ಹಲೋ ನಮಸ್ತೆ ಮೇಡಮ್.
0: ಯಾರು ಮಾತಾಡೋದು?
3: ನಾನು ಖಾನಾಪುರದಿಂದ ಉಮೇಶ್ ಜವಳಿ ಅಂತ. ಫಸ್ಟ್ ಟೈಮ್ ಫೋನ್ ಮಾಡೋದು.
0: ಹಾ, ಅದೇ ನನಗೂ ಧ್ವನಿ ಕೇಳಿದ ಕೂಡಲೇ ಹೊಸ ಧ್ವನಿ ಕೇಳಿಸ್ತು ಅಂತ ಅನಿಸ್ತು. ಮತ್ತೆ ಹೇಗಿದ್ದೀರಾ ಉಮೇಶ್? ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಿರ್ತೀರಾ? ಹೇಗೆ
3: ಮೇಡಮ್, ನಿಮ್ಮ ಕಾರ್ಯಕ್ರಮನ ಕೇಳಿ, ಕಾರ್ಯಕ್ರಮ ಬಗ್ಗೆ ಹೇಳ್ಬೇಕಂದ್ರೆ, ನಾನು 1978 ಕೇಳ್ತೇನೆ ಮೇಡಮ್. 78 ಕೇಳ್ತೇನೆ. 48 ವರ್ಷದಿಂದ ನಿಮ್ ಪ್ರೋಗ್ರಾಮ್ ನಾನು ಕೇಳ್ತಾ ಇದ್ದೀನಿ ಮೇಡಮ್. 48 ವರ್ಷದಿಂದ ಮಧ್ಯದಲ್ಲಿ ನಾನು ಅಭಿಲಾಷಕ್ಕೆ ಲೆಟರ್ ತುಂಬಾ ಸಿಕ್ಕಾಪಟ್ಟೆ ಬರಿತಾ ಇದ್ದೆ
0: ಮೇಡಮ್.
3: ಮಧ್ಯದಲ್ಲಿ ಯಾವಾಗ ಕಾಲ್ ಸಿಕ್ತಿತ್ತು, ಮಂಗಳವಾರ ಅಂದ ತಕ್ಷಣ ನೋಡುವ ಅಂತೇಳಿ ಕೇಳ್ತಾ ಇದ್ದೆ. ಫಸ್ಟ್ ಕಾಲರ್ ನಾನೇ ಆಗ್ಬಿಟ್ಟೆ ಮೇಡಮ್.
0: ಈಗ ಅಷ್ಟು ವರ್ಷದಿಂದ ನಮ್ಮ ಕಾರ್ಯಕ್ರಮಗಳನ್ನ ಕೇಳುವಂತ ಅಭಿಮಾನಿ ತಾವು. ನಿಮ್ಗೆ ಎಲ್ಲ ನೋಡಿ ನೋಡಿ ನೋಡಿ, ಅದಕ್ಕೆ ಓ
3: ಹಾಕೆ,
0: 5 ರೇಡಿಯೋ ಚೆನ್ನಾಗೇ ಇದ್ದಾವೆ ಅಂತಂದ್ರೆ ಹಿಂಗೆ ಯಾಕೆ ತಗೊಂಡ್ರಿ ಅಂತ ಕೇಳ್ಬೋದಾ ಒಂದ್ ಮಾತು?
3: ಮೇಡಮ್ ಓಕೆ ನೋಡಿ ಮೇಡಮ್, ಮುಂಚೆಯಿಂದ ನಾನು ರೇಡಿಯೋ ಅಂತೂ ಬಹಳ ಕೇಳ್ತಿದ್ದೆ ಮೇಡಮ್. 20 ನಾನು ಮಕ್ಕೊಂಡ್ರೆ ಸುದ್ದಾ ರೇಡಿಯೋ ಸ್ಟಾರ್ಟ್ ಆಗಿರ್ತಿತ್ತು. ಸ್ಟಾರ್ಟಿಂಗ್ ನಾನು ಫಿಲಿಪ್ಸ್ ರೇಡಿಯೋ ಯೂಸ್ ಮಾಡ್ತಿದ್ದೆ. ಕಡೆಗೆ ಅದು ಧಾರವಾಡಕ್ಕೆ ಬಂದು ಅದಕ್ಕೆ ಟಕಾರಿ ರೋಡ್ ಇದೆಯಲ್ಲ,
0: ರೋಡ್
3: ಅಲ್ಲಿ ಬಂದು ಫಿಲಿಪ್ಸ್ ತಗೊಂಡೆ. ಅದು ಒಂದ್ಸಲ ರಿಪೇರಿಗೆ ಬಂದ ತಕ್ಷಣ ಹುಬ್ಳಿ ಹೋಗ್ಬೇಕಾಯ್ತು. ಆಮೇಲೆ ಅದು ರಿಪೇರಿ ಮಾಡಿಸಿದ್ ಸರಿ, ನಮ್ಗೆ ಯಾಕೋ ಸರಿಯಾಗಿ ಅವರು ಮಾಡ್ಕೊಡ್ಲಿಲ್ಲ ಅನಿಸುತ್ತೆ. ಯಾಕಂದ್ರೆ ಅದು ಸೆಂಟರ್ ಅಲ್ಲಿತ್ತು. ತಿರ್ಗಾ ನಾನು ಅದನ್ನ ಬಿಟ್ಟು ಬೇರೆ ರೇಡಿಯೋನೇ ಯೂಸ್ ಮಾಡಿದೆ. ಈಗ ಏನ್ ರೇಡಿಯೋಗಳು ಇದೆಯಲ್ಲ ಮೇಡಮ್, 5 ಬೆಂಡಿಂದ ರೇಡಿಯೋ ಆಲ್ರೆಡಿ ಏನ್ ಕಡೆ 5 ಬೆಂಡಿಂದ ರೇಡಿಯೋ 4 ಇದೆ ಮೇಡಮ್, ಎಲ್ಲ ಪರ್ಫೆಕ್ಟ್ ಇದೆ ಮೇಡಮ್. ನಾನಂತೂ ನಿಮ್ ಪ್ರೋಗ್ರಾಮ್ ಕೇಳ್ತಾನೆ ಇದ್ದೆ. ಏನ್ ಕಾರ್ಯಕ್ರಮ ಬರ್ತಿದ್ದೆ, ಯಾರು ನಿಮ್ಮ ಗಿಡಬಿಂಡು ಎಳೆಯರು ಬಾಳಾಗ ಮನೋರ್ ಕುಲಕರ್ಣಿ, ಪ್ರಹ್ಲಾದ್ ಅವರಿದ್ರು. ನಾನು ಆಕಾಶವಾಣಿಗೆ ಸುಮಾರು ಸರಿ 2-3 ಸರಿ ಬಂದು ಭೇಟಿ
0: ಆಗಿದ್ದೀರಿ.
3: ನಾನು ಅವಾಗ ಅದು ಖಾನಾಪುರದಿಂದ ಅಂದ ತಕ್ಷಣ ಎಲ್ಲರೂ ಹೇಳ್ತಿದ್ರು ಉಮೇಶ್ ಜವಳಿ ಅಂತ ಹೇಳ್ತಿದ್ರು. ಲೆಟರ್ ಬರೀತಿದ್ದೆ ನಾನು.
0: ಹೌದು ಹೌದು,
3: ಬರೀತಿರ್ಲಿಲ್ಲ ಪ್ರೋಗ್ರಾಮ್ ಕೇಳ್ತಾ ಇರ್ತೀನಿ.

0: ಈಗಲೂ ಕೂಡ ಪತ್ರಗಳನ್ನು ಬರೀಬಹುದು ತಾವು ನಮ್ಮ ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ. ಬುಧವಾರ ದಿವಸ ಒಂದೂವರೆಯಿಂದ ಬರ್ತದಲ್ಲ, ಪ್ರಸಾರ ಆಗ್ತದಲ್ಲ ಆ ಕಾರ್ಯಕ್ರಮಕ್ಕೆ, ದಯವಿಟ್ಟು ಒಂದೂವರೆಯಿಂದ 2 ಗಂಟೆ ತನಕ ಬುಧವಾರ, ಪ್ರತಿ ಬುಧವಾರ ಇರ್ತದೆ ನಿಮ್ಮೊಂದಿಗೆ ಕಾರ್ಯಕ್ರಮ, ಅದಕ್ಕೆ ನೀವು ಪತ್ರವನ್ನು ಬರೀಬಹುದು. ಹಾಡು ಪ್ರಸಾರ ಮಾಡಲ್ಲ, ಪತ್ರಗಳನ್ನು ಓದ್ತೀವಿ, ನಮ್ಮ ಕೇಳುಗರು ಮೆಚ್ಚಿಕೊಂಡು ಬರೆದಂತಹ ಪತ್ರಗಳನ್ನು ಓದ್ತೀವಿ, ಜೊತೆಗೆ ಈ ತರ ಕಾಲ್ ತಗೊಳ್ತೀವಿ. ಆದ್ರೆ ಚಿತ್ರಗೀತೆ ಪ್ರಸಾರ ಮಾಡಲ್ಲ, ನಮ್ಮ ಕಾರ್ಯಕ್ರಮಗಳ ಬಗ್ಗೆ ನೀವು ಹೇಳ್ತೀರಾ ಎಲ್ಲ ಶ್ರೋತೃಗಳು ಅದರಲ್ಲಿ, ಯಾವ ಕಾರ್ಯಕ್ರಮ ಹೇಗೆ ಇತ್ತು, ಅದರಲ್ಲಿ ಇನ್ನೂ ಏನ್ ಬೇಕಾಗಿತ್ತು, ಅಥವಾ ಆ ಕಾರ್ಯಕ್ರಮ ಇಷ್ಟ ಆಗಿದೆ, ಯಾಕೆ ಇಷ್ಟ ಆಯ್ತು ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ ಎಲ್ರು.
1: ಮೇಡಮ್, ರೇಡಿಯೋ ಏನ್ ಗೊತ್ತಿಲ್ಲ ಮೇಡಮ್, ನೀವು ಎಲ್ಲಿ ಯಾವುದೇ ಒಂದು ಕಾಡದಲ್ಲಿ ತಗೊಂಡು ಹೋದ್ರು ಕೂಡ ಅಲ್ಲಿ ಸಿಗ್ನಲ್ ಯಾವ್ದಿದೆ ಆ ರೇಡಿಯೋ ಸ್ಟೇಷನ್ ಜಗ್ತಾ ಇರುತ್ತೆ ಮೇಡಮ್. ಹಿಂಗಾಗಿ ಅದು ರೇಡಿಯೋಗೆ ಏನದು ಸಿಗ್ನಲ್ ಅಂತ ಟವರ್ ಬೇಕಂತ ಏನಿಲ್ಲ ಮೇಡಮ್. ಹಿಂಗಾಗಿ ಸರ್ ರೇಡಿಯೋ ಎಲ್ಲಿ ಬೇಕಾದ್ರಲ್ಲಿ ಬರುತ್ತೆ ಮೇಡಮ್, ಟೈಮ್ ಪಾಸ್ ಸಿಕ್ಕಾಪಟ್ಟೆ ಆಗುತ್ತೆ. ಈಗ ಹಾಡುಗಳು ಗುಡಿಸೋ ಒಳ್ಳೆ ಒಳ್ಳೆ ಹಾಡು ಬರ್ತದೆ, ಹಳೇದು ಹೊಸದು,
0: ತುಂಬಾ ಕೇಳ್ತಾ ಇರಿ. ನಮ್ಮ ಯಾವ ಕಾರ್ಯಕ್ರಮಗಳನ್ನ ಇಷ್ಟಪಟ್ಟಿದ್ದೀರಿ ನೀವು?
1: ಜಾಸ್ತಿ ನೋಡಿ ಮೇಡಮ್, ನಾನು ಕೇಳ್ತಾ ಇದ್ದು ನಾನು ಇದನ್ನಿದ್ದೆ ಮೇಡಮ್, ಅದು ಬೆಳಿಗ್ಗೆ ನಾನು ಪ್ರದೇಶ ಸಮಾಚಾರ ಕೇಳ್ತೇನೆ, ಆಮೇಲೆ ಅದು ಎಂಟೂವರೆಗೆ ಚಿತ್ರಗೀತೆ ಕೇಳ್ತೇನೆ, ಮಧ್ಯಾಹ್ನ ಕೇಳ್ತಿರ್ತೇನೆ. ಅಭಿಲಾಷನ ಜಾಸ್ತಿ ಕೇಳ್ತಿದ್ದೆ ಮೇಡಮ್, ಚಿತ್ರಗೀತೆನೂ ಜಾಸ್ತಿ ಕೇಳ್ತೇನೆ ಮೇಡಮ್.
0: ಸರಿ, ಈಗ ಯಾವ ಗೀತೆ ಬೇಕು
1: ಮೇಡಮ್? ನನಗೋಸ್ಕರ, ಕೇಳುವರಿಗೋಸ್ಕರ, ಎಲ್ಲರಿಗೋಸ್ಕರ, ಆಕಾಶವಾಣಿಯ ಸಿಬ್ಬಂದಿಗೂ ಎಲ್ಲರಿಗೋಸ್ಕರ ಮೇಡಮ್, ಇದು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೇಡಮ್. ಯಾಕಂದ್ರೆ ರಾಜ್ಕುಮಾರ್ ಮೊನ್ನೆ ಅವ್ರದ್ದು ಹುಟ್ಟುಹಬ್ಬ ಆಯ್ತು,
0: ಹೌದು,
1: ಅವ್ರದ್ದು 73, 74, 75 ಅವ್ರ ಬರ್ತ್ಡೇಗೆ ನಾನು ಹೋಗಿದ್ದೆ ಮೇಡಮ್.
0: ಹೌದಾ?
1: ಮೂರು ಸರಿ ನನಗೆ ಅವ್ರ ರಾಜ್ಕುಮಾರ್ ಅವ್ರು ಭೇಟಿ ಆಗಿದ್ರು.
0: ನಿಮ್ಮಗೋಸ್ಕರವಾಗಿ
1: ಮೇಡಮ್ ಅದು ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕು ಅನ್ನೋದು ಮೇಡಮ್, ಅದು ಹಾಡು ಹಚ್ಚಿದ್ರೆ ಒಳ್ಳೇದಾಗುತ್ತೆ.
0: ಈಗ ಕೇಳಿ ಹಾಗಿದ್ರೆ, ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮತ್ತೆ ಹುಟ್ಟಿದ್ರು ನೀವು ಇಲ್ಲೇ ಹುಟ್ಟಿ ಕನ್ನಡ ನಾಡಲ್ಲಿ ಅಂತ ಹೇಳ್ತಾ ಗೀತೆ ನಿಮ್ಗೋಸ್ಕರ.
1: ಥ್ಯಾಂಕ್ ಯು ಮೇಡಮ್,
0: ವೆಲ್ಕಮ್, ಧನ್ಯವಾದಗಳು, ನಮಸ್ತೆ.

0: हेलो हेलो, नमस्ते
1: हेलो हेलो
0: नमस्ते, यार ಮಾತಾಡೋದು?
1: ಮೇಡಮ್, ನಮಸ್ಕಾರ. ನಾ ಕಟಗಿರಿಂದ ಅಡವಿ ಪಕ್ಕದಲ್ಲಿ ಎದ್ನಿ ತೊಳಗ ಕಟಗಿರಿಂದ ಅಡವಿ ಪಕ್ಕದಲ್ಲಿ ಮಾತಾಡೋದು ಮೇಡಮ್.
0: ಹೇಳ್ರಿ ಅಡಿವೆಪ್ಪ.
1: ಎಲ್ಲ ಚೆನ್ನಾಗಿದೆ ಸರ್. ನೀವು ಮೇಡಮ್ ಚೆನ್ನಾಗಿದ್ರಿ? ಬಿಸಿಲಂತೂ ಭಯಂಕರ ರೀ.
0: ಅಲ್ಲ, ಬಿಸಿಲು ಬಹಳಷ್ಟು ಇದ್ರ ಬಹಳ ಬಿಸಿಲ ಅದ ಅಂತೀವಿ, ಮಳಿ ಬಹಳಷ್ಟು ಇದ್ರ ಮಳಿ ಬಹಳ ಅದ ಅಂತೀವಿ, ಹಿಂಗೆ ಎಲ್ಲ. ಮತ್ತ
1: ಹಂಗಲ್ಲ ಸರ್ ಮೇಡಮ್, ಈಗಂತೂ ಬಿಸಿಲಂತ ಅತಿ ಆಗಿದ್ರಿ. ನೆಳ ಕುತ್ಕೊಂಡು ಕುತ್ಕೋತ್ ಕುತ್ತಿದ್ರು ಮೇಡಮ್.
0: ಅದ ಖರೇ, ಆದ್ರ ಇಷ್ಟೆಲ್ಲ ಬಿಸಿಲು ಆಗ್ಲಿಕ್ಕೆ, ಇಷ್ಟೆಲ್ಲ ಹವಾಮಾನ ವೈಪರೀತ್ಯ ಆಗ್ಲಿಕ್ಕೆ ಎಲ್ಲ ನಾವೇ ಕಾರಣರು.
1: ಹೌದೌದು, ಎಲ್ಲ ನಮ್ಮ ಗಿಡ ಗಂಟೆಗಳ ಹಾಳು ಮಾಡಿದೀವ್ರಿ, ಭೂಮಿ ಎಲ್ಲ ಕೇಳಿಸಿ ಬಿಟ್ಟಿದೀವಿ. ಅನೇಕ ನಮೂನಿ ಮಾಡಿದೀವಿ, ನಮ್ಮ ರೈತರಿಗೆ ಒಂದಾದ ಮಾಡ್ಯಾರ ಎಲ್ಲ, ಎಲ್ಲ ಅನೇಕ ನಮೂನಿ ಕಾರ್ಯಕ್ರಮ ಹೊಂಟದ. ನಂಗೆ ಆಗೋದ್ರ ಸಜ್ಜಕರಿ ಅದು.
0: ಆದ್ರೆ ಗಿಡ ಒಂದ್ ಕಡದ್ರೆ ಒಂದ್ 10 ಗಿಡ ಆದ್ರೂ ನೆಡುವ ಹಂಗ ಆಗ್ಬೇಕಲ್ಲ, ನಾವು ಮಾಡ್ಬೇಕ.
1: ಮನೆ ಮುಂದೆ ಎಲ್ಲ ಒಂಚಿನ ಗಿಡ, ಬೇವಿನ ಗಿಡ, ಮಾವಿನ ಗಿಡ, ಎಲ್ಲ ಪೇರು ಗಿಡ ಎಲ್ಲ ಅದಾವ ನಮ್ಮಲ್ಲಿ. ಎಲ್ಲಾದ್ರು ಮಾಡ್ಬೇಕಲ್ಲ ಮೇಡಮ್.
0: ಎಲ್ಲಾರು ಮಾಡ್ಬೇಕ್ರಿ, ಎಲ್ಲಾರು ಮಾಡ್ಬೇಕು.
1: ತೆಂಗಿನ ಗಿಡ ಅದಾವ್ರಿ, ಕರ್ಬೇವಿನ ಗಿಡ ಅದಾವು.
0: ಯಾಕಂದ್ರ ಈಗಂತೂ ನಾವ್ ಇರುವಷ್ಟು ದಿವಸ ಆಯ್ತು, ಮತ್ತ ಮುಂದ ನಮ್ಮ ಮುಂದಿನ ಪೀಳಿಗೆಗೆಲ್ಲ ನಾವು ಒಳ್ಳೆ ಭೂಮಿಯನ್ನ ಬಿಟ್ಕೊಟ್ಟು ಹೋಗ್ಬೇಕಲ್ಲ. ಅವರು ಅಂದ್ರೆ ಈ ವಾತಾವರಣದೊಳಗೆ ಇರ್ತಾರ, ಅವ್ರಿಗೆ ಒಂದು ಒಳ್ಳೆ ವಾತಾವರಣ ಬೇಕು, ಪರಿಸರ, ಒಳ್ಳೆಯ ಪರಿಸರ ಬೇಕು.
1: ನೋಡ್ರಿ, ಎಲ್ಲ ಈಗ ನೀರಿನ ಪಾತ್ರೆ ಸಾಯಿಗಳು ಬಿಟ್ಟೈತಿ, ಎಲ್ಲ ಬೋರ್ನಾಗ ಒಂದು ಕುಡಿಲ ಕಷ್ಟ ಬರ್ತಾವ್ರಿ ಎಲ್ಲ.
0: ಮತ್ತೆ ಹೆಂಗ್ ಮಾಡ್ತೀರಿ ಬಳಸ್ಲಿಕ್ಕೆಲ್ಲ? ಹೆಂಗ್ ಮಾಡ್ತೀರಿ ಬಳಸ್ಲಿಕ್ಕೆಲ್ಲ? ಹೆಂಗ್ ಮಾಡ್ಲಿಕ್ಕತ್ತೀರಿ?
1: ಬರ್ತಾವ್ರಿ, ಕುಡಿಪುತ್ತ ಗಿಡ ಗಂಟೆ ಹಾಸ್ಬೋದ್ರಿ, ಬೆಳೆ ಯಾವ್ದಿಲ್ಲ, ಎಲ್ಲ ಬಂದಿ ಬಂದವ್ರಿ, ಬಿಸಿಲು ಭಯಂಕರ ರೀ. ಎಲ್ಲ ಈಗ ಮಳೆಗಾಲ ಆಗುತ್ತಕ್ಕ ಸಮಸ್ಯೆ ಹಾಕೋತ ಹೋಗೋದು.
0: ಸಮಸ್ಯೆ ಅದ. ಹೌದು ಹೌದು,
1: ದೇವರ ಲಘು ಮಾಡಿ ಮಳೆಗಾಲ ಕೊಟ್ಟಂದ್ರ ಚಲೋ
0: ಆಯ್ತ್ರಪ್ಪ. ಎಲ್ಲ ಕಡೆಗೂ ಸಮೃದ್ಧವಾಗಿ ಮಳೆ ಆಗ್ಲಿ, ಅಂದ್ರೆ ಬೆಳೆ ನಾಶ ಆಗೋ ಹಾಗೆ, ತೊಂದರೆ ಆಗೋ ಹಾಗೆ ಬೇಡ, ಆದ್ರೆ ಒಳ್ಳೆ ಮಳೆ ಬೀಳ್ಲಿ ಅಂತ. ನಿಜವಾಗ್ಲು ನಿಜವಾಗ್ಲು. ಯಾವ ಗೀತೆನ್ ಕೇಳ್ಬೇಕಂತೀರಾ ಇವತ್ತು?
1: ಭಕ್ತ ಮಾರ್ಕಂಡೆಯಿಂದ ಓಂ ನಮ ಶಿವ ಭಗವಂತ ನಾಮಸ್ಮರಣೆ ಆಗ್ಲಿ.
0: ಭಕ್ತ ಮಾರ್ಕಂಡೇಯ, ಅದ್ರೊಳಗಿಂದ ಶಿವನೇ ಭಯ ಹರಣೆ ಬೇಕಾ? ಓಂ ನಮ ಶಿವಾಯ.
1: ಓಂ ನಮ ಶಿವಾಯ.
0: ಸರಿ ಸರಿ, ಕೇಳೋಣ ಹಾಗಿದ್ರೆ.
1: ನಮಸ್ಕಾರ, ಧನ್ಯವಾದಗಳು.
0: ಓಕೆ.

0: ಹಲೋ
1: ಹಲೋ ನಮಸ್ಕಾರ ಮೇಡಮ್.
0: ನಮಸ್ಕಾರ.
1: ನಾ ಅತ್ನಿ ತಾಲೂಕ್ ಘಟ್ನೆತ್ತಿಂದ್ರಿ ಅಶೋಕ್ ಕದಮ್ ಹತ್ರ.
0: ಹೇಳ್ರಿ ಅಶೋಕ್ ಅವ್ರ.
1: ನಮ್ಮ ಅತ್ನಿ ತಾಲೂಕಿನವ್ರ ನಾವ್ ಇಬ್ರು ಮಾಡಿದ್ರಿ, ಕಟಗೇರಿಯಿಂದ ಒಬ್ರು ಮಾಡ್ರಿ, ಈಗ ಒಬ್ರು ನಾವ್ ಮಾಡಿ.
0: ಅಲ್ಲ ಮತ್ ಗೊತ್ತಿದ್ದು ಮಾಡಿದ್ರಲ್ಲ,
1: ಬಹಳ
0: ದಿವಸ
1: ಆಯ್ತು.
0: ಆತ್ ತಗೋರಿ, ಇರ್ಲಿ ನಡೀತದ. ಹೇಳ್ರಿ ಈಗ ಯಾವ ಗೀತೆ ಬೇಕು ನಿಮ್ಗ?
1: ನಮಗ್ರಿ ಮಳಿದ ಹಾಕ್ರಲ್ಲ ರೀ,
0: ಮಳಿ
1: ಯಾರು ಮಳಿ ಅಂತ ನಾವ್ ರೈತರಿ, ಮಳಿ ಆದ್ರ ನಮ್ಗು ಅವಸ್ರಿ.
0: ಹೌದಲ್ಲ ಮತ್ತ
1: ಹ್ಞೂ ರೀ, ಮಳಿ ನಾಗ ನೋಡಾತಿದ್ರು ಹಾದಿರಿ ಮಾಡತ್ತ ಅಂತಂದ್ರ ಮಾಡ ಆಗೈತಿ, ಮಳಿ ಬರ್ತತಿ ಅತ್ತೆ ಅದ ಹಾದಿ ನೋಡಾತಿದ್ರು ನಾವು.
0: ಹೌದಲ್ಲ, ಬರ್ಲಿ ಮಳಿ ಬರ್ಲಿ
1: ರೀ, ಅದ ಒಂದೈತ್ ನೋಡ್ರಿ ಮಳಿ ಅದ್ರಿ.
0: ಬಾರೋ ಮಳೆ ದೇವ ಅಂತ ಒಂದ್ ಹಾಡದ ಹಾಕೋಣ.
1: ಹ್ಞೂ ರೀ ಹಾಕ್ರಿ ಅದ.
0: ಕೇಳ್ರಿ ಹಂಗಾರ. ಹ್ಮ್
1: ನಮಸ್ಕಾರ.
0: ನಮಸ್ಕಾರ ರೀ.

ಹೇಳ್ರಿ. ಐದಾರು ತಿಂಗಳಾಯ್ತು ಇವತ್ ಲೈನ್ ಸಿಕ್ತು. ಆಯ್ತು, ಐದಾರು ತಿಂಗಳಲ್ಲಿ ಎಷ್ಟೆಷ್ಟ್ ಕಾರ್ಯಕ್ರಮಗಳನ್ನ ಕೇಳಿ, ಒಂದ್ ನಿಮಿಷನ್ಯಾಗ ಹೇಳ್ಬಿಡ್ರಲ್ಲ. ಭಕ್ತ ಸಿರಿಯಾಳ ಚಿತ್ರದ ಏಕೋ ಈಕೋಪ ಗೀತೆ ಬೇಕು. ಹ್ಮ್, ಅಂದ್ರೆ ಎಲ್ಲಾರ್ಗೂ ಮಳಿ ಬೇಕಾಗಿದೆ ಈಗ ನಮ್ಗ. ಸ್ವಲ್ಪ ಹೆಚ್ಚಾಗ್ಯಾವ. ಹ್ಮ್, ಆದ್ರ ಮಳಿ ಬರ್ಲಿ ಅಲ್ಲ ಚಲೋತ್ನಂಗ. ಮಳಿ ಸಾಕಷ್ಟು ಮಳಿ ಬರ್ಲಿಲ್ಲ ಅಂತ. ಹ್ಮ್, ಕೇಳಿ ಬಿಡೋಣ ಈಗ ಶಂಭೋ ಶಂಕರ ಮಳೆ ಬರ್ಸ್ಪಾ ಅಂತ ಹೇಳಿ. ಹಾ.

0: ಕಾರ್ಯಕ್ರಮ ಹಲೋ ಅಭಿಲಾಷ ಪ್ರಸಾರವಾಯಿತು. ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
0: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ಆಕಾಶವಾಣಿ ಧಾರವಾಡ, ಸಮಯ 2:00. ಇನ್ನು ಮುಂದೆ ವಾರ್ತೆಗಳನ್ನು ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುತ್ತೀರಿ. 2:30 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
2: ಆಕಾಶವಾಣಿ ಅಂಡ್ ಐ ಆಮ್ ವರ್ಷಾ ವಿಲಿಯಮ್ಸ್ ವಿತ್ ಮಿಡ್ ಡೇ ನ್ಯೂಸ್. ದ ಹೆಡ್ಲೈನ್ಸ್: ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಕಂಡೆಮ್ಸ್ ಅಟ್ಯಾಕ್ ಆನ್ ಯುಎಇಸ್ ಫುಜೈರಾ resulting in injuries to 3 Indian nationals, calls for dialogue and diplomacy to restore peace and stability across West Asia. US and Iran launch fresh attacks in the Gulf as the two sides wrestle control over Strait of Hormuz. External Affairs Minister S. Jaishankar holds talks with his Jamaican counterpart Kamina J. Smith, calls for stronger economic ties between the two countries. Political activities begin for government formation in Tamil Nadu and Kerala after declaration of assembly poll results.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಪಾರದರ್ಶಕವಾಗಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಉಪಚುನಾವಣೆಯಲ್ಲಿ ಪಕ್ಷಕ್ಕೆ ಗೆಲುವು, ಸಚಿವ ಆರ್ಬಿ ತಿಮ್ಮಾಪುರ್. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಮತ. ಕುಡಿಯುವ ನೀರು ಸರಬರಾಜಿಗೆ ಅಡ್ಡಿ ಉಂಟು ಮಾಡಿದರೆ ಪ್ರಕರಣ ದಾಖಲಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಹಾಗೂ ರಾಜ್ಯದ ಹಲವೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯ ಬಳಿಕ ಬಿಜೆಪಿ ಅಭ್ಯರ್ಥಿ ಗೆಲುವಿನ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ

0: ಮಾತನಾಡಿದ ಅವರು, ಶೃಂಗೇರಿಯಲ್ಲಿ ತರಾತುರಿಯಲ್ಲಿ ಫಲಿತಾಂಶ ಘೋಷಣೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 201 ಮತಗಳಿಂದ ಗೆದ್ದಿದ್ದರು. ಇದನ್ನು ಪ್ರಶ್ನಿಸಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಚುನಾವಣಾ ಅಕ್ರಮ ಕುರಿತಂತೆ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ದರು. ಅದರಂತೆ ಮರು ಎಣಿಕೆ ನಡೆದಿದ್ದು 314 ಮತಗಳು ಮಾನ್ಯವಾಗಿವೆ, 255 ಮತಗಳು ಅಮಾನ್ಯವಾಗಿವೆ. ಈಗ ಮರು ಎಣಿಕೆಯಲ್ಲಿ ಜೀವರಾಜ್ ಅವರಿಗೆ 690 ಮತಗಳು ಲಭಿಸಿದ್ದು, ರಾಜೇಗೌಡರಿಗೆ ಬಿದ್ದಿದ್ದ ಮತಗಳನ್ನು ವ್ಯವಸ್ಥಿತವಾಗಿ ತಿದ್ದಲಾಗಿದೆ ಎಂದು ದೂರಿದ್ದಾರೆ.
1: 2023 ಜೀವರಾಜ್ಗೆ 692 ಅಂಚೆ ಮತಗಳು ಬಿದ್ದಿದ್ದರೆ, ಮರು ಎಣಿಕೆಯಲ್ಲಿ 690

0: ಇದು ಮತಗಳು ಐವತ್ತು ಕಮ್ಮಿಯಾಗಿದ್ದಾವೆ. ಇದನ್ನ ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ವೋಟ್ ಚೋರಿ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಇನ್ವ್ಯಾಲಿಡ್ ಆದ ಅಂತಂದ್ರೆ, ರಾಜೇಗೌಡನಿಗೆ ಬಿದ್ದಿದ್ದಂತ 255 ಮತಗಳು ಅದರಲ್ಲಿ ವ್ಯವಸ್ಥಿತವಾಗಿ ತಿದ್ದಲಾಗಿದೆ. ಇಂದಿನ ರಿಟರ್ನಿಂಗ್ ಆಫೀಸರು ವ್ಯಾಲಿಡ್ ಅಂತ ಮಾಡಿದಾಗ, ಈಗ 255 ಮತಗಳನ್ನ ಇನ್ವ್ಯಾಲಿಡ್ ಅಂತ ಮಾಡಿದಾಗ, ಇದು ನಾಟ್ ಓನ್ಲಿ ವೋಟ್ ಚೋರಿ, ಇದು ವೋಟ್ ಡಕಾಯಿತಿ.
1: ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ ಅವರು ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಿಸಲಾಗಿದ್ದು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 2028 ಚುನಾವಣೆಗೆ ಇದು ದಿಕ್ಸೂಚಿ ಎಂದು ಅಭಿಪ್ರಾಯಪಟ್ಟಿದ್ದು, ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪಕ್ಷದ ಕೈಹಿಡಿದಿವೆ ಎಂದು ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮತದಾರರು ಕಾಂಗ್ರೆಸ್ ಪರವಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಉಮೇಶ್ ಮೇಟಿ ಗೆಲುವಿಗೆ ಕಾರಣ ಎಂದು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಎಂದು ಹೇಳಿದ್ದು ಇದೆಲ್ಲ ಮಾಧ್ಯಮಗಳ ವರದಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಕಾಂಗ್ರೆಸ್ ಮುಖಂಡರಾದ ನಸೀರ್ ಅಹಮದ್ ಹಾಗೂ ಅಬ್ದುಲ್ ಜಬ್ಬರ್ ಅವರ ಅಮಾನತು ಹಿಂಪಡೆಯಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಚಿವ ಸ್ಥಾನ ಕೇಳುವುದರಲ್ಲಿ ತಪ್ಪಿಲ್ಲ ಎಂದು ಅವರು ಇದೇ ವೇಳೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಸೋತಂತೆ ರಾಜ್ಯದಲ್ಲಿಯೂ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಹೀನಾಯವಾಗಿ ಸೋಲು ಅನುಭವಿಸಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಐತಿಹಾಸಿಕವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದ ಮೇಲಿನ ಜನರ ಬಲವಾದ ನಂಬಿಕೆಯನ್ನು ಮತ್ತೊಮ್ಮೆ ದೃಢಪಡಿಸಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೇಸಿಗೆಯಲ್ಲಿ ಕುಡಿಯುವ ನೀರು ಸರಬರಾಜಿಗೆ ಅಡ್ಡಿಯನ್ನುಂಟು ಮಾಡುವವರ ವಿರುದ್ದ ಅಧಿಕಾರಿಗಳು ಪ್ರಕರಣ ದಾಖಲಿಸುವಂತೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಬಿ ಖಂಡ್ರೆ ಸೂಚಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಯಾರು ಎಷ್ಟೇ ಪ್ರಭಾವಿಯಾಗಿದ್ದರೂ ಕುಡಿಯುವ ನೀರು ಸರಬರಾಜು ಮಾಡಲು ಅಡ್ಡಿಪಡಿಸಿದರೆ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಪ್ರಕರಣ ದಾಖಲಿಸುವಂತೆ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಔರಾದ್, ಬಾಲ್ಕಿ, ಬಸವಕಲ್ಯಾಣ, ಕಮಲನಗರ ತಾಲೂಕಿನಲ್ಲಿ ಹೆಚ್ಚಿನ ನೀರಿನ ಸಮಸ್ಯೆ ಕಂಡುಬಂದಿದೆ. ಔರಾದ್ನ 14 ಗ್ರಾಮಗಳು, ಕಮಲನಗರದ 11, ಬಸವಕಲ್ಯಾಣದ 10, ಬಾಲ್ಕಿಯ 8 ಗ್ರಾಮ ಸೇರಿದಂತೆ 43 ಗ್ರಾಮಗಳಲ್ಲಿ ನೀರು ಸಮಸ್ಯೆ ಉಲ್ಬಣಗೊಂಡಿದ್ದು ಅಧಿಕಾರಿಗಳು ಕ್ರಮ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಬೇಸಿಗೆಯಲ್ಲಿ ಕುಡಿಯುವ ನೀರು ವ್ಯತ್ಯಯವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಸೂಚಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ಇಂದು ಸಭೆ ನಡೆಸಿದ ಅವರು, ಬೇಸಿಗೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಗ್ರಾಮಾಂತರ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯುಂಟಾಗದಂತೆ ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕುಡಿಯುವ ನೀರಿನ ಯೋಜನೆಗಳಿಗೆ ನಿರಂತರ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲು ಹಾಗೂ ಕೃಷಿ ಪಂಪ್ಸೆಟ್ಗಳಿಗೆ 7 ಗಂಟೆಗಳ ಕಾಲ ಗುಣಮಟ್ಟದ ನಿರಂತರ ವಿದ್ಯುತ್ ಸರಬರಾಜು ಮಾಡಲು ಸಭೆಯಲ್ಲಿ ಸೂಚನೆ ನೀಡಿದ್ದಾರೆ. ಕಾವೇರಿ ನದಿ ಮತ್ತು ಹೇಮಾವತಿ ನದಿಯ ಮೂಲಕ ಕುಡಿಯುವ ನೀರನ್ನು ಎತ್ತುವಳಿ ಮಾಡುವ ಹಿನ್ನೆಲೆಯಲ್ಲಿ ನದಿ ತೀರದಲ್ಲಿ ಅನಧಿಕೃತವಾಗಿ ಹಾಕಿಕೊಂಡಿರುವ ಅಕ್ರಮ ಪಂಪ್ಸೆಟ್ಗಳನ್ನು ತೆರವುಗೊಳಿಸಲು ನಿರ್ದೇಶನ ನೀಡಿದ್ದಾರೆ. ಕುಡಿಯುವ ನೀರಿನ ಯೋಜನೆಯನ್ನು ಹೊರತುಪಡಿಸಿ ಇತರೆ ಗ್ರಾಮಗಳಲ್ಲಿನ ಕೊಳವೆ ಬಾವಿಗಳು, ಪಂಪ್ಸೆಟ್ಗಳು ಮತ್ತು ಓವರ್ ಟ್ಯಾಂಕ್ಗಳನ್ನು ನಿಯಮಿತವಾಗಿ ಪರಿಶೀಲಿಸಿ ಯಾವುದೇ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ದಾವಣಗೆರೆ ತಾಲೂಕಿನ ಮಾಯಕೊಂಡ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಮೊದಲ ಆದ್ಯತೆ ನೀಡಲಾಗಿದ್ದು, ಸಮಸ್ಯೆ ಇರುವ ಕಡೆಗಳಲ್ಲಿ ತಕ್ಷಣವೇ ಕೊಳವೆ ಬಾವಿ ಕೊರೆಸಿ ನೀರು ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಕೆಎಸ್ ಬಸವಂತಪ್ಪ ತಿಳಿಸಿದ್ದಾರೆ. ಕಂದನಕೋವಿ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕೇಂದ್ರ ಉದ್ಘಾಟಿಸಿ ಮಾತನಾಡಿದ ಅವರು, ನೀರಿನ ಸೌಲಭ್ಯ ಒದಗಿಸುವಲ್ಲಿ ವಿಳಂಬ ಧೋರಣೆ ತೋರದಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಳೆಗಾಲದ ವೇಳೆ ನೀರು ನಿಲ್ಲುವ ತಗ್ಗು ಪ್ರದೇಶಗಳು ಹಾಗೂ ಹಾನಿಗೊಳಗಾಗುವ ಪ್ರದೇಶಗಳನ್ನು ಗುರುತಿಸಿ ಸ್ಥಳೀಯ ನಿವಾಸಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಆಯುಕ್ತ ಡಾ ರಾಜೇಂದ್ರ ಕೆವಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ.

0: ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಳೆಗಾಲ ಹಾಗೂ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲಾ 112 ವಾರ್ಡ್ಗಳಲ್ಲಿ ಯಾವುದೇ ಅವಘಡಗಳು ಸಂಭವಿಸದಂತೆ ಎಲ್ಲಾ ತಂಡಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದ್ದು, ತಪ್ಪಿದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪಾಲಿಕೆ ಅಗ್ನಿಶಾಮಕ ತುರ್ತು ಸೇವೆ ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಸಮಸ್ಯೆ ಇರುವ ಪ್ರದೇಶಗಳಲ್ಲಿ ಯಾವುದೇ ಅವಘಡಗಳು ಸಂಭವಿಸದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಹಲವೆಡೆ ಇಂದು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಗುಡುಗು ಸಹಿತ ಹಗುರ ಮಳೆಯಾಗಲಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳ ಕೆಲವೆಡೆ ಮಳೆಯಾಗಲಿದ್ದು, ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು, ಹಾಸನ, ಕೊಡಗು, ಬಳ್ಳಾರಿ, ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ತುಮಕೂರು, ಬೆಂಗಳೂರು ನಗರ ಹಾಗೂ ಸುತ್ತಮುತ್ತ ಸೇರಿದಂತೆ ಹಲವೆಡೆ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಮನೆಗಳಲ್ಲಿ ಪ್ರಾಣಿಗಳನ್ನು ಹೇಗೆ ಪೋಷಿಸುತ್ತೇವೆಯೋ ಅದೇ ರೀತಿ ಗಿಡಮರಗಳನ್ನು ಪೋಷಿಸಿದಾಗ ಮಾತ್ರ ಪರಿಸರ ಉಳಿಸಲು ಸಾಧ್ಯ ಎಂದು ಕೋಲಾರದ 3ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಕೋಲಾರ ಜಿಲ್ಲೆಯ ಟಿ ಗೊಲ್ಲಹಳ್ಳಿ ಹೊರವಲಯದ ಕೆರೆಯ ಅಂಗಳದಲ್ಲಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹಣ ದುಂದುವೆಚ್ಚ ಮಾಡುವ ಬದಲು ನೆನಪಿನ ಸಂಕೇತವಾಗಿ ಗಿಡಗಳನ್ನು ವಿತರಿಸುವ ಮೂಲಕ ಪರಿಸರ ಸಂರಕ್ಷಣೆಗೆ ಒತ್ತು ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಪರಿಸ್ಥಿತಿಯ ನಡುವೆಯೂ ದೇಶದ ಯಾವುದೇ ಎಲ್ಪಿಜಿ ವಿತರಣಾ ಕೇಂದ್ರಗಳಲ್ಲಿ ದಾಸ್ತಾನು ಕೊರತೆಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಎಲ್ಪಿಜಿ ಸಿಲಿಂಡರ್ಗಳ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸರ್ಕಾರ ಭರವಸೆ ನೀಡಿದೆ. ನವದೆಹಲಿಯಲ್ಲಿ ನಡೆದ ಅಂತರ್ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧಿಕಾರಿಗಳು, ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ಖರೀದಿಯ ವಿಷಯದಲ್ಲಿ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಹಾಗೂ ಅಧಿಕೃತ ಮೂಲಗಳ ಮಾಹಿತಿಯನ್ನು ಮಾತ್ರ ನಂಬಬೇಕು ಎಂದು ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಪಾರದರ್ಶಕವಾಗಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಉಪಚುನಾವಣೆಯಲ್ಲಿ ಪಕ್ಷಕ್ಕೆ ಗೆಲುವು, ಸಚಿವ ಆರ್ಬಿ ತಿಮ್ಮಾಪುರ್. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಮತ. ಕುಡಿಯುವ ನೀರು ಸರಬರಾಜಿಗೆ ಅಡ್ಡಿ ಉಂಟು ಮಾಡಿದರೆ ಪ್ರಕರಣ ದಾಖಲಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಹಾಗೂ ರಾಜ್ಯದ ಹಲವೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಆರಂಭದಲ್ಲಿದೆ ವ್ಯಾಸರಾಜ್ ಮತ್ತು ಅಪೂರ್ವ ಅವರ ಇವುಗಳ ಸ್ವರಗಳಲ್ಲಿ ಧನುಷ್ ಚಿತ್ರದ ಗೀತೆ.

ಆ 2 ವರ್ಷ ಚಿತ್ರದ ಗೀತೆಯನ್ನ ಈಗ ಕೇಳೋಣ. ಹಾಡಿದವರು ಸಿದ್ಧಾರ್ಥ ಬೆಳಮಣ್ಣು, ಇಂದು ನಾಗರಾಜ್ ಮತ್ತು ಸಂಗಡಿಗರು.

0: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ, ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
0: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.

ಶ್ರೋತೃ ಬಾಂಧವರೇ, ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಸಂಪತ್ ಕುಮಾರ್ ಎಸ್ ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಾಯೋಜಿತ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು, ಈ ಬಗೆಗಿನ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸಂತೋಷ್ ಮಠಪತಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-1414, 244-344-1516, 244-344-1616, STD code 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ವಿಷಯ: ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು.

ನರೇಶ್ ಅಯ್ಯರ್ ಮತ್ತು ಅನುರಾಧ ಭಟ್ ಅವರ ಸ್ವರದಲ್ಲಿದ್ದ ಅಂಬರ ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಧಾರವಾಡ ಕೇಳುಗರೆ, ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 6:30 ಅವಲೋಕನ, 6:51 ಕೃಷಿರಂಗ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಅಸ್ತಮಾ. ಭಾಗವಹಿಸುವ ವೈದ್ಯರು ಡಾಕ್ಟರ್ ಮಲ್ಲಿಕಾರ್ಜುನ್ ಪಿಎ. 7:45 ಕರ್ನಾಟಕ ಮಹಾರಾಷ್ಟ್ರ ಸಾಂಸ್ಕೃತಿಕ ಬಾಂಧವ್ಯ ಮಾತನಾಡುತ್ತಾರೆ ಡಾಕ್ಟರ್ ಪಿಜಿ ಕೆಂಪಣ್ಣವರ್. 8:00 ಯುವವಾಣಿ ಎಐ ಕುರಿತು ಚರ್ಚೆ, ಭಾಗವಹಿಸುತ್ತಾರೆ ಧಾರವಾಡದ ಕೆಸಿಡಿ ವಿದ್ಯಾರ್ಥಿಗಳು. ನಂತರ ರಮಾ ಗಾಂವ್ಕರ್ ಅವರಿಂದ ಸುಗಮ ಸಂಗೀತ. 8:30 ಪುಷ್ಪಹಾರ್. 9:15 ಸ್ಪಾಟ್ಲೈಟ್. 9:30 ಬಾನುಲಿ ಭಿತ್ತಿಯಿಂದ ಆಕಾಶವಾಣಿಗೆ 90 ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶ್ರಾಂತ ಗ್ರಂಥಾಲಯ ಮತ್ತು ಮಾಹಿತಿ ಅಧಿಕಾರಿ ಜ್ಯೋತ್ಸ್ನಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಯಾರಾಮನ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಎಂಎಸ್ ಸುಬ್ಬಲಕ್ಷ್ಮಿಯವರ ಹಾಡುಗಾರಿಕೆ. 10:30 ತೊಗಲುಗೊಂಬೆಯಾಟದ ಧ್ವನಿ ರೂಪ, ವಿರಾಟ ಪರ್ವ ಮತ್ತು ಕೀಚಕ ವಧೆ ಪ್ರಸ್ತುತಪಡಿಸುತ್ತಾರೆ ಬಿಂಕದಕಟ್ಟೆಯ ವಿರೂಪಾಕ್ಷಪ್ಪ ಛತ್ರಿ ಮತ್ತು ಸಂಗಡಿಗರು. ಇವಿಷ್ಟು ಕಾರ್ಯಕ್ರಮಗಳು ಸಂಜೆ ಪ್ರಸಾರದಲ್ಲಿ ಕೇಳಿಬರುತ್ತವೆ. ಕೇಳುಗರೆ, ಈಗ ಸಮಯ 3:40. ಈ ಪ್ರಸಾರವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಮ್ಮ ಸಂಜೆಯ ಪ್ರಸಾರ 5:30 ಆರಂಭವಾಗಲಿದೆ. ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಧಾರವಾಡ, ಸಮಯ 5:30:17. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಸಂಜೆಯ ಪ್ರಸಾರ ಕಾರ್ಯ ಇದೀಗ ಆರಂಭ. ನಮ್ಮ ಡಿಜಿಟಲ್ ಪ್ರಸಾರವು 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ. ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಉಮಾ ಭಾತ್ಕಂಡೆಯ ನಮಸ್ಕಾರ ಹಾಗೂ ಶುಭ ಸಂಜೆ. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
3: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
2: ಚಿನ್ನ ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ
3: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
2: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
4: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನುಗುಂಡಿ ಧಾರವಾಡ.
5: ನಿಸರ್ಗ ಜ್ಞಾನಾಮೃತ
0: ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಳ ಸ್ವರಗಳಲ್ಲಿ ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆಯನ್ನು ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ಶ್ರೋತೃ ಬಾಂಧವರೇ, ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಸಂಪತ್ ಕುಮಾರ್ ಎಸ್ ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಾಯೋಜಿತ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು, ಈ ಬಗೆಗಿನ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸಂತೋಷ್ ಮಠಪತಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-1415, 244-345, 244-3416, ಎಸ್ಟಿಡಿ ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ವಿಷಯ: ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು.
1: ಮುಸ್ಸಂಜೆ ಮಾತು ಚಿತ್ರದ ಗೀತೆ ಇದು. ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

0: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತೆ.

0: ಬರ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
1: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
2: ವಿಜಯಪ್ರಕಾಶ್ ಹಾಗೂ ರಕ್ಷಿತಾ ಸುರೇಶ್ ಅವರ ಯುಗಳ ಸ್ವರಗಳಲ್ಲಿ ಉಪಾಧ್ಯಕ್ಷ ಚಿತ್ರದ ಗೀತೆ ಇದು. ಎಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಶ್ರೋತೃಬಾಂಧವರೇ, ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಸಂಪತ್ ಕುಮಾರ್ ಎಸ್ ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಾಯೋಜಿತ ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು, ಈ ಬಗೆಗಿನ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸಂತೋಷ್ ಮಠಪತಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2444314, 2444314.

1 5 2 2 4 4 3 4 1 6 ಎಸ್ಟಿಡಿ ಕೋಡ್ 0 8 3 6. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7 ಗುರುವಾರ ಮಧ್ಯಾಹ್ನ 12:05 1 ಗಂಟೆಯವರೆಗೆ. ವಿಷಯ: ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು.

0: ಫಿಶರ್ ಗೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800-309-0309. ಟೇಕ್ ಕೇರ್.
1: ಈಗ ಕೇಳುತ್ತಿರುವ ಗೀತೆ ಲವ್ ಮಾಕ್ಟೇಲ್ ಚಿತ್ರದ್ದು. ಗಾಯಕರು ಶ್ರುತಿ ನಕುಲ್ ಹಾಗೂ ಅಭ್ಯಂಕರ್.

ಕೇಳುಗರೆ ಗಮನಿಸಿ, ದಿವ್ಯಾಂಗ ತರಂಗ ನೇರ ಫೋನಿನ್ ಕಾರ್ಯಕ್ರಮದ ಸಮಯದಲ್ಲಿ ಬದಲಾವಣೆ. ಅಂದರೆ ನಾಳೆ ಬುಧವಾರ ಮುಂಜಾನೆ 11:00 to 11:30 ದಿವ್ಯಾಂಗ ತರಂಗ ನೇರ ಫೋನಿನ್ ಕಾರ್ಯಕ್ರಮ ಕೇಳುತ್ತೀರಿ. ಆಕಾಶವಾಣಿ ಧಾರವಾಡ.

0: ನೂರು ವರ್ಷಗಳು ನೂರು ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
1: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
0: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
1: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
0: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
3: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
2: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
4: ಕೇಳುಗರೆ, ಗಮನಿಸಿ, ದಿವ್ಯಾಂಗ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಸಮಯದಲ್ಲಿ ಬದಲಾವಣೆ. ನಾಳೆ ಬುಧವಾರ ಮುಂಜಾನೆ 11:00 to 11:30 ದಿವ್ಯಾಂಗ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು.
5: ಬಾಂಧವರೇ, ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಸಂಪತ್ ಕುಮಾರ್ ಎಸ್ ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಾಯೋಜಿತ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7 ಗುರುವಾರ ಮಧ್ಯಾಹ್ನ 12:05 1 ಗಂಟೆಯವರೆಗೆ. ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು,

0: ಈ ಬಗೆಗಿನ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸಂತೋಷ್ ಮಠಪತಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, STD ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ವಿಷಯ, ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು. ಹಸಿರೇ ಉಸಿರು, ಉಸಿರೇ ಬದುಕು, ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ,
1: ಹಸಿರಾಗುವೆ
0: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಆಕಾಶವಾಣಿ ಧಾರವಾಡ. ಆಕಾಶವಾಣಿ ಧಾರವಾಡ ಇದೀಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳುತ್ತೀರಿ. ವಿಷಯ ಅಸ್ತಮಾ, ಭಾಗವಹಿಸುತ್ತಾರೆ ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿಎ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಜಿ ಸುರೇಖಾ ಸುರೇಶ್. 7:45 ಕರ್ನಾಟಕ ಮಹಾರಾಷ್ಟ್ರ ಸಾಂಸ್ಕೃತಿಕ ಬಾಂಧವ್ಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪಿಜಿ ಕೆಂಪಣ್ಣವರ್. 8:00 ಯುವವಾಣಿ. ಈ ಕಾರ್ಯಕ್ರಮದಲ್ಲಿ ಧಾರವಾಡದ ಕೆಸಿಡಿ ವಿದ್ಯಾರ್ಥಿಗಳಿಂದ ಕೃತಕ ಬುದ್ಧಿಮತ್ತೆ ಎಐ ಕುರಿತು ಚರ್ಚೆ. ನಂತರ ರಮಾ ಗಾಂವ್ಕರ್ ಅವರಿಂದ ಸುಗಮ ಸಂಗೀತ ಕೇಳುತ್ತೀರಿ. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 8:30. 9:15 ಸ್ವರ ಸೌರಭ, 9:30 ಬಾನುಲಿ ಭಿತ್ತಿಯಿಂದ. ಈ ಕಾರ್ಯಕ್ರಮದಲ್ಲಿ ವಿಶ್ರಾಂತ ಗ್ರಂಥಾಲಯ ಮತ್ತು ಮಾಹಿತಿ ಅಧಿಕಾರಿ ಜ್ಯೋತ್ಸ್ನಾ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಮಾಯಾರಾಮನ್. 10:00 ಎಂಎಸ್ ಸುಬ್ಬಲಕ್ಷ್ಮಿ ಅವರಿಂದ ಹಾಡುಗಾರಿಕೆ. 10:30 ತೊಗಲುಗೊಂಬೆಯಾಟದ ಧ್ವನಿ ರೂಪ ವಿರಾಟ ಪರ್ವದಲ್ಲಿ ಕೀಚಕ ವಧೆ ಕೇಳುತ್ತೀರಿ. ಪ್ರಸ್ತುತಿ ಬಿಂಕದ ಕಟ್ಟೆಯ ವಿರೂಪಾಕ್ಷ ಛತ್ರಿ ಮತ್ತು ಸಂಗಡಿಗರು. ಇನ್ನು ನಾಳೆಯ ಪ್ರಸಾರದಲ್ಲಿ ಮುಂಜಾನೆ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:25 ನಾಗೇಶ್ ನಾಯ್ಕ್ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆ, 6:35 ಸುಬೋಧ ಸಮಾಲೋಚನೆ, ಭಾಗವಹಿಸುತ್ತಾರೆ ಡಾ ಗುರುರಾಜ್ ಪಾಟೀಲ್. ವಿಷಯ ಸಂಸ್ಕಾರಗಳ ಆಚರಣೆ. ಪ್ರಸ್ತುತಿ ಮಂಜುಳಾ ಪುರಾಣೇಕ್. 6:30 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಪ್ರಸ್ತುತಿ ಮಾಯಾರಾಮನ್. 7:15 ಹಾಗೂ ಮಧ್ಯಾಹ್ನ 2:40 ಭಾವಯಾನ ಕಾರ್ಯಕ್ರಮ ಮೂಡಿಬರುವುದು. 7:45 ಹಾಗೂ 7:55 ಚಿತ್ರಗೀತೆಗಳು. 7:50 ಕೆಎಲ್ಇ ರೇಡಿಯೋ ಡಾಕ್ಟರ್. ವಿಷಯ ಸ್ಟ್ರೋಕ್ ತಡೆಗಟ್ಟುವಿಕೆ. ಭಾಗವಹಿಸುತ್ತಾರೆ ಡಾಕ್ಟರ್ ಸರೋಜಾ ಅರಳಿಕಟ್ಟಿ. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಅವರ ಗಾಯನ ಕೇಳುತ್ತೀರಿ. 9:00

ಐದು ನಿಮಿಷಕ್ಕೆ ವಾಣಿಶ್ರೀ ಜಿ ಭಟ್ ಅವರಿಂದ ಸುಗಮ ಸಂಗೀತ. 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಮೂಡಿಬರುವುದು. 10:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗೋಕಾಕ್ ತಾಲೂಕಿನ ಬೆಣಚಿನ ಮರಡಿಯ ತಿಪ್ಪಯ್ಯ ಗುರುಲಿಂಗಯ್ಯ ಮಠಪತಿ ಮತ್ತು ಸಂಗಡಿಗರಿಂದ ಸಣ್ಣಾಟದಲ್ಲಿ ತಾರಾ ಬಲವಂತ ಸಂವಾದ ಕೇಳುತ್ತೀರಿ. 11:00 ದಿವ್ಯಾಂಗ ತರಂಗ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರುವುದು. 11:30 ಡಾಕ್ಟರ್ ಮೃತ್ಯುಂಜಯ ಎಚ್ ಅಗಡಿ ಅವರ ಗಾಯನ. 12:05 ವನಿತಾ ವಿಹಾರ. ಈ ಕಾರ್ಯಕ್ರಮದಲ್ಲಿ ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಕಣ್ಣಿನ ಸಮಸ್ಯೆಗೆ ವಿವಿಧ ಪರೀಕ್ಷೆಗಳು ಕುರಿತು ಡಾಕ್ಟರ್ ಭಾನುಮತಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 1:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ ಕುರಿತು ಕೇಳುತ್ತೀರಿ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಸದಲಗಾದ ಸಂತೋಷ ವಿಠಲ ಹೂಗಾರ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ. 1:30 ಕಾರ್ಯಕ್ರಮ ನಿಮ್ಮೊಂದಿಗೆ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ರಸವಾರ್ತೆ ಬೆಂಗಳೂರು ಕೇಂದ್ರದಿಂದ, 6:51 ಕೃಷಿರಂಗದಲ್ಲಿ ಮೊದಲಿಗೆ ಮಳೆಗಾಲದಲ್ಲಿ ಜಾನುವಾರುಗಳ ರಕ್ಷಣೆ ಕುರಿತು ಗದುಗಿನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ದಲಿಂಗಯ್ಯ ಹಿರೇಮಠ್ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಕುಮಾರ್ ಅಗಡಿ. ನಂತರ ರೋಣ ತಾಲೂಕಿನ ಕೊತ್ಬಾಳದ ಶಂಕರಪ್ಪ ರಾಮಪ್ಪ ಸಂಕಣ್ಣವರ್ ಮತ್ತು ಸಂಗಡಿಗರಿಂದ ಒಡಬುಗಳು. 7:45 ಹರಿಹರನ್ ಅವರಿಂದ ಗಜಲ್. 8:00 ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಬಾಗಿನಿಲ್ಲದೆ ಸಾಗಿದೆ ಜೀವನ ಕಥೆ ಕೇಳುತ್ತೀರಿ. ಪ್ರಸ್ತುತಪಡಿಸುತ್ತಾರೆ ಸೀತಾ ಸುಬ್ರಾಯ ದಾನಗೇರಿ. ನಂತರ ಪದ್ಮಾ ಕೆ ದೇಸಾಯಿ ಅವರಿಂದ ಸ್ವರಚಿತ ಕವನ ವಾಚನ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಸ್ಪಾಟ್ಲೈಟ್. 9:30 ಕ್ರೀಡಾಲೋಕ. 10:00 ನಾಟಕ ಸೂತ್ರದ ಗೊಂಬೆಯಾಟದ ಬಯಲಾಟದ ರಂಗರೂಪ ಏಕಲವ್ಯ. ರಚನೆ ಸುಜಾತಾ ಬಿರಾದಾರ್. ನಿರ್ದೇಶನ ಸಿದ್ದಪ್ಪ ಬಿರಾದಾರ್. ಪ್ರಸ್ತುತಿ ಹೊಂಗಿರಣ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಸ್ಥೆ ಹಳಿಯಾಳ. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ಕೇಳುಗರೆ, ಮತ್ತೊಮ್ಮೆ ಗಮನಿಸಿ, ದಿವ್ಯಾಂಗ ತರಂಗ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಸಮಯದಲ್ಲಿ ಬದಲಾವಣೆ. ನಾಳೆ ಬುಧವಾರ ಮುಂಜಾನೆ 11:00 11:30 ದಿವ್ಯಾಂಗ ತರಂಗ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರುವುದು. ಆಕಾಶವಾಣಿ ಧಾರವಾಡ.

0: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ

0: ಉತ್ತರ ಕಂಡುಕೊಳ್ಳಿ.
1: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.

0: ಶ್ರೋತೃ ಬಾಂಧವರೇ, ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಸಂಪತ್ ಕುಮಾರ್ ಎಸ್ ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಾಯೋಜಿತ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು, ಈ ಬಗೆಗಿನ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸಂತೋಷ್ ಮಠಪತಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-1414, 244-345, 244-3416, ಎಸ್ಟಿಡಿ ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ವಿಷಯ, ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು.
1: ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ಕೇಳುತ್ತೀರಿ ದಿಲ್ಲಿ ಕೇಂದ್ರದಿಂದ. ನಂತರ 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ವಿಧಾನಸಭಾ ನಿರ್ವಾಚನಸ್ಯ ಪರಿಣಾಮಾನಾಂ ಘೋಷಣಾನಂತರಂ ಪಶ್ಚಿಮ ಬಂಗ, ತಮಿಳುನಾಡು, ಕೇರಳಂ ಪ್ರದೇಶೇಷು ಚ ಸರ್ವಕಾರಸ್ಯ ನಿರ್ಮಾಣಾರ್ಥಂ ರಾಜನೈತಿಕ ಕ್ರಿಯಾಕಲಾಪಾನಿ ಆರಭಂತೆ. ಭಾಜಪೇತಿ ದಳಸ್ಯ ವರಿಷ್ಠ ನೇತಾ ಅಮಿತಶಾಹ, ಪಶ್ಚಿಮ ಬಂಗಾಳ ರಾಜ್ಯಸ್ಯ ಕೇಂದ್ರೀಯ ಮಂತ್ರಿ ಜೆಪಿ ನಡ್ಡಾ ಚ ಅಸಮ ರಾಜ್ಯಸ್ಯ ಕೇಂದ್ರೀಯ ಪರ್ಯವೇಕ್ಷಕತ್ವೇನ ನಿಯುಕ್ತೌ ಸ್ತಃ. ಬಿಹಾರ ರಾಜ್ಯಸ್ಯ ಮಂತ್ರಿಮಂಡಲಸ್ಯ ವಿಸ್ತಾರಃ ಮೈ ಮಾಸಸ್ಯ 7ನೇ ದಿನಾಂಕೇ ಭವಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚ ಅಸ್ಮಿನ್ ಕಾರ್ಯಕ್ರಮೇ ಭಾಗಂ ಗ್ರಹೀಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯುಎಇ ಇತ್ಯಸ್ಯ ಫುಜೈರಾ ಕ್ಷೇತ್ರೆ ಆಕ್ರಮಣಸ್ಯ ನಿಂದಾಂ ಅಕರೋತ್, ಯತ್ರ ತ್ರಯಃ ಭಾರತೀಯ ನಾಗರಿಕಾಃ ವ್ರಣಿತಾಃ ಅಭವನ್. ಸಂಪೂರ್ಣೆ ಪಶ್ಚಿಮ ಏಷ್ಯಾ ದೇಶೆ ಶಾಂತಿಂ ಸ್ಥಿರತಾಂ ಚ ಪುನಃ ಸ್ಥಾಪಯಿತುಂ ಸಂವಾದಸ್ಯ ಕೂಟನೀತೇಶ್ಚ ಆಹ್ವಾನಂ ಅಪಿ ಅಕರೋತ್. ಅಮೆರಿಕಾ ಇರಾನ್ ದೇಶೌ ಗಲ್ಫ್ ಕ್ಷೇತ್ರೆ ನೂತನಾನಿ ಆಕ್ರಮಣಾನಿ ಆರಭತಾಂ, ಯತ್ರ ಉಭೌ ಪಕ್ಷೌ ಹೊರ್ಮುಜ್ ಜಲಸಂಧಿಂ ನಿಯಂತ್ರಯಿತುಂ ಸಂಘರ್ಷರತೌ ಸ್ತಃ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ದಿಲ್ಲಿ ಕ್ಯಾಪಿಟಲ್ಸ್ ಇತಿ ದಳಂ ದಿಲ್ಲಿ ನಗರೆ ಚೆನ್ನೈ ಸೂಪರ್ ಕಿಂಗ್ಸ್ ಇತ್ಯೇತಂ ವಿರುದ್ಧ ಕ್ರೀಡಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ವಿಧಾನಸಭಾ ನಿರ್ವಾಚನಾನಾಂ ಪರಿಣಾಮಾನಾಂ ಘೋಷಣಾಯಾಃ ಅನಂತರಂ ತಮಿಳುನಾಡು ಕೇರಳಂ ರಾಜ್ಯಯೋಃ ಸರ್ವಕಾರಸ್ಯ ನಿರ್ಮಾಣಾರ್ಥಂ ರಾಜನೈತಿಕ ಪ್ರಕ್ರಿಯಾಃ ಆರಬ್ಧಾಃ ಸಂತಿ. ತಮಿಳುನಾಡು ರಾಜ್ಯ ಅಭಿನೇತ್ರಿತಃ ರಾಜನೇತಾ ರೂಪೇಣ ಪರಿವರ್ತಿತಃ ಸಿ ಜೋಸೆಫ್ ವಿಜಯಸ್ಯ ತಮಿಳಗಾ ವೆಟ್ರಿ ಕಜಗಂ ಟಿವಿಕೆ ಇತ್ಯನೇನ ದಲೇನ ಅಷ್ಟೋತ್ತರೈಕಶತಾಸನಾನಿ ಜಿತ್ವಾ ರಾಜ್ಯ ಬೃಹತ್ತಮ ದಲತ್ವೇನ ಉದ್ಭೂತಮಸ್ತಿ. ದಲಸ್ಯ ನಿರ್ವಾಚನೆ ಪ್ರಬಲ ಪ್ರದರ್ಶನಸ್ಯಾನಂತರಂ ನವನಿರ್ವಾಚಿತಾಃ ಟಿವಿಕೆತಿ ದಲಸ್ಯ ವಿಧಾಯಕಾಃ ಚೆನ್ನೈನಗರಸ್ಯ ಸಮೀಪೆ ಪನಾಯೂರೆ ದಲಸ್ಯ ಮುಖ್ಯಾಲಯೆ ಉಪವೇಶನೆ ಶ್ರೀವಿಜಯಾಯ ಔಪಚಾರಿಕರೂಪೇಣ ಸ್ವನೇತಾರೂಪೇಣ ಚಿತವಂತಃ. ಪೂರ್ವಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಇತ್ಯೇಷಃ ರಾಜ್ಯಪಾಲಾಯ ಸ್ವತ್ಯಾಗಪತ್ರಂ ಸಮರ್ಪಿತವಾನ್. ಕೇರಳರಾಜ್ಯ ಕಾಂಗ್ರೆಸ್ ನೇತೃತ್ವೇ ಯುಡಿಎಫ್ ದಲಸಮೂಹಃ ಸರ್ವಕಾರ ನಿರ್ಮಾಣಾಯ ಅನೌಪಚಾರಿಕ ಚರ್ಚಾಂ ಕುರ್ವನಸ್ತಿ. ಕೇರಳಸ್ಯ ಚತ್ವಾರಿಂಶದಧಿಕೈಕಶತ ವಿಧಾನಸಭಾ ಕ್ಷೇತ್ರೇಷು ದ್ವಯಧಿಕೈಕಶತ ಕ್ಷೇತ್ರೇಷು ಅದ್ಭುತಂ ವಿಜಯಂ ಪ್ರಾಪ್ಯ ಕಾಂಗ್ರೆಸ್ ನೇತೃತ್ವೇ ಯುಡಿಎಫ್ ದಲಸಮೂಹಃ ವಿಧಾಯಕದಲಸ್ಯ ಸಭಾಯಾಃ ಅನಂತರಂ ಮಂತ್ರಿಮಂಡಲಸ್ಯ

ಆಕಾಶವಾಣಿ ಅವಲೋಕನ ವಿಷಯ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿ ಭಾರತ. ಬರೆದವರು ಸಂತೋಷ್, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಭಾರತ ಇಂದು ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಶಕ್ತಿಯಾಗಿ ಬೆಳೆಯುವುದರ ಜೊತೆಗೆ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ದಿಯಲ್ಲೂ ಜವಾಬ್ದಾರಿಯುತ ನಾಯಕತ್ವ ವಹಿಸುತ್ತಿದೆ. ಈ ನಿಟ್ಟನಲ್ಲಿ ದೇಶದ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ನವೀಕರಿಸಬಹುದಾದ ಇಂಧನ ಮೂಲಗಳು ಮಹತ್ವದ ಹೆಜ್ಜೆಗಳನ್ನು ಇರಿಸಿವೆ. ಭಾರತ ತನ್ನ ಗುರಿಗಿಂತ 5 ವರ್ಷ ಮುಂಚಿತವಾಗಿಯೇ ಪಳೆಯುಳಿಕೇತರ ಇಂಧನ ಮೂಲಗಳಿಂದ 50%ರಷ್ಟು ವಿದ್ಯುತ್ ಪಡೆಯುವ ಗುರಿಯನ್ನು ಸಾಧಿಸಿದೆ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿದೆ. ಇದು ದೇಶದ ಬಲವಾದ ಬದ್ದತೆ ಮತ್ತು ತ್ವರಿತ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತದೆ. 2025-26ರಲ್ಲಿ ಭಾರತ 55.29 ಗಿಗಾವ್ಯಾಟ್ ಪಳೆಯುಳಿಕೇತರ ಸಾಮರ್ಥ್ಯವನ್ನು ದಾಖಲಿಸಿದೆ. ಇದರಲ್ಲಿ ಇದುವರೆಗಿನ ಅತ್ಯಧಿಕ ಸೌರ ಸೇರ್ಪಡೆ 44.61 ಗಿಗಾವ್ಯಾಟ್ ಮತ್ತು ದಾಖಲೆಯ 6.05 ಗಿಗಾವ್ಯಾಟ್ ಪವನ ಸಾಮರ್ಥ್ಯ ಸೇರಿವೆ. ನವೀಕರಿಸಬಹುದಾದ ಇಂಧನ ಹೂಡಿಕೆಗಳಲ್ಲಿ ಈ ಸಾಧನೆಗಳು ಗಮನಾರ್ಹ ಏರಿಕೆಯನ್ನು ಪ್ರತಿಬಿಂಬಿಸುತ್ತವೆ. ದೇಶದ ಸುಮಾರು 30%ರಷ್ಟು ವಿದ್ಯುತ್ ಈಗ ಪವನ, ಸೌರ ಸೇರಿದಂತೆ ನವೀಕರಿಸಬಹುದಾದ ಮೂಲಗಳ ಮಿಶ್ರಣದಿಂದ ಉತ್ಪಾದಿಸಲ್ಪಡುತ್ತದೆ. ನವದೆಹಲಿಯಲ್ಲಿ ಇತ್ತೀಚೆಗೆ ನಡೆದ ಸ್ಥಿತಿಸ್ಥಾಪಕ ಭವಿಷ್ಯದ ಶೃಂಗಸಭೆ 2026ರ ಸಂದರ್ಭದಲ್ಲಿ ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಈ ಮಾಹಿತಿ ನೀಡಿದ್ದಾರೆ. ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಚೌಕಟ್ಟಿನ ಅಡಿಯಲ್ಲಿ ಭಾರತ 2030ರ ವೇಳೆಗೆ ತನ್ನ ಒಟ್ಟು ಸ್ಥಾಪಿತ 50%ರಷ್ಟನ್ನು ಪಳೆಯುಳಿಕೇತರ ಇಂಧನ ಮೂಲಗಳಿಂದ ಪಡೆಯುವ ಬೃಹತ್ ಗುರಿಯನ್ನು ಹೊಂದಿತ್ತು. ಆದರೆ ಈಗಾಗಲೇ ಭಾರತ ಈ ಗುರಿಯನ್ನು ಸಾಧಿಸಿದೆ. 2025ರ ಏಪ್ರಿಲ್ವರೆಗಿನ ಅಂಕಿಅಂಶಗಳ ಪ್ರಕಾರ ಭಾರತದ ಪವನಶಕ್ತಿ ವಲಯವು 50 ಗಿಗಾವ್ಯಾಟ್ ಸ್ಥಾಪಿತ ಸಾಮರ್ಥ್ಯದ ಮೈಲಿಗಲ್ಲನ್ನು ದಾಟಿತ್ತು. 2024ರ ನವೆಂಬರ್ ವೇಳೆಗೆ ದೇಶದ ಒಟ್ಟು ಪಳೆಯುಳಿಕೇತರ ಇಂಧನ ಸಾಮರ್ಥ್ಯವು 214 ಗಿಗಾವ್ಯಾಟ್ಗಳನ್ನು ತಲುಪಿತ್ತು. ಇದು 2030ರ 40%ರ ಮೂಲ ಗುರಿಯನ್ನು ಭಾರತ ನಿಗದಿತ ಅವಧಿಗಿಂತ ಶೀಘ್ರವಾಗಿಯೇ ಸಾಧಿಸಿರುವುದನ್ನು ದೃಢಪಡಿಸುತ್ತದೆ. ಈ ಬೃಹತ್ ಗುರಿಯನ್ನು ತಲುಪಲು ಉತ್ಪಾದನೆ ಹೆಚ್ಚಿಸುವ ಜೊತೆಗೆ ಅದಕ್ಕೆ ಬೇಕಾದ ತಂತ್ರಜ್ಞಾನ ಮತ್ತು ಉಪಕರಣಗಳ ತಯಾರಿಕೆಯಲ್ಲೂ ಸ್ವಾವಲಂಬನೆ ಸಾಧಿಸುವುದು ಅತ್ಯಗತ್ಯವಾಗಿದೆ ಎಂಬುದು ಸಾಬೀತಾಗಿದೆ. ದೇಶದ ಪವನ ವಲಯಗಳಲ್ಲಿ ಈಗಾಗಲೇ ವಿದೇಶಿ ಅವಲಂಬನೆಯನ್ನು ಕಡಿಮೆ ಮಾಡಿ ಹೆಚ್ಚಿನ ಮಟ್ಟಿಗೆ ಸ್ವದೇಶೀಕರಣಗೊಳಿಸಲಾಗಿದೆ. ಈ ಸಾಮರ್ಥ್ಯವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಮತ್ತು ದೇಶೀಯ ಮೌಲ್ಯವರ್ಧನೆಯನ್ನು ಹೆಚ್ಚಿಸಲು ಉತ್ಪಾದನೆ ಆಧಾರಿತ ಪ್ರೋತ್ಸಾಹದಂತಹ ನೀತಿಗಳು ಪೂರಕವಾಗಿವೆ. ವಿಶೇಷವಾಗಿ ಭಾರತದ ಪವನಶಕ್ತಿ ಕ್ರಾಂತಿಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರಪ್ರದೇಶ ಸೇರಿದಂತೆ 3 ರಾಜ್ಯಗಳು ಒಟ್ಟಾಗಿ ಭಾರತದ ಒಟ್ಟು ಪವನಶಕ್ತಿ ಸಾಮರ್ಥ್ಯಕ್ಕೆ ಸುಮಾರು 1/2 ಕೊಡುಗೆ ನೀಡುತ್ತಿವೆ. ದೇಶದ ಒಟ್ಟು ಪವನಶಕ್ತಿ ಸಾಮರ್ಥ್ಯದಲ್ಲಿ ಈ ರಾಜ್ಯಗಳ ಪಾಲು ಗಣನೀಯವಾಗಿದೆ. 2024-25ರ ಆರ್ಥಿಕ ವರ್ಷದಲ್ಲಿ ಕರ್ನಾಟಕ 1331.48 ಮೆಗಾವ್ಯಾಟ್ ಪವನ ಶಕ್ತಿಯನ್ನು ಸ್ಥಾಪಿಸುವ ಮೂಲಕ ದೇಶದಲ್ಲೇ ಅತಿ ಹೆಚ್ಚು ಸಾಮರ್ಥ್ಯ ಸೇರ್ಪಡೆ ಮಾಡಿದ ರಾಜ್ಯವಾಗಿದೆ. ಈ ಸಾಧನೆಯಲ್ಲಿ ಕರ್ನಾಟಕ, ಗುಜರಾತ್ ಮತ್ತು ತಮಿಳುನಾಡು ರಾಜ್ಯಗಳನ್ನು ಹಿಂದಿಕ್ಕಿದೆ. ಪ್ರಮುಖವಾಗಿ ಕರ್ನಾಟಕ 2009ರಲ್ಲಿಯೇ ನವೀಕರಿಸಬಹುದಾದ ಇಂಧನ ನೀತಿಯನ್ನು ಪ್ರಕಟಿಸಿದ ರಾಜ್ಯಗಳಲ್ಲಿ ಒಂದಾಗಿದೆ. ಭಾರತ ಈಗ ರಾಷ್ಟೀಯ ಕಡಲಾಚೆಯ ಪವನಶಕ್ತಿ ನೀತಿ 2015ರ ಅಡಿಯಲ್ಲಿ ಸಾಗರದ ಅಪಾರ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಸಜ್ಜಾಗಿದೆ.

ಸಿಕ್ಕಿದೆ. ಪ್ರಮುಖವಾಗಿ ಕರ್ನಾಟಕ 2009ರಲ್ಲಿಯೇ ನವೀಕರಿಸಬಹುದಾದ ಇಂಧನ ನೀತಿಯನ್ನು ಪ್ರಕಟಿಸಿದ ರಾಜ್ಯಗಳಲ್ಲಿ ಒಂದಾಗಿದೆ. ಭಾರತ ಈಗ ರಾಷ್ಟೀಯ ಕಡಲಾಚೆಯ ಪವನಶಕ್ತಿ ನೀತಿ 2015ರ ಅಡಿಯಲ್ಲಿ ಸಾಗರದ ಅಪಾರ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಸಜ್ಜಾಗಿದೆ. ಈ ಯೋಜನೆ ಆರಂಭಿಕ ಹಂತದಲ್ಲಿ ಅಧಿಕ ಹೂಡಿಕೆ ಬೀಳುವುದರಿಂದ ಕೇಂದ್ರ ಸರ್ಕಾರ ಯೋಜನೆಯ ವೆಚ್ಚ ಮತ್ತು ನಿರೀಕ್ಷಿತ ಆದಾಯದ ನಡುವಿನ ಅಂತರವನ್ನು ಭರಿಸಲು ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಎಂಬ ಯೋಜನೆಯನ್ನು ಜಾರಿಗೆ ತಂದಿದೆ. ಒಟ್ಟು 7453 ಕೋಟಿ ರೂಪಾಯಿ ಮೊತ್ತದ ಈ ಯೋಜನೆಯಡಿ ತಮಿಳುನಾಡು ಮತ್ತು ಗುಜರಾತ್ ಕಡಲ ತೀರದಲ್ಲಿ ತಲಾ 500 ಮೆಗಾವ್ಯಾಟ್ನಂತೆ 1 ಗಿಗಾವ್ಯಾಟ್ ಸಾಮರ್ಥ್ಯದ ಯೋಜನೆಗಳಿಗೆ 6853 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಈ ಬೃಹತ್ ಯೋಜನೆಗಳಿಗೆ ಬೇಕಾದ ಸರಕು ನಿರ್ವಹಣೆಗಾಗಿ 2 ಬಂದರುಗಳ ಉನ್ನತೀಕರಣಕ್ಕೆ 600 ಕೋಟಿ ರೂಪಾಯಿ ಒದಗಿಸಲಾಗಿದೆ. ಈ ಹಣಕಾಸಿನ ನೆರವು ಯೋಜನಾ ವೆಚ್ಚದ ಸುಮಾರು 36%ನ್ನು ಭರಿಸುವ ನಿರೀಕ್ಷೆ ಇದ್ದು ವಿತರಣಾ ಕಂಪನಿಗಳಿಗೆ ಕೈಗೆಟುಕುವ ದರದಲ್ಲಿ ವಿದ್ಯುತ್ ಲಭ್ಯವಾಗುವಂತೆ ಮಾಡಲಿದೆ. ಇಂಧನ ಉತ್ಪಾದನೆಯ ಜೊತೆಗೆ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆ, ಬಲಿಷ್ಠ ನೀತಿಗಳು ಮತ್ತು ಕರ್ನಾಟಕದಂತಹ ರಾಜ್ಯಗಳ ಪರಿಣಾಮಕಾರಿ ಅನುಷ್ಠಾನದ ನೆರವಿನಿಂದ ಭಾರತ ತನ್ನ ಮುಂದಿನ ಬೃಹತ್ ಗುರಿಯನ್ನು ತಲುಪುವ ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಧಾರವಾಡ.
1: 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
2: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
1: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
2: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
1: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

0: ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಬಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ

0: ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.
1: ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯಿತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಅಕ್ರಮ ಆರೋಪ, ಕಾನೂನು ಹೋರಾಟ ನಡೆಸಲು ಕಾಂಗ್ರೆಸ್ ನಿರ್ಧಾರ. ಶಾಸಕ ಡಿಎನ್ ಜೀವರಾಜ್ ವಿರುದ್ದ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ, ಮಧ್ಯಪ್ರವೇಶಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಬೌರಿಂಗ್ ಆಸ್ಪತ್ರೆ ದುರಂತ ಪ್ರಕರಣ, ಇದೇ 16ರೊಳಗೆ ವರದಿ ಸಲ್ಲಿಸುವಂತೆ ವಿಶೇಷ ತಂಡಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಸೂಚನೆ. ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಜೀವನಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಶೃಂಗೇರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿದ್ದಿರುವ ಅಂಚೆ ಮತಗಳನ್ನು ತಿದ್ದುವ ಮೂಲಕ ಮರು ಎಣಿಕೆಯಲ್ಲಿ ಅಕ್ರಮ ನಡೆದಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಹಿಂದೆಂದೂ ಇಂತಹ ಅಪರಾಧ ನಡೆದಿಲ್ಲ, ಇದರ ವಿರುದ್ದ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಮತ ಎಣಿಕೆ ಸಮಯದಲ್ಲಿ ಪ್ರತಿ ಅಂಚೆ ಮತವನ್ನು ತೆರೆದು ಎರಡೂ ಪಕ್ಷಗಳ ಏಜೆಂಟರು ಹಾಗೂ ಅಧಿಕಾರಿಗಳಿಗೆ ತೋರಿಸಿ ಅದನ್ನು ಮಾನ್ಯ ಮಾಡಿ ಎಣಿಕೆ ಮಾಡಲಾಗಿದೆ. ಮತ ಎಣಿಕೆ ಮಾಡಿದ ಬಳಿಕ ಬಿಜೆಪಿ ಅಭ್ಯರ್ಥಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಅಂಚೆ ಮತಗಳನ್ನು ತಿದ್ದಿದ್ದಾರೆ ಎಂದು ದೂರಿದ್ದಾರೆ. ಹೀಗಾಗಿಯೇ ಅವರು ನಿರ್ದಿಷ್ಟ ಮತಗಳ ಬಂಡಲನ್ನೇ ಮರು ಎಣಿಕೆ ಮಾಡಿ ಎಂದು ಜೀವರಾಜ್ ಪಟ್ಟು ಹಿಡಿದಿದ್ದರು. ಅಧಿಕಾರಿಗಳು ಹಾಗೂ ಬಿಜೆಪಿ ಅಭ್ಯರ್ಥಿ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದು ಗಂಭೀರವಾದ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಮತಪತ್ರಗಳನ್ನು ತಿದ್ದಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಶೃಂಗೇರಿ ಕ್ಷೇತ್ರದ ಶಾಸಕ ಡಿಎನ್ ಜೀವರಾಜ್ ವಿರುದ್ದ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಉಚ್ಚ ನ್ಯಾಯಾಲಯ ಮಧ್ಯಂತರ ತಡೆ ನೀಡಿದೆ. ನ್ಯಾಯಮೂರ್ತಿ ವಿ ಶ್ರೀಶಾನಂದ ಅವರ ರಜಾಕಾಲದ ಏಕಸದಸ್ಯ ಪೀಠ ವಿಚಾರಣೆಯನ್ನು ಈ ತಿಂಗಳ 7ಕ್ಕೆ ಮುಂದೂಡಿದೆ. ಗೊಂದಲಗಳಿದ್ದರೆ ಚುನಾವಣಾ ತಕರಾರು ಅರ್ಜಿಯಲ್ಲೇ ಉಲ್ಲೇಖಿಸಬೇಕಿತ್ತು. ರಾಜಕೀಯ ಒತ್ತಡದಿಂದ ದೂರು ದಾಖಲಿಸಿದ್ದು ಸರಿಯಲ್ಲ. ಹೀಗಾದರೆ ಯಾವ ಅಧಿಕಾರಿಯೂ ಸ್ವತಂತ್ರವಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಎಣಿಕೆಯ ಫಲಿತಾಂಶ ಪ್ರಕಟಣೆ ಬಳಿಕ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ಮನವಿ ಮಾಡಿದೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರಿಗೆ ಚುನಾವಣಾ ಆಯೋಗ ಗೆಲುವಿನ ಬಳಿಕ ಪ್ರಮಾಣಪತ್ರ ನೀಡಿದೆ. ಮರು ಮತ ಎಣಿಕೆಯ ಬಳಿಕ ಫಲಿತಾಂಶ ಘೋಷಣೆ ಮಾಡುವಂತೆ ಹೈಕೋರ್ಟ್ ಆದೇಶ ನೀಡಿದ್ದರೂ ಯಾಕೆ ಫಲಿತಾಂಶ ಘೋಷಿಸಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯಪಾಲರು ತಮ್ಮ ಮನವಿಗೆ ಸ್ಪಂದಿಸಿದ್ದು ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದ್ದಾರೆ. ಸಭಾಧ್ಯಕ್ಷ ಯುಟಿ ಖಾದರ್ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸಲು ಜೀವರಾಜ್ ಅವರಿಗೆ ಅವಕಾಶ ನೀಡದಿರುವುದನ್ನು ಆರ್ ಅಶೋಕ ಖಂಡಿಸಿದ್ದಾರೆ.
1: ಜೀವರಾಜ್ ಅವರು ಎಲೆಕ್ಟ್ ಆಗಿದ್ದಾರೆ ಅಂತ ಸರ್ಟಿಫಿಕೇಟ್ ಬಂದಿದೆ, ಅಂದ್ರೆ ಸಂವಿಧಾನ ದತ್ತವಾಗಿ ಗೆಜೆಟ್ ಆಗಿದೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆಮೇಲೆ ಸಭಾಧ್ಯಕ್ಷರಿಗೆ ಲೆಟರ್ ಕೊಟ್ಟಿದ್ದೀನಿ, ಕೋರ್ಟ್ ಮೇಲೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾರೆ, ಅದೇನು ಲೆಕ್ಕ ಬರಲ್ಲ. ಸರ್ಟಿಫಿಕೇಟ್ ತಗೊಂಡು ಸ್ವೇರಿಂಗ್ ಮಾಡ್ತಾರೆ ಅಷ್ಟೇ, 45 ದಿನ ಇರ್ತೈತೆ ಅವ್ರಿಗೆ. ಆ 45 ದಿನದಲ್ಲಿ ಅವರು ಕೋರ್ಟ್ಗೆ ಹೋಗೋದಾದ್ರೆ ಹೋಗ್ಬೋದಷ್ಟೇ. ಆದ್ರೆ ಆ ಕೋರ್ಟ್ಗೆ ಹೋಗ್ತಾರೆ ಅಂತ ಯಾರನ್ನೂ ಇಲ್ಲಿ ವಿಧಾನಸಭೆಯಲ್ಲಿ ಸ್ವೇರಿಂಗ್ ಕೊಡುವಂತದ್ದು ನಿಲ್ಲೋ ಅಂತ ಪದ್ಧತಿ ಇಲ್ಲ. ಸ್ಪೀಕರ್ ಅವರು ಹೊಸ ಪದ್ಧತಿಯನ್ನ ಜಾರಿಗೆ ಮಾಡ್ತಾ ಇದ್ದಾರೆ.
0: ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7

0: ಮಂದಿ ಸಾವನ್ನಪ್ಪಿದ ದುರಂತದ ತನಿಖೆಗಾಗಿ ಲೋಕಾಯುಕ್ತ ವಿಶೇಷ ತಂಡ ರಚಿಸಲಾಗಿದೆ. ಪೊಲೀಸ್ ವರಿಷ್ಠಾಧಿಕಾರಿ ದರ್ಜೆಯ ಅಧಿಕಾರಿಯನ್ನು ತನಿಖಾ ಅಧಿಕಾರಿಯಾಗಿ ನೇಮಿಸಲಾಗಿದೆ. ಈ ತಂಡದಲ್ಲಿ ಜಿಲ್ಲಾ ನ್ಯಾಯಾಧೀಶರು ಮತ್ತು ಲೋಕಾಯುಕ್ತ ಸಂಸ್ಥೆಯ ತಾಂತ್ರಿಕ ವಿಭಾಗದ ಮುಖ್ಯ ಎಂಜಿನಿಯರ್ ಸೇರಿದ್ದಾರೆ. ಇದೇ 16ರೊಳಗೆ ವರದಿ ಸಲ್ಲಿಸುವಂತೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಂಡಕ್ಕೆ ನಿರ್ದೇಶನ ನೀಡಿದ್ದಾರೆ. ದುರಂತ ಸಂಭವಿಸಿದ ಬಳಿಕ ಲೋಕಾಯುಕ್ತ ನ್ಯಾಯಮೂರ್ತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಘಟನೆಯಲ್ಲಿ 7 ಮಂದಿ ಸಾವನ್ನಪ್ಪಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ ನಡೆಸಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಸರನಂ ಇಂಡಿಯಾ ಸಂಸ್ಥೆಯ ಸಹಯೋಗದೊಂದಿಗೆ ಬೆಂಗಳೂರಿನ ಮಲ್ಲೇಶ್ವರಂ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಉಪಶಮನ ಆರೈಕೆ ಕೇಂದ್ರ ಉದ್ಘಾಟನೆ ಮಾಡಿದ ಅವರು, ಈ ಕೇಂದ್ರದಲ್ಲಿ ಚಿಕಿತ್ಸೆ ನೀಡುವುದಿಲ್ಲ, ಆದರೆ ಅಸಾಧಾರಣ ನೋವು, ಮಾನಸಿಕ ಒತ್ತಡದಿಂದ ಬಳಲುವ ರೋಗಿಗಳಿಗೆ ಮತ್ತು ಅಂತಹ ರೋಗಿಗಳ ಆರೈಕೆ ಮಾಡುತ್ತಿರುವ ಕುಟುಂಬ ವರ್ಗದವರಿಗೆ ಇದು ವರದಾನವಾಗಲಿದೆ ಎಂದು ಹೇಳಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕವಾಗಿ 5 ಬೆಡ್ಗಳ ಒಂದು ವಾರ್ಡ್ ನಿರ್ಮಾಣ ಮಾಡಲಾಗಿದೆ. ಮಾರಣಾಂತಿಕ ಅಥವಾ ತೀವ್ರವಾದ ಕಾಯಿಲೆಗಳಿಂದ ಬಳಲುತ್ತ ಅಂತಿಮ ಹಂತದಲ್ಲಿರುವ ರೋಗಿಗಳಿಗೆ ಇದು ವಿಶೇಷ ಘಟಕ ಆಗಿದೆ. ಕ್ಯಾನ್ಸರ್, ಕಿಡ್ನಿ ವೈಫಲ್ಯ ಸೇರಿದಂತೆ ಇತರ ರೋಗಿಗಳ ಆರೈಕೆಗೆ ಈ ವಾರ್ಡ್ ಸಹಾಯಕವಾಗಲಿದೆ ಎಂದು ತಿಳಿಸಿದ್ದಾರೆ. ಭಾರತದಲ್ಲಿ ಹೋಮಿಯೋಪತಿ ಶಕ್ತಿಶಾಲಿ ಮತ್ತು ಜನಪ್ರಿಯ ವೈದ್ಯಕೀಯ ಪದ್ದತಿಯಾಗಿ ರೂಪುಗೊಳ್ಳುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಹೋಮಿಯೋಪತಿ ಫೌಂಡೇಶನ್ ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ಹೋಮಿಯೋಪತಿ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಜೀವನಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರವಾಗಿದೆ ಎಂದು ತಿಳಿಸಿದ್ದಾರೆ. ಹೋಮಿಯೋಪತಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳೇ ಈ ಕ್ಷೇತ್ರದ ಭವಿಷ್ಯ ಎಂದು ತಿಳಿಸಿದ್ದಾರೆ. ಸಂಶೋಧನೆಯಲ್ಲಿ ಹೊಸ ನೆಲೆ ಕಂಡುಕೊಳ್ಳಲು ಮತ್ತು ಹೋಮಿಯೋಪತಿಯನ್ನು ಜಾಗತಿಕ ಮನ್ನಣೆಗೆ ತರಲು ವಿದ್ಯಾರ್ಥಿಗಳಿಗೆ ಅವಕಾಶವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮಾಲಿನ್ಯದಿಂದ ರೋಗ ರುಜಿನ ಹೆಚ್ಚಳವಾಗುತ್ತಿದ್ದು ಉತ್ತಮ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರೂ ಪ್ರಕೃತಿ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾತನಾಡಿದ ಅವರು, ಕಾಡು ಹಸಿರು ಹೊದಿಕೆ ಇಂದು ಕ್ಷೀಣಿಸುತ್ತಿದ್ದು ಆಹಾರ, ನೀರು, ವಾಯುಮಾಲಿನ್ಯ ಹೆಚ್ಚಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಕೃತಿ ಉಳಿದಾಗ ಮಾತ್ರ ಮನುಷ್ಯ ನೆಮ್ಮದಿಯ ಬದುಕು ನಡೆಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಯುರ್ವೇದ ಜಗತ್ತಿನ ಪ್ರಾಚೀನ ವೈದ್ಯ ಪದ್ದತಿಯಾಗಿದ್ದು ಯಾವುದೇ ಅಡ್ಡ ಪರಿಣಾಮ ಇಲ್ಲದ ಆಯುರ್ವೇದದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಜನರ ಒಲವು ಹೆಚ್ಚಾಗುತ್ತಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಯಶವಂತಪುರ ಮತ್ತು ನಂದಿನಿ ಲೇಔಟ್ ಪ್ರದೇಶಗಳಲ್ಲಿ ಅಕ್ರಮ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು 6 ಮಂದಿಯನ್ನು ಬಂಧಿಸಿದ್ದಾರೆ. 20 ಕೋಟಿ ರೂಪಾಯಿ ಮೌಲ್ಯದ MDMA ಹಾಗೂ ಹೈಡ್ರೋ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ವಶಪಡಿಸಿಕೊಳ್ಳಲಾದ ಮಾದಕ ವಸ್ತುಗಳ ಮೌಲ್ಯ 10 ಕೋಟಿ 5 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಅದರ ಮಾರುಕಟ್ಟೆ ಮೌಲ್ಯ 20 ಕೋಟಿ 10 ಲಕ್ಷ ರೂಪಾಯಿ ಆಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ತುಮಕೂರು ನಗರದಲ್ಲಿ ಇದೇ 10ರವರೆಗೆ ಆಯೋಜಿಸಲಾಗಿರುವ ITF WO 35 ರ್ಯಾಂಕಿಂಗ್ ತುಮಕೂರು ಓಪನ್ ಟೂರ್ನಿಗೆ ಇಂದು ವಿದ್ಯುಕ್ತ ಚಾಲನೆ ದೊರೆತಿದೆ. ತುಮಕೂರು ವಿಶ್ವವಿದ್ಯಾಲಯದ ಆವರಣದಲ್ಲಿ ರಾಜ್ಯ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ಗೃಹ ಸಚಿವ ಡಾ.ಜಿ.ಪರಮೇಶ್ವರ್ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗೃಹ ಸಚಿವ ಡಾ.ಜಿ.ಪರಮೇಶ್ವರ್, ತುಮಕೂರನ್ನು ಕ್ರೀಡೆಯಲ್ಲೂ ವಿಶ್ವದರ್ಜೆಗೆ ಕೊಂಡೊಯ್ಯುವುದು ತಮ್ಮ ಗುರಿ ಎಂದು ತಿಳಿಸಿದ್ದಾರೆ. ಪಂಚರಾಜ್ಯಗಳ ಚುನಾವಣೆಗಳ ಪೈಕಿ 3 ರಾಜ್ಯಗಳಲ್ಲಿ ಬಿಜೆಪಿಯ ಗೆಲುವು 2028ರಲ್ಲಿ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲು ಪ್ರೇರಣೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯ ಮಾದಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 9ರಂದು ಚಿತ್ರದುರ್ಗದಲ್ಲಿ ಆಯೋಜಿಸಲಾಗಿರುವ ಯಡಿಯೂರಪ್ಪ ಅಭಿನಂದನೋತ್ಸವದ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿ ಚುನಾವಣಾ ರಣಕಹಳೆ ಊದಲಿದೆ ಎಂದು ತಿಳಿಸಿದ್ದಾರೆ. ಈ ವಿಜಯೋತ್ಸವ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ದಿನಗಣನೆ ಪ್ರಾರಂಭಿಸಲಿದೆ ಎಂದು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಬಿಸಿಲು ಹೆಚ್ಚಾಗಿರುವುದರಿಂದ ಸಾರ್ವಜನಿಕರು ಬಿಸಿಲಿನ ಝಳಕ್ಕೆ ತತ್ತರಿಸಿ ಬಳಲುತ್ತಿದ್ದಾರೆ. ರಸ್ತೆಗಳಲ್ಲಿ ಸಂಚರಿಸುವಾಗ ಬಿಸಿಲಿನ ಸಂಕಟದಿಂದ ರಕ್ಷಿಸಲು ವೃತ್ತಗಳ ಸಿಗ್ನಲ್ಗಳಲ್ಲಿ ನೆರಳಿನ

0: ಛಾವಣಿಗಳನ್ನು ನಿರ್ಮಿಸಿ ಅನುಕೂಲ ಮಾಡಿಕೊಡಲಾಗಿದೆ. ಬೆಳಗಾವಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆಯು ಬೆಳಗಾವಿ ನಗರದ ಆಯ್ದ ಕೆಲ ಸಿಗ್ನಲ್ ಸ್ಥಳಗಳಲ್ಲಿ ನೆರಳು ಛಾವಣಿ ಅಳವಡಿಸುವ ಕಾರ್ಯ ಕೈಗೆತ್ತಿಕೊಂಡಿದೆ. ಇದರ ಮೊದಲ ಭಾಗವಾಗಿ ನಗರದ ಹೃದಯ ಭಾಗದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದ ಸಿಗ್ನಲ್ನಲ್ಲಿ ನೆರಳು ಛಾವಣಿ ಅಳವಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಅಕ್ರಮ ಆರೋಪ, ಕಾನೂನು ಹೋರಾಟ ನಡೆಸಲು ಕಾಂಗ್ರೆಸ್ ನಿರ್ಧಾರ. ಶಾಸಕ ಡಿಎನ್ ಜೀವರಾಜ್ ವಿರುದ್ದ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ, ಮಧ್ಯಪ್ರವೇಶಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಬೌರಿಂಗ್ ಆಸ್ಪತ್ರೆ ದುರಂತ ಪ್ರಕರಣ, ಇದೇ 16ರೊಳಗೆ ವರದಿ ಸಲ್ಲಿಸುವಂತೆ ವಿಶೇಷ ತಂಡಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಸೂಚನೆ. ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಜೀವನ ಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ನೋಡ್ಬಿಟ್ಟು ಚಾಕ್ಲೇಟ್ ತೆಗೆದುಕೊಡ್ತೀನಿ, ಆದ್ರೆ ಅದರ ರ್ಯಾಪರ್ ಅಲ್ಲಿ ಇಲ್ಲಿ ಬಿಸಾಡಬಾರ್ದು. ಓಕೆನಾ?
2: ಏನ್ ಪಾಪ, ಬೇರೆಯವರೆಲ್ಲ ಅಲ್ಲಲ್ಲ ಹಾಕ್ತಾರೆ, ನಾನ್ ಮಾತ್ರ ಹಾಕ್ಬೇಕಾ?
1: ಹಾಗಲ್ಲ ಪುಟ್ಟ, ಟೀಚರ್ ಸುನೀತಕ್ಕ ಏನ್ ಹೇಳಿದಾರೆ, ಚಾಕ್ಲೇಟ್, ಚಿಪ್ಸ್ ಏನೇ ತಿಂದ್ರು ಪ್ಲಾಸ್ಟಿಕ್ ಕವರು, ಕಸ, ಪೇಪರು ಎಲ್ಲವನ್ನ ಕಸದ ಬುಟ್ಟಿಗೆ ಹಾಕ್ಬೇಕು. ಓಕೆನಾ?
2: ಮಾಡ್ತೀನಿ.
3: ನಮ್ಮ ಸ್ವಚ್ಛತೆ ನಮ್ಮ ಜವಾಬ್ದಾರಿ.
4: ಆಕಾಶವಾಣಿ ಧಾರವಾಡ. ಸಮಯ 6:51 ಸೆಕೆಂಡುಗಳು.

0: ಕಾರ್ಯಕ್ರಮ ಕೃಷಿ ರಂಗ.
1: ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ.
2: ಬಾರಪ್ಪ.
1: ಒಂದ್ ಮಾತು ಹೇಳಿ ಚಿಕ್ಕಪ್ಪ, ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ, ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ?
2: ನೋಡಪ್ಪ, RPL ಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರ್ದು ಅಂತ.
3: RPL ಯ ಗ್ರಾಮ ಸಂತೋಷ್ ಪಾಲಿಸಿ, ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ.
4: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ PUC ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
5: ಕಾಲೇಜಿನ ವಿಶೇಷತೆ, PU ಬೋರ್ಡ್ ನಿಂದ ಎ ಗ್ರೇಡ್ ಪಡೆದಿದೆ.
4: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
5: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
4: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
5: ವಸತಿ ನಿಲಯದ ವ್ಯವಸ್ಥೆ, CET, JEE, NEET ಮತ್ತು BSc ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
4: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
5: ಸಂಪರ್ಕಿಸಿ
4: 8277583580 8277583612.
6: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
7: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
6: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
7: SSLC ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
6: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ.
7: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
6: ಮೊಬೈಲ್ 9448309994.
7: 9448309994.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು

0: ಹುಣ್ಣ
1: ಸೈಬಾಲ್
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
3: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
4: जिंदगी परीक्षा के लिए नहीं है, हमारे जीवन को बनाने के लिए शिक्षा एक माध्यम है.
3: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
5: 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
6: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
5: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ,
6: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
5: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ಗಳು ಅನ್ವಯ.
7: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309.
8: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀಳಗಿ ಹಾಗೂ ಧಾರವಾಡ.
9: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
8: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
9: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
8: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
9: ವಿಶಾಲವಾದ ಕ್ಯಾಂಪಸ್,
8: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
9: ಆಟದ ಮೈದಾನ,
8: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
9: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
8: 8123042637.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಕೇಳುತ್ತೀರಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಅಸ್ತಮಾ. ಭಾಗವಹಿಸುತ್ತಾರೆ ಡಾಕ್ಟರ್ ಮಲ್ಲಿಕಾರ್ಜುನ ವಿ ಅರಳಿಹಳ್ಳಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಜಿ ಸುರೇಖಾ ಸುರೇಶ್. ತಾಂತ್ರಿಕ ಸಹಕಾರಕ್ಕಾಗಿ ನಮ್ಮೊಟ್ಟಿಗಿದ್ದಾರೆ ಅನಿಲ್ ಹಂಚಿನಮನಿ ಹಾಗೂ ನಾಗರಾಜ್ ಭಟ್.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ.
1: ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ
2: ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
1: ಸಮಾಜದ ಎಲ್ಲರ ಸೇವೆಯಲ್ಲಿ
2: ಎಸ್ಡಿಎಂ ಆಸ್ಪತ್ರೆ
1: ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ
2: 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ
1: ಎಸ್ಡಿಎಂ ಆಸ್ಪತ್ರೆ ಧಾರವಾಡ.
2: ರೋಗಿಗಳ ಅನುಕೂಲಕ್ಕಾಗಿ
1: ಹೊರ ರೋಗಿ ವಿಭಾಗ ಶಸ್ತ್ರಚಿಕಿತ್ಸಾ ವಿಭಾಗ
2: ರೋಗ ನಿದಾನ ಪ್ರಯೋಗಾಲಯ ಔಷಧಾಲಯ
1: ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ.
2: ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ.
1: ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ,
2: ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ,
1: ಕಿವಿ ಮೂಗು ಗಂಟಲು ರೋಗ ವಿಭಾಗ,
2: ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ.
1: ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ.
2: ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ
1: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
2: ಧಾರವಾಡ.
0: ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ.
3: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಎಸ್ಡಿಎಂ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ದಮ್ಮು. ಈ ಕುರಿತಂತೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನಗೌಡ ಅರಳಿಹಳ್ಳಿಯವರು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ನಮಸ್ಕಾರ ಡಾಕ್ಟರ್. ಹಾಂ ಕೇಳುಗರೆ, ಮೊದಲು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ಅವರನ್ನು ಪರಿಚಯ ಮಾಡಿಕೊಟ್ಟು ಬಿಡ್ತೀನಿ. ಇವರು ಮೂಲತಃ ಹಾವೇರಿ ಜಿಲ್ಲೆಯ ಜಲ್ಲಾಪುರ ಗ್ರಾಮದವರು. ತಮ್ಮ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಪದವಿಯನ್ನು 2022 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ನ್ಯಾಚುರೋಪತಿ ಮತ್ತು ಯೋಗಿಕ್ ಸೈನ್ಸಸ್ ಉಜಿರೆಯಲ್ಲಿ ಪಡೆದುಕೊಂಡರು. ಇವರು ಖೈರೋಪ್ರಾಕ್ಟಿಸ್, ಅಕ್ಯುಪಂಕ್ಚರ್, ಓಝೋನ್ ಥೆರಪಿ ಮತ್ತು ಸಾಫ್ಟ್ ಟಿಸ್ಯೂ ಮನಿಪ್ಯುಲೇಷನ್ ಟೆಕ್ನಿಕ್ನಲ್ಲಿ ಪರಿಣಿತಿಯನ್ನು ಪಡೆದುಕೊಂಡಿದ್ದಾರೆ. ಈ ಹಿಂದೆ ಇವರು 1 ವರ್ಷಗಳ ಕಾಲ ಜಿಂದಾಲ್ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯಲ್ಲಿ ಕಾರ್ಯವನ್ನು ಕೂಡ ನಿರ್ವಹಿಸಿದ್ದಾರೆ. 2023 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ

0: ವಿದ್ಯಾಲಯ ಮತ್ತು ಆಸ್ಪತ್ರೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವಿಭಾಗಕ್ಕೆ ಸೇರಿದವರು. 3 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಈ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೇಳುಗರೆ, ದಮ್ಮು ಕುರಿತಂಗ ಈಗ ಡಾಕ್ಟರ್ ಅವರು ಅನೇಕ ವಿಚಾರಗಳನ್ನು ನಮಗೆ ತಿಳಿಸ್ತಾರೆ, ಕೇಳೋಣ.
1: ಸೊ ಎಲ್ಲ ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಸೊ ನಿಮಗೆಲ್ಲರಿಗೂ ತಿಳಿದಿರುವಂತೆ ಇವತ್ತು May 5 ವರ್ಲ್ಡ್ ಅಸ್ತಮಾ ಡೇ ಅಂತ ಹೇಳ್ತೀವಿ, ವಿಶ್ವ ಧಮ್ಮ ಅಥವಾ ವಿಶ್ವ ಅಸ್ತಮಾ ದಿನ. ಸೊ ಈ ಒಂದು ದಿನದ ಅಂಗವಾಗಿ ನಾನು ನಿಮಗೆ ಈ ಒಂದು ಅಸ್ತಮಾ ಒಂದು ಸಮಸ್ಯೆಯ ಬಗ್ಗೆ, ಇದು ರೋಗ ಅಲ್ಲ, ಎಲ್ಲರೂ ರೋಗ ಅಂತ ತಿಳ್ಕೊಂಡಿರ್ತೀರ, ಮೊದಲನೇದಾಗಿ ಇದನ್ನು ರೋಗ ಅಂತ ಪರಿಗಣಿಸೋ ಹಾಗಿಲ್ಲ. ಸೊ ಈ ಒಂದು ಆರೋಗ್ಯ ಸಮಸ್ಯೆಯ ಬಗ್ಗೆ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೇನೆ. ಸೊ ಅಸ್ತಮಾ ಅಂದರೆ ಏನು ಅಂದರೆ, ಈ ಹೊರಗಿನ ಒಂದು ಕಣಗಳಾಗಲಿ, ಹೊರಗಿನ ಒಂದು ಫಾರಿನ್ ಬಾಡೀಸ್ ಅಂತ ಹೇಳ್ತೀವಿ, ಅದು ಫುಡ್ಡಿಂದ ಆಗಲಿ, ಧೂಳಿನ ಕಣಗಳಿಂದಾಗಲಿ, ಅಥವಾ ಯಾವುದೇ ಒಂದು ಸ್ಟ್ರೆಸ್ಸಿಂದ ಆಗಲಿ, ಸೊ ಇಂಥ ಒಂದು ಇದಕ್ಕೆ ನಮ್ಮ ಶ್ವಾಸಕೋಶ ಏನಿದೆಯಲ್ಲ, ಹೈಪರ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ, ತೀವ್ರ ಪ್ರತಿಕ್ರಿಯೆಯನ್ನು ನೀಡುತ್ತೆ. ಸೊ ಹಾಗೇನಾಗುತ್ತೆ, ಶ್ವಾಸಕೋಶದ ಚೀಲಗಳು ಏನಾಗುತ್ತೆ, ಸಂಕೋಚನೆ ಆಗ್ತವೆ. ಸೊ ಅದರಲ್ಲಿ ಏನು ತುಂಬಿಕೊಳ್ಳುತ್ತೆ, ಕಫ ತುಂಬಿಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಳಗಡೆ ಆಗುವಂಥ ಆ್ಯಂಟಿಬಾಡಿ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಇದರಿಂದಾಗಿ ಮನುಷ್ಯನಿಗೆ ಏನಾಗುತ್ತೆ, ಅದು ನೈಟಲ್ಲಾದರೂ ಅಟ್ಯಾಕ್ ಮಾಡ್ಬೋದು, ಅಥವಾ ಡೇಯಲ್ಲಾದರೂ ಅಟ್ಯಾಕ್ ಮಾಡ್ಬೋದು. ಸೊ ಮನುಷ್ಯನಿಗೇನಾಗುತ್ತೆ, ಉಸಿರಾಟದ ತೊಂದರೆ ಇದಾಗುತ್ತೆ, ತೇಗಲಿಕ್ಕೆ ಸ್ಟಾರ್ಟ್ ಆಗ್ತಾನೆ. ಸೊ ಇದರಲ್ಲಿ ಏನಪ್ಪ ಅಂದರೆ, ಹಲವಾರು ವಿಧವಾದಂಥ ಒಂದು ಅಸ್ತಮಾ ಇದೆ, ಸುಮಾರಿದ್ದಾವೆ. ಅದರಲ್ಲಿ 4 ಮುಖ್ಯವಾದದ್ದು ಅಲರ್ಜಿಕ್ ಅಸ್ತಮಾ ಅಂತ ಹೇಳ್ತೀವಿ. ಒಂದು ಅಲರ್ಜಿ ಆದಂಥ ಕಣಗಳಿಂದ, ಧೂಳಿನ ಕಣಗಳಾಗಲಿ, ಪೋಲನ್ ಅನರ್ಜಿಯ ಡಸ್ಟ್ ಅಲರ್ಜಿ ಅಂತ ಹೇಳ್ತೀವಿ, ನಾನ್ ಅಲರ್ಜಿಕ್ ಅಂತ ಹೇಳ್ತೀವಿ, ಬೇರೆ ಎಲ್ಲ ಫುಡ್ಡಿಂದ ಬರುವಂಥದ್ದು, ಅಥವಾ ಸ್ಟ್ರೆಸ್ ಇಂಡ್ಯೂಸ್ಡ್ ಅಸ್ತಮಾ ಅಂತ ಹೇಳ್ತೀವಿ. ಅಂದರೆ ಮನುಷ್ಯನಿಗೆ ಸ್ಟ್ರೆಸ್ ಆದಾಗ ಸಡನ್ ಹೈಪರ್ ರೆಸ್ಪಾನ್ಸ್ ಆಗದಾಗಲೂ ಕೂಡ ಅಸ್ತಮಾ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದ ಆಕ್ಯುಪೇಷನಲ್ ಅಸ್ತಮಾ ಅಂದರೆ, ಆ ವ್ಯಕ್ತಿ ವರ್ಕ್ ಮಾಡುವಂಥ ಸ್ಥಳ, ಎನ್ವಿರಾನ್ಮೆಂಟ್ ಮೇಲೆ ಆತನಿಗೆ ಅಸ್ತಮಾ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ಒಂದು ಮುಖ್ಯ ಲಕ್ಷಣ ಏನಂದರೆ, ಮನುಷ್ಯನಿಗೆ ವೀಝಿಂಗ್ ಆಗುತ್ತೆ, ಸೊ ಉಸಿರಾಡಲಿಕ್ಕೆ ತುಂಬ ತ್ರಾಸಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕೆಮ್ಮು, ಎದೆ ಬಿಗಿತ ಇರುತ್ತೆ, ಕಫ. ಸೊ ಇದರಿಂದಾಗಿ ಮನುಷ್ಯ ತುಂಬ ಏನಾಗ್ತಾನೆ, ಇರಿಟೇಟ್ ಆಗ್ತಾನೆ, ತುಂಬ ತತ್ತರಿಸ್ತಾನೆ. ಸೊ ಯಾಕಂದರೆ ಇದು ಯಾವ ರೀತಿಯಾಗಿ ಅಟ್ಯಾಕ್ ಆಗುತ್ತೆ, ಯಾವ ರೀತಿಯಾಗಿ ಯಾವ ಸಮಯದಲ್ಲಿ ಇದಾಗುತ್ತೆ ಅನ್ನಲಿಕ್ಕೆ ಹೇಳಲಿಕ್ಕೆ ಬರಲ್ಲ. ಸೊ ಹಾಗಾದರೆ ಜನರಲ್ಲಿ ಒಂದು ಕಲ್ಪನೆ ಏನಂದರೆ, ಅಸ್ತಮಾ ಸೊ ಇದು ಸರಿಪಡಿಸ್ಲಿಕ್ಕೆ ಆಗದೇ ಇರುವಂಥದ್ದ, ಅಥವಾ ನಾವು ಮೆಡಿಸನ್ ತೊಗೊಳ್ತಾನೇ ಹೋಗಬೇಕಾ? ಸೊ ಜನರು ಏನು ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗ್ತಾರೆ, ಪರಿಶೀಲಿಸ್ತಾರೆ, ಅದನ್ನು ಅಸ್ತಮಾ ಅಂತ ನಿರ್ಣಯ ಮಾಡ್ತಾರೆ. ಅದಾದಮೇಲೆ ಇನ್ಹೇಲರ್ಸ್ ಆಗಿರ್ಬೋದು, ಸ್ಟಿರಾಯ್ಡ್ ಇನ್ಹೇಲರ್ಸ್ ಮತ್ತು ಇನ್ನಿತರೆ ಔಷಧಿಯನ್ನು ಕೊಟ್ಟು ಕಳಿಸ್ತಾರೆ. ಸೊ ಅದನ್ನು ತೊಗೊಂಡು ಕಂಟಿನ್ಯೂಸ್ ಆಗಿ ತೊಗೊಳ್ತಾನೇ ಹೋಗ್ತಾ ಹೋಗ್ತಾನೆ. ಕೆಲವೊಮ್ಮೆ ಏನಾಗುತ್ತೆ, ಮನುಷ್ಯನ ದೇಹ ಅಷ್ಟೊಂದು ಬೇಗ ಪ್ರತಿಕ್ರಿಯಿಸೋದಿಲ್ಲ. ಸೊ ಆದರೆ ಈ ಅಸ್ತಮಾ ಅನ್ನೋದು ರಿವರ್ಸ್ ಮಾಡದೇ ಇರುವಂಥ ಕಾಯಿಲೆ ಅಲ್ಲ. ಸೊ ಅಸ್ತಮಾ ಅನ್ನೋದು ಸುಲಭವಾಗಿ ರಿವರ್ಸ್ ಮಾಡ್ಬೋದು, ಆದರೆ ಈ ಒಂದು ಅಸ್ತಮಾಗೆ ಒಂದು ಒಳ್ಳೆಯ ಒಂದು ಚಿಕಿತ್ಸೆ ವಿಭಾಗ ಅಂದರೆ ಅದು ನ್ಯಾಚುರೋಪತಿ ಮತ್ತು ಯೋಗ. ಸೊ ಮತ್ತು ಫಂಕ್ಷನಲ್ ಮೆಡಿಸನ್ ಅಂತಲೂ ಹೇಳ್ತೇವೆ. ಸೊ ಈ ಒಂದು ಅಸ್ತಮಾದಲ್ಲಿ ನಾವು ಹೆಚ್ಚಾನು ಹೆಚ್ಚು ಜನರಲ್ಲಿ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಅಂದರೆ ಹೆಚ್ಚಾನು ಹೆಚ್ಚು ವೈದ್ಯರು ಈ ಒಂದು ಆ್ಯಂಟಿಬಾಡಿಯನ್ನು ಪರೀಕ್ಷಿಸುವುದಿಲ್ಲ. ಸೊ ಯಾಕಂದರೆ ಎಲ್ಲ ಅಸ್ತಮಾ ಪೇಷಂಟ್ಸಲ್ಲಿ IgE ಅನ್ನೋ ಒಂದು ಆ್ಯಂಟಿಬಾಡಿ ಅಂತ ಹೇಳ್ತೀವಿ, ಅದು ಆ್ಯಕ್ಚುಲಿ ನಮ್ಮ ದೇಹಕ್ಕೆ ಒಳ್ಳೆಯದು, ಏನಾದರೂ ಒಂದು ಹೊರಗಿನಿಂದ ಬಂದಂಥ ವಸ್ತುಗೆ ಅದು ಫೈಟ್ ಮಾಡುತ್ತೆ, ನಮ್ಮ ದೇಹವನ್ನು ರಕ್ಷಿಸುತ್ತೆ. ಬಟ್ ಆದರೆ ಅದರದ್ದು ಆ್ಯಕ್ಷನ್ ಏನಾಗುತ್ತೆ, ಕ್ರಿಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಅಲರ್ಜಿಕ್ ಕಂಡೀಷನ್ಸಲ್ಲಿ. ಅದರಿಂದಾಗಿ ಏನಾಗುತ್ತೆ, ಅದು ಬಾಡಿಯಲ್ಲಿ ತುಂಬ ರಿಯಾಕ್ಷನ್ಸ್ ಆದಾಗ ಹೈಪರ್ ರೆಸ್ಪಾನ್ಸಿವ್ನೆಸ್ ತೋರಿಸುತ್ತೆ. ಈ ಅಲರ್ಜಿಕ್ ಆ್ಯಂಟಿಬಾಡಿನ ನಾವು ದೇಹದಲ್ಲಿ ಕಮ್ಮಿ ಮಾಡಬೇಕು. ಅದನ್ನು ಪರೀಕ್ಷಿಸಿ ಸರಿಯಾದ ಒಂದು ಚಿಕಿತ್ಸೆ ನೀಡಿದ್ದಲ್ಲಿ ಅಸ್ತಮಾ ಸಂಪೂರ್ಣವಾಗಿ ರಿವರ್ಸ್ ಆಗುತ್ತೆ. ಸೊ ಇನ್ನು ಗಟ್ ರೆಸ್ಪಿರೇಟರಿ ಇಮ್ಯುನಿಟಿ ಅಂತ ಹೇಳ್ತೀವಿ, ಅಂದರೆ ಕರಳಿಗೂ ಶ್ವಾಸಕೋಶಕ್ಕೂ ಒಂದು ದಾರಿ ಇರುತ್ತೆ, ಅದರ ಒಂದು ರೋಗ ನಿರೋಧಕ ಶಕ್ತಿ ಕುಂದಿದಾಗಲೂ ಕೂಡ ಏನಾಗುತ್ತೆ, ಈ ಅಸ್ತಮಾ ಬರುವಂಥ ಕಾರಣ ಇರುತ್ತೆ. ಆದರೆ ರೂಟ್ ಕಾಸ್ ಏನಂದರೆ, ಬೇರು ಒಂದು ಸಮಸ್ಯೆ ಏನಂದರೆ, ಬೇರು ಸಮಸ್ಯೆ ಏನಂದರೆ ಇರೋದು ಕರಳಿನಲ್ಲಿ. ಸೊ ಅದನ್ನು ಪತ್ತೆ ಹಚ್ಚಿ ನಾವು ಕರಳಿಗೆ ಟ್ರೀಟ್ಮೆಂಟನ್ನು ಕೊಟ್ಟಾಗ ಶ್ವಾಸಕೋಶ ಸರಿಯಾಗುತ್ತೆ. ಸೊ ಇದು ಏನಾಗುತ್ತೆ, ಈ ಅಲರ್ಜಿಕ್ ಯಾವುದೇ ಒಂದು ಪದಾರ್ಥಕ್ಕೆ ಅಲರ್ಜಿ ಆಗಿರ್ಬೋದು ಆ ವ್ಯಕ್ತಿ, ಅಂಥ ವ್ಯಕ್ತಿಗೆ ನಾವು ಕರಳಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಆ

ವ್ಯಕ್ತಿ ಸ್ವಲ್ಪ ಸಮಯದ ನಂತರ ಮತ್ತೆ ಅದೇ ಪದಾರ್ಥ ತಿಂದಾಗ ಆತನಿಗೆ ಅಲರ್ಜಿ ಆಗಲ್ಲ. ಸೊ ಅಂದರೆ ಇಲ್ಲಿ ಯಾವುದರ ಒಂದು ಕೊರತೆ ಇರುತ್ತೆ ಅಂದರೆ ಆ ಅಲರ್ಜಿನ ಡಿಸಾಲ್ವ್ ಮಾಡುವಂಥ, ಕರಗಿಸುವಂಥ ಒಂದು ಬ್ಯಾಕ್ಟೀರಿಯಾಗಳ ಕೊರತೆ ಇರುತ್ತೆ. ಯಾವ ಬ್ಯಾಕ್ಟೀರಿಯಾ, ಒಳ್ಳೆಯ ಬ್ಯಾಕ್ಟೀರಿಯಾಗಳ ಕೊರತೆ ಇರುತ್ತೆ ಮಾ. ಸೊ ಹೀಗಾಗಿ ಎಲ್ಲ ನಾವು ವೈದ್ಯರಾಗಲಿ ಅಥವಾ ಜನರಾಗಲಿ ಸರಿಯಾಗಿ ಈ ಪರೀಕ್ಷೆಗಳಿಗೆ ಒಳಗಾಗಿದ್ದಲ್ಲಿ ರಕ್ತ ಪರೀಕ್ಷೆ ಮಾಡಿ ಅದನ್ನು ಸರಿಪಡಿಸಿದ ಅದರ ತಕ್ಕ ಹಾಗೆ ಚಿಕಿತ್ಸೆ ಕೊಟ್ಟಿದ್ದಲ್ಲಿ ಅಸ್ತಮಾ ರಿವರ್ಸ್ ಆಗುತ್ತೆ. ಇನ್ನು ಫುಡ್ಡಲ್ಲಿ, ಸೊ ಹೆಚ್ಚಾನು ಹೆಚ್ಚು ಜನರಿಗೆ ಫುಡ್ಡಿಂದ ಅಸ್ತಮಾ ಆಗ್ತಾಯಿದೆ. ಈಗ ನಾವು ನೋಡ್ತಿರೋ ಹಾಗೆ ಈವನ್ ಮಕ್ಕಳಲ್ಲೂ ಕೂಡ ಚೈಲ್ಡ್ಹುಡ್ ಅಸ್ತಮಾ ಅಂತ ಹೇಳ್ತೀವಿ, ಮಕ್ಕಳಲ್ಲಿನೂ ಬರ್ತಾ ಇದೆ. ಯಾಕಂದರೆ ಸುಮಾರು ಡೈರಿ ಪ್ರಾಡಕ್ಟ್ಸ್ನ ಬಳಕೆಯಿಂದ, ಹೆಚ್ಚಾನು ಹೆಚ್ಚು ಡೈರಿ ಪ್ರಾಡಕ್ಟ್ಸ್ಗಳ ಬಳಕೆಯಿಂದ ಈ ಅಲರ್ಜಿಕ್ ಅಸ್ತಮಾ ಅಥವಾ ಫುಡ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ, ಫುಡ್ ರಿಯಾಕ್ಷನ್ ಆಗಲಿ, ಅದು ಏನು ಮಾಡ್ತಾ ಇದೆ, ತೊಂದರೆ ಮಾಡ್ತಾ ಇದೆ. ಯಾಕಂದರೆ ಕರಳಿನ ಹೆಲ್ತನ್ನು ಹಾಳು ಮಾಡ್ತಾ ಇದೆ. ಹೆಚ್ಚಾನು ಹೆಚ್ಚು ಈ ಕೀಟನಾಶಕಗಳ ಸಿಂಪರಣೆಯಿಂದ ಅದನ್ನು ತಿಂದಂಥ, ಆ ಒಂದು ಫುಡ್ನ ತಿಂದಂಥ ಹಸು ಏನು ಮಾಡ್ತಾ ಇದೆ, ಅಲರ್ಜಿಕ್ ಮಿಲ್ಕ್ನ ಕೊಡ್ತಾ ಇದೆ. ಸೊ ಈ ಪ್ರಾಸೆಸಿಂಗ್ ಆಗಲಿ, ಈ ಒಂದು ಅಲರ್ಜಿಯುಕ್ತ ಮಿಲ್ಕನ್ನು, ಡೈರಿ ಪ್ರಾಡಕ್ಟ್ಸ್ನ ನಾವು ಸೇವಿಸೋದ್ರಿಂದ ಹೆಚ್ಚು ಅಲರ್ಜಿಕ್ ರಿಯಾಕ್ಷನ್ ಬಾಡಿ ಒಳಗಡೆ ಆಗುತ್ತೆ. ಸೊ ಇಂಥ ಒಂದು ಇದರಲ್ಲಿ ಡೈರಿ ಪ್ರಾಡಕ್ಟ್ಸನ್ನು ಅಸ್ತಮಾ ಇದ್ದ ವ್ಯಕ್ತಿ ಎಲ್ಲ ಡೈರಿ ಪ್ರಾಡಕ್ಟ್ಸನ್ನು ಬಂದ್ ಮಾಡಿದರೂ ಇನ್ನೂ ಒಳ್ಳೆಯದೇ ಅಂತ ಹೇಳ್ತೇವೆ. ನಮ್ಮ ಹತ್ರ ಬಂದಾಗ ಅದನ್ನೆಲ್ಲ ಹಿಸ್ಟ್ರಿಯನ್ನು ತೆಗೆದು ಸರಿಯಾಗಿ ಈ ಪದಾರ್ಥಗಳನ್ನು ಅವರಿಗೆ ಒಂದಿಷ್ಟುಗಳ ದಿವಸಗಳ ಕಾಲ ಸಮಯದವರೆಗೆ ಅದನ್ನು ಸ್ಟಾಪ್ ಮಾಡಿದ್ದೇ, ಅದರಲ್ಲಿ ಬಾಡಿ ರಿಕವರಿ ಆಗೋಕ್ಕೆ ನಾವು ಚಾನ್ಸ್ ಕೊಟ್ಟ ಹಾಗೆ, ಅವಕಾಶ ಕೊಟ್ಟ ಹಾಗೆ ಇದಾಗುತ್ತೆ. ಸೊ ಇನ್ನು ನಮ್ಮ ಒಂದು ಸಿಸ್ಟಮಲ್ಲಿ ಯೋಗ ಮತ್ತು ನ್ಯಾಚುರೋಪತಿ ಇದರಲ್ಲಿ ನೋಡಿದ್ದಾದರೆ, ಸೊ ನಾವು ಮೇಯ್ನಾಗಿ ಅಸ್ತಮಾ ಬಾತ್ ಅಂತ ಕೊಡ್ತೇವೆ. ಇದು ಒಂದು ಜಲಚಿಕಿತ್ಸೆ ಆಗಿರೋದ್ರಿಂದ ಎಷ್ಟೋ ಅನೇಕ ಪೇಷಂಟ್ಸಲ್ಲಿ, ಅನೇಕ ರೋಗಿಗಳಲ್ಲಿ ಏನಾಗಿದೆ, ತುಂಬ ರಿಸಲ್ಟನ್ನು, ಫಲಿತಾಂಶವನ್ನು ನೀಡಿದೆ ಮಾಮ್. ಸೊ ಇನ್ನು ಅಷ್ಟೇ ಅಲ್ಲದೆ ಯೋಗ ಕ್ರಿಯಾಸ್ ಅಂತ ಹೇಳ್ತೀವಿ, ಜಲನೀತಿ ಅಂತ ಹೇಳ್ತೀವಿ, ಸೂತ್ರನೀತಿ, ಮತ್ತು ದೌತಿ ಅಂತ ಮಾಡಿಸ್ತೇವೆ, ವಸ್ತ್ರ ದೌತಿ. ಇದು ತುಂಬ, ಇದು ರಿಸರ್ಚ್ ಇದರಲ್ಲಿ ಪ್ರೂವ್ ಆಗಿದೆ. ಏನಂದರೆ ಅಸ್ತಮಾ ರಿಯಾಕ್ಷನನ್ನು ತುಂಬಾ ಕಡಿಮೆ ಮಾಡುತ್ತೆ, ಅಸ್ತಮಾ ಎಪಿಸೋಡ್ಸ್ನು ಕೂಡ ತುಂಬ ಕಡಿಮೆ ಮಾಡುತ್ತೆ. ಆ ವ್ಯಕ್ತಿ ಪ್ರತಿ ವಾರ ಎರಡು ಬಾರಿ ಅದನ್ನು ಅಭ್ಯಾಸ ಮಾಡಿದ್ದಲ್ಲಿ, ಸೂತ್ರನೀತಿ ಆಗಿರ್ಬೋದು, ಜಲನೀತಿ ಆಗಿರ್ಬೋದು, ವಸ್ತ್ರ ದೌತಿ ಆಗಿರ್ಬೋದು, ಇನ್ನು ಇತರೆ ಪ್ರಾಣಾಯಾಮಗಳು. ಇನ್ನು ಕೆಲವು ಕಂಡೀಷನ್ನು ಸ್ಟ್ರೆಸ್ ಇಂಡ್ಯೂಸ್ಡ್ ಅಂತ ಹೇಳಿದೆ, ಅಂದರೆ ಸ್ಟ್ರೆಸ್ಸಿಂದ ಬರ್ತಕ್ಕಂಥ ಅಸ್ತಮಗಳಿಗೆ ಆ ವ್ಯಕ್ತಿಯನ್ನು ರಿಲ್ಯಾಕ್ಸ್ ಮಾಡಬೇಕಾಗತ್ತೆ ಮೆಂಟಲಿ. ಸೊ ಆತನಿಗೆ ಕೌನ್ಸ್ಲಿಂಗ್ ಅವಶ್ಯಕತೆ ಆಗುತ್ತೆ. ಇನ್ನೊಂದು ಯೋಗಿಕ್ ಸ್ಪೆಷಲ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತ ಕೊಡ್ತೇವೆ ಮ್ಯಾಮ್. ಸೊ ಅದು ಏನು ಮಾಡುತ್ತೆ, ಆ ವ್ಯಕ್ತಿಯನ್ನು ಕಾಮಾಗಿಡುತ್ತೆ. ಸೊ ಯಾವಾಗ ಟ್ರಿಗ್ಗರ್ಸ್ ಅಂತ ಹೇಳ್ತೀವಿ, ಯಾವ ಒಂದು ವಸ್ತು ಆಗಲಿ, ಯಾವುದೋ ಒಂದು ಫುಡ್ ಆಗಲಿ ಅಸ್ತಮಾನ ಹೆಚ್ಚಿಸುತ್ತೆ ಆತನಿಗೆ, ಅದನ್ನು ಆದಷ್ಟು ಸ್ವಲ್ಪ ದಿನಗಳ ಕಾಲ ಅವಾಯ್ಡ್ ಮಾಡಿದ್ದೇ, ಅದರಲ್ಲಿ ಬಾಡಿ ಟ್ರೈನ್ ಆಗುತ್ತೆ. ಸೊ ಬಾಡಿಗೆ ಒಂದು ರಿಕವರಿ ಆಗಲಿಕ್ಕೆ ಚಾನ್ಸ್ ಸಿಗುತ್ತೆ. ಸೊ ಆ ಒಂದು IgE ಆ್ಯಂಟಿಬಾಡಿ ಅಂತ ಹೇಳಿದ್ನಲ್ಲ ಮಾ, ಮತ್ತೆ ನಾವು ಇದಕ್ಕೆ ಬಂದಾಗ ಇದು IgE ಆ್ಯಂಟಿಬಾಡಿ ಫುಡ್ಡಿಂದ ತೆಗಿತೇವೆ. ಇನ್ನೊಂದು ಸೂತ್ರನೀತಿ ಅಂತ ಹೇಳಿದ್ನಲ್ಲಮ್ಮ, ಈ ಸೂತ್ರನೀತಿ ಅನ್ನೋದೇನು ಮಾಡುತ್ತೆ, ನೇಸೋಸೀಲಿಯರಿ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಅಂದರೆ ಶ್ವಾಸಕೋಶದ ಒಂದು ಹೈಪರ್ ರೆಸ್ಪಾನ್ಸಿವ್ನೆಸ್, ತೀವ್ರ ಪ್ರತಿಕ್ರಿಯೆ ಏನಿರುತ್ತಲ್ಲ ಮ್ಯಾಮ್, ಅದನ್ನು ಕಡಿಮೆ ಮಾಡುತ್ತೆ ಸೂತ್ರನೀತಿ. ಸೊ ಆಗ ಅದೇ ಅಲರ್ಜನ್ ನಮ್ಮ ಬಾಡಿ ಒಳಗಡೆ ಎಂಟರ್ ಆದಾಗ ಬಾಡಿಗೀಗ ಏನಿದೆ ಟಾಲರೆನ್ಸ್ ಕೆಪಾಸಿಟಿ ಬಂದಿರುತ್ತೆ ಅದನ್ನು ಅಭ್ಯಾಸ ಮಾಡೋದ್ರಿಂದ. ಸೊ ಆಗ ಆ ಥರನಾಗಿ ಅಟ್ಯಾಕ್ ಆಗಲ್ಲ. ಇದನ್ನು ಹಲವು ದಿನಗಳ ಒಳಗೆ ವರೆಗೆ ಅಭ್ಯಾಸ ಮಾಡಿದ್ದೇ ಆದಲ್ಲಿ ಇನ್ನೂ ಹೆಚ್ಚು ಏನಾಗುತ್ತೆ, ಆತ ಅಸ್ತಮದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮಿನಿಮಮ್ ಆಗಿ ಒಂದು ಫುಡ್ ಆಗಿರ್ಬೋದು, ಸ್ಟ್ರೆಸ್ ಟ್ರಿಗ್ಗರ್ ಆಗಿರ್ಬೋದು ಮ್ಯಾಮ್, ಯಾವುದೇ ಒಂದು ಅವರಿಗೆ ಯಾವುದು ಕಾಸ್ ಮಾಡ್ತಿರತ್ತೆ ಆತನ ವ್ಯಕ್ತಿಗೆ ಗೊತ್ತಿರುತ್ತೆ, ಅದನ್ನು ಮಿನಿಮಮ್ ಆಗಿ 3-4 months ತ್ರೀ ಟು ಸಿಕ್ಸ್ ಮಂತ್ವರೆಗೂ ಬಿಟ್ಟಿದ್ದೆ ಆದಲ್ಲಿ ಅದು ಮತ್ತೆ ರಿಕರೆಂಟ್ ಆಗಲ್ಲ, ಮರಳಿ ಬರಲ್ಲ ಅನ್ನೋದು ತುಂಬ ಇದಾಗುತ್ತೆ ಮ್ಯಾಮ್. ಓಕೆ. ಸೊ ಇನ್ನು ಆಲ್ರೆಡಿ ಈಗ ಅಸ್ತಮಾ ಟ್ಯಾಬ್ಲೆಟ್ ತೊಗೋತಿದ್ದಾರೆ, ಮತ್ತು ಅಷ್ಟೇ ಅಲ್ಲದೆ ಆಲ್ರೆಡಿ ಇನ್ಹೇಲರ್ಸ್ ಮೇಲಿದ್ದಾರೆ, ಅಂಥ ಒಂದು ವ್ಯಕ್ತಿಗಳಿಗೆ ಅಥವಾ ರೋಗಿಗಳಿಗೆ ಏನು ಮಾಡ್ತೇವೆ ಮ್ಯಾಮ್, ಸೊ ಅವರಿಗೆ ಅವರ ಒಂದು ದೇಹದ ತಕ್ಕ ಹಾಗೆ ಡಯಟನ್ನು ಕೊಟ್ಟು ಅವರಿಗೆ ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸ್ತೇವೆ ಮ್ಯಾಮ್. ಸೊ ಅದಷ್ಟೇ ಅಲ್ಲದೆ ಒಂದು ಲಕ್ಷಣಗಳನ್ನು, ಅವ್ರ ಲಕ್ಷಣಗಳನ್ನು ನೋಡಿಕೊಂಡು ಅವರದ್ದು ಕನ್ಸಲ್ಟೆಂಟ್ ಡಾಕ್ಟರ್ಸ್ಗೆ, ನಾವು ವೈದ್ಯರಿಗೆ ಅವರನ್ನು ಕಳಿಸಿ, ಸೊ ಆ ಒಂದು ಟ್ಯಾಬ್ಲೆಟ್ಸಲ್ಲಾಗಲಿ ಇನ್ಹೇಲರ್ಸಲ್ಲಾಗಲಿ ಕಡಿಮೆ ಮಾಡ್ತಾ ಬರ್ತೇವೆ. ಸೊ ಈ ಥರನಾಗಿ ಏನು ಮಾಡ್ತಾ ಹೋಗ್ತವೆ ಆತ ವ್ಯಕ್ತಿಗೆ.

0: ಅಸ್ತಮಾದ ಒಂದು ಮೆಡಿಕೇಷನಿಂದ ಹೊರಗೆ ತರಲಿಕ್ಕೆ ಸಹಾಯ ಮಾಡ್ತೇವೆ ಮ್ಯಾಮ್. ಸೊ ಇದು ತುಂಬಾ ಮುಖ್ಯ ಆಗುತ್ತೆ. ಸಿ, ಎಲ್ಲ ಆಲ್ಟರ್ನೇಟಿವ್ ಸಿಸ್ಟಮ್ಸಲ್ಲೂ ಅಸ್ತಮಾಗೆ ತುಂಬಾ ರಿಸಲ್ಟ್ ಇದೆ. ಸೊ ಹೆಚ್ಚು ಸ್ಟಿರಾಯ್ಡ್ಸ್ ಬಳಸಿದ್ದಲ್ಲಿ ವ್ಯಕ್ತಿಯ ಇಮ್ಯುನಿಟಿ ಇನ್ನೂ ಕುಂತಾ ಹೋಗುತ್ತೆ. ಸೊ ಅದನ್ನು ನ್ಯಾಚುರಲ್ ಏನು ರೋಗ ನಿರೋಧಕ ಶಕ್ತಿ ಏನಿದೆಯಲ್ಲ ಮ್ಯಾಮ್, ಅದು ಕುಂತಾ ಹೋಗುತ್ತೆ. ಮತ್ತು ಅದ್ರ ಮೇಲೆ ಅಡಿಕ್ಟ್ ಆಗ್ತಾ ಹೋಗ್ತಾನೆ, ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಜನರಿಗೆ ಒಂದು ಮೆಸೇಜ್ ಏನಂದರೆ, ಅಸ್ತಮಾ ಅಂತ ಡಿಟೆಕ್ಟ್ ಆಯಿತಾ, ಇನ್ಹೇಲರ್ಸ್ ಮೇಲಿದ್ದೀರಾ ಅಥವಾ ಈಗ ಜಸ್ಟ್ ಡಿಟೆಕ್ಟ್ ಆಗಿದೆ ಅಂದರೂ ಕೂಡ ಅದು ಬೆಸ್ಟ್ ಟೈಮ್ ನಮ್ಮ ಒಂದು ಚಿಕಿತ್ಸೆನ ಸ್ಟಾರ್ಟ್ ಮಾಡಲಿಕ್ಕೆ. ಅಂದರೆ ಅವರಿಗೆ ಇನ್ನೂ ಸ್ಟಿರಾಯ್ಡ್ಸ್ ಇಂಟ್ರೊಡ್ಯೂಸೇ ಮಾಡಿಸಲ್ಲ, ಅಲ್ಲಿ ಪ್ರಯತ್ನ ಫಸ್ಟ್ ಪ್ರೈಮರಿ ಸ್ಟೇಜಲ್ಲಿ ಪ್ರಯತ್ನ ಆಗಿದೆ. ಅದರಲ್ಲಿ ಆತನಿಗೆ ಮತ್ತೆ ಸ್ಟಿರಾಯ್ಡ್ಸ್ ಆಗಲಿ ಅದರ್ ಮೆಡಿಕೇಷನ್ಸಿಂದ ಇನ್ನೂ ಟಚ್ಚೇ ಮಾಡಿಸ್ಲಿಲ್ಲ, ಸ್ಪರ್ಶನೇ ಇಲ್ಲ ಅಂದರೆ ಹೊರಗೆ ಬರ್ಬೋದು. ಆಲ್ರೆಡಿ ಮೆಡಿಕೇಷನ್ ಮೇಲೆ ಇದ್ದವರು ಕೂಡ ನಾವು ಮಾಡ್ಬೋದು, ಸ್ವಲ್ಪ ಸಮಯ ತೊಗೊಳುತ್ತೆ ಬಟ್ ಆಗುತ್ತೆ. ಸೊ ಅದು ನಿರಂತರ ಒಂದು ಪ್ರಯತ್ನ ಇದ್ದೇ ಇದ್ದಲ್ಲಿ ರಿಸಲ್ಟ್ ಇದ್ದೇ ಇದೆ. ಸೊ ಇದಕ್ಕೆ ಅಂದರೆ ಹೆಚ್ಚು ಜನರಿಗೆ ಈ ಒಂದು ಅಸ್ತಮಾ ಅಂದ ತಕ್ಷಣ ಹೆದರಿಕೆ ಆಗಲಿ, ಇದು ಹೋಗೋದೇ ಇಲ್ವೇನೋ ಬರುತ್ತೇನೋ, ಸೊ ಅದಕ್ಕೆ ಚಿಂತೆ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಚಿಕಿತ್ಸೆ ತುಂಬ ಚೆನ್ನಾಗಿದೆ. ಆದ್ದರಿಂದ ಜನರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಇದೆ, ಸೂಕ್ತ ಸಲಹೆ, ವೈದ್ಯರನ್ನು ಮೀಟ್ ಆಗಿ, ವೈದ್ಯರನ್ನು ಕಾಣಿ, ಅದಕ್ಕೆ ಸೂಕ್ತ ಸಲಹೆ ಪಡ್ಕೊಳ್ಳಿ. ಏನೆಲ್ಲ ಅದಕ್ಕೆ ಬೇರೆ ಚಿಕಿತ್ಸೆಗಳು ಇದೆ ಅದನ್ನೆಲ್ಲ ಕಂಡುಕೊಂಡಿದ್ದೆ, ಅದರಲ್ಲಿ ಅಸ್ತಮಾದಿಂದ ಹೊರಗೆ ಬರ್ಬೋದು ಮ್ಯಾಮ್.
1: ಕೇಳಿದ್ರಲ್ಲ ಕೇಳಿದ್ರೆ, ಇಷ್ಟೊತ್ತು ಅಸ್ತಮಾದಿಂದ ಹೇಗೆ ಹೊರಗೆ ಬರಬಹುದು ಅನ್ನೋದ್ರ ಕುರಿತಂಗ ಡಾಕ್ಟ್ರು ತುಂಬ ವಿಸ್ತಾರವಾಗಿ ವಿಷಯಗಳನ್ನು ತಿಳಿಸಿದ್ರು. ಈಗ ನೀವು ಕರೆ ಮಾಡಬಹುದು, ನಿಮ್ಮ ಪ್ರಶ್ನೆಗಳಿಗೆ ಡಾಕ್ಟರ್ ಅವರು ಉತ್ತರವನ್ನು ನೀಡ್ತಾರೆ. ಕರೆ ನೋಡಿಬಿಡೋಣ. ಹಲೋ, ನಮಸ್ತೆ. ಹಲೋ,
2: ಹಲೋ ಹೇಳಿ ಮೇಡಮ್.
1: ನೀವು ಮಾತಾಡಿ, ಎಸ್ಟೀಮ್ ಡಾಕ್ಟರ್ ಇದು.
2: ನಮಸ್ಕಾರ.
1: ನಮಸ್ಕಾರ
2: ಮೇಡಮ್. ನಮ್ಮೊಂದು ಬೆಳಿಗ್ಗೆ ಕಡೆ ಜಾಗ ಮಾಡಲಿ ಮೇಡಮ್, ಸೀನ್ ಬರುತ್ತೆ ಮೇಡಮ್.
1: ಸೀನ್ ಬರುತ್ತೆ
2: ಮೇಡಮ್.
0: ಓಕೆ ಸರ್, ಎಷ್ಟೊತ್ತು ಇರುತ್ತೆ ಸರ್, ಕಂಟಿನ್ಯೂಸ್ ಆಗಿ ಬರುತ್ತಾ?
2: ಹ್ಞೂ ಮೇಡಮ್, ಕಂಟಿನ್ಯೂಸ್ 20-30 ಇರ್ತದೆ ಮೇಡಮ್. ಬೆಳಿಗ್ಗೆ ಮಾರ್ನಿಂಗ್ ಜಾಗ ಮಾಡಿಸಕ್ಕೆ ಮೇಡಮ್ ಸೀನ್ ಬರ್ತಾ ಇರ್ತದೆ ಮೇಡಮ್.
0: ಓಕೆ, ಎಷ್ಟು ದಿವಸದಿಂದ ಇದೆ ಸರ್ ಇದು?
2: ಇದು 2 ಇಯರ್ಸ್ ಮ್ಯಾಲಿದ್ ಮೇಡಮ್.
0: ಆಯ್ತು. ಬಟ್ ಈಗ ಆದರೆ ನಿಮ್ಗೆ ಉಸಿರಾಟ ತೊಂದರೆ ಆಗಲ್ಲ ಅಲ್ವಾ?
2: ತೊಂದರೆ ಏನಿಲ್ಲ. ಇಲ್ಲ,
0: ಓಕೆ, ಬರೀ ಸೀನ್ ಬರುವಂಥದ್ದು.
2: ಹೌದು ಮೇಡಮ್.
0: ಓಕೆ ಸರ್, ಇದು ಸೀಸನಲ್ ಅಲರ್ಜಿಕ್ ಅಂತ ಹೇಳ್ತೀವಿ ಸೀನು. ಯಾವುದೇ ಒಂದು ನಿಮಗೆ ಒಂದು ಮಾರ್ನಿಂಗ್ ಎದ್ದಾಗ, ಇದು ಯೂಶ್ವಲಿ ಡಸ್ಟ್ ಅಲರ್ಜಿಯಿಂದನೇ ಜಾಸ್ತಿ ಇರುತ್ತೆ ಸರ್ ಇದು. ಓಕೆ ಸರ್, ಇದಕ್ಕೂ ಕೂಡ ಅಸ್ತಮಾ ಅಂದ ತಕ್ಷಣ ಇದು ಕೂಡ ಅದರಲ್ಲಿ ಒಳಗಾಗುತ್ತೆ, ಮುಂದೆ ಅದು ಡೆವಲಪ್ ಆಗೋ ಚಾನ್ಸಸ್ಸು ಇರುತ್ತೆ ಸರ್. ಸೊ ಅದಕ್ಕೆ ಯೋಗಿಕ್ ಅಭ್ಯಾಸನ ಮಾಡೋಕ್ಕೆ ಪ್ರಯತ್ನ ಮಾಡಿ. ಸೊ ಜಲನೀತಿ ಆಗಲಿ, ಸೂತ್ರನೀತಿ ಆಗಲಿ, ಪ್ರಾಣಾಯಾಮ, ಅದಷ್ಟೇ ಸಾಕು ನಿಮಗೆ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಪ್ಲಸ್ ನೀವು ಆದಷ್ಟು ಹಾಲು ಬಳಕೆ ಅದನ್ನು ಕಡಿಮೆ ಮಾಡಿ, ಹಾಲಾಗಲಿ, ಮೊಸರಾಗಲಿ, ತುಪ್ಪ. ಸೊ ಇವುಗಳನ್ನು ಕಡಿಮೆ ಮಾಡಿದ್ದಲ್ಲಿ ನಿಮ್ಮದು ಅಲರ್ಜಿಕ್ ಬಾಡಿ ಒಳಗಡೆ ಏನಿದೆಯಲ್ಲ ಅಂಶ, ಅದು ಕಡಿಮೆ ಆಗ್ತಾ ಹೋಗುತ್ತೆ ಸರ್.
2: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್
1: ಯು. ಕೇಳಿಗುರಿ, ಅಸ್ತಮಾ ಕುರಿತಂತೆ ಇವತ್ತಿನ ಎಸ್ಡಿಎಂ ಡಾಕ್ಟರ್ ಕಾರ್ಯಕ್ರಮದ ವಿಷಯ ಭಾಗವಹಿಸಿದ ತಜ್ಞರು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ಅರಳಿಹಳ್ಳಿಯವರು. ಮುಂದಿನ ಕರೆಯನ್ನು ನೋಡಿಬಿಡೋಣ. ಹಲೋ, ನಮಸ್ತೆ. ಹಲೋ,
3: ಹಲೋ,
1: ನಮಸ್ತೆ, ಹೇಳಿ.
3: ನಮಸ್ಕಾರ ರೀ.
0: ನಮಸ್ತೆ ಸರ್, ಕೇಳಿ.
3: ಶಿವಲಿಂಗ ದ್ರವನ ಕಾಲ ಕಟ್ ಮಾಡಿ ಪದೇ ಪದೇ ಹೋದ ಸಲ ಬಿ ಯಾರಿಗೆ.
1: ಹಲೋ, ನಮಸ್ತೆ. ಹಲೋ, ಹಾ ಹೇಳಿ, ಯಾರು ಮಾತಾಡೋದು?
3: ನಮಸ್ತೆ ಮೇಡಮ್.
1: ನಮಸ್ತೆ, ಹೇಳಿ, ಪ್ರಶ್ನೆ ಕೇಳಿ.
3: ಈ ದಮ್ಮು ಡಾಕ್ಟರ್ ಸಾಹೇಬ್ರಿಗೆ ನಮಸ್ಕಾರ.
0: ನಮಸ್ತೆ ಸರ್, ಕೇಳಿ.
3: ಸರ್, ಈ ದಮ್ಮು ಯಾವ ಕಾರಣದಿಂದ ಹೆಚ್ಚಾಗುತ್ತೆ ಸರ್?
0: ಸರ್, ಅದು ಹಲವಾರು ಕಾರಣ ಇರುತ್ತೆ. ನಿಮ್ಮ ಫುಡ್ಡಿಂದ, ಆಹಾರದಿಂದ ಇರುತ್ತೆ, ಅಥವಾ ನಿಮ್ಮ ಹೊರಗಡೆ ಇರುವಂಥ ವಾತಾವರಣದಲ್ಲಿರೋ ಅಲರ್ಜಿ ಅಥವಾ ಧೂಳಿನ ಕಣಗಳಿಂದ ಇರುತ್ತೆ, ಅಥವಾ ನಿಮ್ಮ ಸ್ಟ್ರೆಸ್ ಆಗಲಿ, ನಿಮಗೆ ಟೆನ್ಷನ್ ಏನಾದರೂ ಇತ್ತಂದರೆ ತುಂಬ ದಿವಸದವರೆಗೂ ಅದು ಕೂಡ ಇರುತ್ತೆ. ಸೊ ಆದರೆ ಅದು ನೀವು ನಮ್ಮ ಹತ್ತಿರ ಬಂದಾಗ ನಾವು ಹಿಸ್ಟ್ರಿ ಮೇಲೇ ನಾನು ನಿಮಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ ಸರ್.
3: ಸರ್, ಅದು ನಾವೆಲ್ಲ ಬಿಳಿಜಿ ಊಟ ಮಾಡಿದ್ರು ಸಹಿತ ಅದು ದಮ್ಮು ಜಾಸ್ತಿ ಇರುತ್ತೆ ಸರ್. ನಾವು ಎಲ್ಲ ಮೊಸರು ಮಜ್ಜಿಗೆ ಏನು ಊಟ ಮಾಡದೆ ಇದ್ರು ಸಹಿತ ದಮ್ಮು ಮತ್ತೆ ಕೆಮ್ಮು ಅಸ್ತಮಾ ಜಾಸ್ತಿ ಆಗುತ್ತೆ ಸರ್.
0: ಹೌದು ಸರ್, ಆದ್ರೆ ಅದಕ್ಕೆ ಹಿಂದಿನ ಒಂದು ಹಿಸ್ಟ್ರಿ ಬೇಕಾಗುತ್ತೆ ನಮ್ಗೆ. ನಿಮ್ಗೆ ಈಗ ರೀಸೆಂಟ್ ಆಗಿ ಬಂದಿರುತ್ತೆ, ಬಟ್ ಹಿಂದೆ ಏನ್ ಮಾಡಿರ್ತಿರಲ್ಲ ಅದು ದೇಹದಲ್ಲಿರುತ್ತೆ ಆ ಅಂಶ, ಅದು ಏನಾಗ್ತಿರತ್ತೆ, ಸರಿ ಹೋಗ್ತಿರಲ್ಲ ಒಳಗೆ.
3: ಗಂಟಲೊಳಗೆ ಹೊಡ್ಕೊಳ್ತಾರಲ್ರಿ ಸರ್, ಆ ಟ್ಯಾಬ್ಲೆಟ್ಸ್ ಕೊಡ್ತಾರ್ರಿ, ಅದರಿಂದ ಏನಾಗ್ತೀರಿ, ಗುಳ್ಳೆಗಳಾಗ್ತಾವೆ ಸರ್ ಒಳಗೆ ಗಂಟಲೊಳಗೆ.
0: ಅದೇ ಸರ್, ಅದಕ್ಕೆ ನೀವು ವೈದ್ಯರನ್ನ ಕಂಡ್ರೆ
3: ಅದು ವಿಜಯಪುರದಿಂದ ವೈದ್ಯರ ಕಂಡಾಗಲಿದ್ದೇನೆ ಹೇಳಕತ್ತೀವಿ ಸರ್.
0: ಹಾಂ, ಅಲ್ಲ ಸರ್.

0: ನೀವು ಯಾವುದಾದ್ರೂ ಹತ್ತಿರದ ಯೋಗ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ವಿಭಾಗಕ್ಕೆ ಭೇಟಿ ಕೊಡಿ ಸರ್. ಹಾಂ, ಅಲ್ಲಿ ನಿಮಗೆ ಇದು ಸಿಗತ್ತೆ. ಓಕೆ, ಪರಿಹಾರ. ಓಕೆ,
1: ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ, ಆದ್ರೆ ರೇಡಿಯೋ ಸ್ವಲ್ಪ ದೂರ ಇಡಿ, ಪ್ರಶ್ನೆ ಕೇಳಿ. ಹಲೋ, ನಮಸ್ತೆ.
2: ನಮಸ್ಕಾರ ಡಾಕ್ಟರ್, ಹನುಮಸರ್ತೆ ಮಾತಾಡ್ತಕ್ಕಂಥ ಡಾಕ್ಟರ್ ಮಾಲ್ಕೋಟೆಯಿಂದ.
0: ನಮಸ್ತೆ ಸರ್, ಕೇಳಿ, ಪ್ರಶ್ನೆ ಕೇಳಿ ಸರ್.
2: ಸರಿ, ಇದ್ರಾಗ ಅಸ್ಮಾದಾಗ ಬ್ಯಾರ್ ಬ್ಯಾರ್ ಟೈಪ್ ಅವಲ್ಲ, ಕಾರ್ಡಿಯಕ್ ಅಸ್ಮಾ, ಬ್ರೋಂಕಿಯಲ್ ಅಸ್ಮಾ, ರೆಸ್ಪಿರೇಟರಿ ಅವ್ರ ಅಂತ ಎಲ್ಲಾರ್ಗು ಒಂದೇ ಟ್ರೀಟ್ಮೆಂಟ್ ಏನು ಬಂದು. ಎರಡನೇದ್ ಎಂಟಿ ಅಲರ್ಜಿಕ್ ಹೆವಿ ಇಲ್ಲ 25 mg ಅನ್ನೋ ಚಿಟ್ಟಿಗೆ ತಗೊಂಡ್ರೆ ಆದಷ್ಟು ಅಲರ್ಜಿ ಕಡಿಮೆ ಮಾಡ್ಬೋದಲ್ಲ ಡಾಕ್ಟರ್? ಎರಡು ಪ್ರಶ್ನೆ ಇದೆ
0: ಸರ್. ಅದು ತಾತ್ಕಾಲಿಕವಾಗಿ ನಿಮ್ಗೆ ಇದು ಮಾಡುತ್ತೆ, ಅಲರ್ಜಿಕ್ ಅಂಶವನ್ನು ಕಡಿಮೆ ಮಾಡುತ್ತೆ, ಮತ್ತೆ ಬರುತ್ತೆ, ಮತ್ತೆ ನೀವು ಸಿಟ್ರಿಜಿನ್ ತಗೊಳ್ಳಲೇಬೇಕಾಗುತ್ತೆ. ಇದಕ್ಕೆ ಶಾಶ್ವತವಾಗಿ ಪರಿಹಾರ ಅಂದರೆ ಈ ಅಭ್ಯಾಸಗಳನ್ನು ನೀವು ಮಾಡ್ತಾ ಹೋಗಬೇಕು. ಆಹಾರದಲ್ಲಿ ಚೇಂಜಸ್ ಆಗಿರ್ಬೋದು, ಯೋಗದ ಕ್ರಿಯೆಗಳಾಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು. ಸೊ ಈ ಥರನಾಗಿ ಮಾಡ್ತಾ ಬಂದಲ್ಲಿ ನಿಮಗೆ ಸಂಪೂರ್ಣವಾಗಿ ನೀವು ಸಿಟ್ರಿಜಿನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ ಮತ್ತೆ, ಯಾಕಂದರೆ ಅದು ಮತ್ತೆ ಬರಲ್ಲ ನಿಮಗೆ.
1: ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ. ಹಲೋ
3: ಹಲೋ ಹಲೋ,
1: ಹೇಳಿ, ಯಾರು ಮಾತಾಡೋದು?
3: ನಮಸ್ತೆ ಮ್ಯಾಮ್, ನಾವು ವಿಜಯನಗರದಿಂದ ಮಾತಾಡ್ತಿರೋದು.
1: ಹೇಳಿ, ಪ್ರಶ್ನೆ ಕೇಳಿ.
3: ನಮಗೆ ಇದು ಊಟದಾಗಿಂದ ಐತಿ ಮ್ಯಾಮ್, ಅದು ಅಸ್ತಮ. ಅದು ಯಾ ಈಗ ಜಸ್ಟ್ ರೇನಿ ಸೀಸನ್ ಬಂತು, ಒಟ್ಟು ಯಾವ ಸೀಸನ್ ಚೇಂಜ್ ಆದ್ರು ಅಸ್ತಮ ಇದು ದಮ್ ಜಾಸ್ತಿ ಆಗತ್ತೆ ಮ್ಯಾಮ್.
1: ವಯಸ್ಸು ಎಷ್ಟೀಗ?
3: ಈಗ ನಮ್ದು 14
0: ಮ್ಯಾಮ್. ನೋಡಿ ಮಾ, ಇದು ಇಂಟ್ರೆನ್ಸಿಕ್ ಅಸ್ತಮ ಅಂತ ಹೇಳ್ತೀವಿ, ಅಂದರೆ ಕೆಲವೊಬ್ಬರಿಗೆ ಹುಟ್ಟಿದಾಗಲಿಂದನೂ ಈ ಒಂದು ಅಸ್ತಮ ಇರುತ್ತೆ. ಬಟ್ ಅದಕ್ಕೆ ಭಯಪಡುವಂಥದ್ದಿಲ್ಲ, ಇದಕ್ಕೂ ಕೂಡ ಚಿಕಿತ್ಸೆ ಮಾಡ್ಬೋದು. ಸೊ ನೀವು ಯಾವ ಆದರೆ ಇದು ಕಂಟಿನ್ಯೂಸ್ ಆಗಿ ನೀವು ಒಂದು ವರ್ಷಗಳ ಕಾಲ ನೀವು ಏನು ಮಾಡಬೇಕು, ಈ ಒಂದು ಅಭ್ಯಾಸಗಳನ್ನು ಮಾಡಿದ್ದೆ ಆದಲ್ಲಿ ನಿಮಗೆ ಸೀಸನ್ ಚೇಂಜ್ ಆದರೂ ಕೂಡ ಬಾಡಿ ಅದರ ಒಂದು ಇದನ್ನು ಪಡೆಯುತ್ತೆ.
3: ಈಗ ಆಯುರ್ವೇದಿಕ್ ಇದನ್ನು ತಾಂತಿದ್ದೇವೆ ಮ್ಯಾಮ್.
0: ಹೌದು, ಅಲ್ಲ
3: ಆಸ್ಪತ್ರೆ ತೋರಿಸಿದ್ರೆ ಇದಾಕೈತಿ.
0: ಅದೇ ನೀವು ಅದೇ ಹತ್ತಿರದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಇದಕ್ಕೆ ಹೋಗಿ ಭೇಟಿ ನೀಡಿ. ಸೊ ನಿಮ್ಮ ಮೆಡಿಸಿನ್ಸ್ ಎಲ್ಲ ತೋರಿಸಿ, ಆ ಮೆಡಿಸಿನ್ ಒಂದು ಪ್ರಕಾರ ಅವರ ಒಂದು ಪದ್ಧತಿಯ ಚಿಕಿತ್ಸೆಗಳನ್ನು ನಿಮ್ಗೆ ಹೇಳ್ತಾರೆ, ಅದನ್ನು ಅಭ್ಯಾಸ ಮಾಡ್ತಾ ಹೋಗಿ.
1: ಹಲೋ ಹಲೋ
2: ಹಲೋ ಡಾಕ್ಟರ್, ಈ ರೆಸ್ಪಿರೇಟರಿ ಆರ್ಗನ್ಸ್ ಡ್ಯಾಮೇಜ್ ಆದ್ಯಾಗ ಲಂಗ್ಸ್ ಡ್ಯಾಮೇಜ್ ಆದ್ಯಾಗ ಫಾರಿನ್ ದಾಗ ರಿಪ್ಲೇಸ್ಮೆಂಟ್ ನಡೆದಾವ, ಆ ಪ್ರಯತ್ನ ನಮ್ಮ ಇಂಡಿಯಾದಾಗ ನಡೆದ ನಿಮಗೆ?
0: ಅದು ಅಷ್ಟು ಇಲ್ಲ ಸರ್ ಇನ್ನು ಇಂಡಿಯಾದಲ್ಲಿ, ಬಟ್ ಆಲ್ರೆಡಿ ಕೆಲವು ಹತ್ರ ಇದೆ ಸರ್ ಆ ಒಂದು ಟೆಕ್ನಾಲಜಿ.
1: ಹಲೋ
4: ಹಲೋ ಮೇಡಮ್,
1: ಹೇಳಿ, ಯಾರು ಮಾತಾಡೋದು?
4: ನಾವು ಚಿಕ್ಕಪಡಿಸಲಿಂದ ರಮೇಶ್ ಕಂಕನವಾಡಿ ರೀ.
1: ಪ್ರಶ್ನೆ ಕೇಳಿ.
4: ನಮಗ ಸ್ವಲ್ಪ ಈ ತಂಪು ಹವಾಮಾನದ ಅಲರ್ಜಿ ಐತ್ರಿ ಮೇಡಮ್ ಅವ್ರ, ಮತ್ತೆ ಇದ ತಂಪು ಅದಕ್ಕೇನ ಔಷಧ ಆಗಲಿ ಗುಳಿಗೆಯಿಂದ ಏನು ಕಡಿಮೆ ಆಗೋದಿಲ್ಲ ಅಂದ್ರೆ ಶಾಸ್ತ್ರೋಪಾಯಿ
0: ಆಗತ್ತೆ ಸರ್? ಅದೇ ಔಷಧಿಯಿಂದಾಗಲಿ ಇದಾಗಲಿ, ಔಷಧಿಗಿಂತ ನಿಮಗೆ ಮನೆ ಮದ್ದಲ್ಲೇ ಕಡಿಮೆ ಆಗುತ್ತೆ, ಸೀಸನಲ್ ಚೇಂಜಸ್ ಎಲ್ಲ. ಔಷಧಿನೇ ಕೊಡಬೇಕಂತ ಇಲ್ಲ, ಸರಿಯಾಗಿ ಕಷಾಯಗಳನ್ನಾಗಲಿ ನೀವು ಸೇವಿಸ್ತಾ ಬಂದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸೇವಿಸ್ತಾ ಬರಬೇಕು ಸರ್. ಓಕೆ, ದಿನನಿತ್ಯ ಪ್ರಾಣಾಯಾಮಗಳನ್ನು ಇಡಿ. ಸೊ ಅಲರ್ಜಿ ಕಮ್ಮಿ ಆಗ್ತಾನೇ ಬರುತ್ತೆ ಸರ್. ನಿಮಗೆ ಯೋಗ ಕ್ರಿಯೆಗಳ ಬಗ್ಗೆ ಏನಾದರೂ ಐಡಿಯಾ ಇದ್ದರೆ ಅವುಗಳನ್ನು ಮಾಡಿ, ಇಲ್ಲಾಂದರೆ ಹತ್ತಿರದ ವೈದ್ಯರನ್ನು ಕಾಣಿ ಸಲಹೆ ತಗೊಂಡು ಮಾಡಿ, ಕಡಿಮೆ ಆಗುತ್ತೆ, ಡೆಫಿನೆಟ್ಲಿ ಖಂಡಿತ ಕಡಿಮೆ ಆಗುತ್ತೆ.
4: ಮತ್ತೆ ಅವು ಯಾವ್ದು?
0: ಹಾಂ ಹೇಳಿ. ಮುಲೈತಿ ಕಷಾಯ ಅಂತ ಬರುತ್ತೆ ಸರ್. ಸೊ ಅದನ್ನು ನೀವು ತಗೊಳ್ತಾ ಬಂದಲ್ಲಿ ಸೀಸನಲ್ ಚೇಂಜ್ ಆಗುವಾಗ ಏನಾಗುತ್ತೆ, ನಿಮ್ಗೆ ಆ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಸೀಸನ್ ಚೇಂಜ್ ಆದರೂ ನಿಮ್ಗೆ ಅದು ಮತ್ತೆ ಇದಾಗಲ್ಲ. ಬಿಡ್ಬೇಕು ಸರ್, ಬಿಡ್ಬೇಕಾಗತ್ತೆ ಕೆಲವೊಂದಿಷ್ಟು ದಿವಸದವರೆಗೂ.
1: ಹಲೋ ಹಲೋ ಹಲೋ ಹೇಳಿ. ಹಲೋ
4: ಹಲೋ
1: ಹೇಳಿ, ಮಾತಾಡಿ. ಹಲೋ
0: ಸರ್, ಕೇಳಿ, ಪ್ರಶ್ನೆ ಕೇಳಿ.
1: ಹಲೋ ಹಲೋ
5: ಹಲೋ
1: ಹೇಳಿ, ಯಾರು ಮಾತಾಡೋದು?
5: ನಾ ಶಿವಪ್ರಕಾಶ್ ಅಂತ ಮೇಡಮ್.
1: ಹೇಳಿ ಪ್ರಶ್ನೆ.
5: ನಮ್ಮ ಮಗನಿಗೆ ಈಗ 14 ವರ್ಷ ಐತ್ರಿ, 13 ತುಂಬಿ. ಈಗ ಅವನಿಗೆ ಮೊದ್ಲಿಂದನೂ ಸ್ವಲ್ಪ ಕಫ ಜಾಸ್ತಿ ಆಗ್ತಾ ಇದೆ.
0: ಓಕೆ ಸರ್.
5: ಯಾವ ಸೀಸನ್ ಆದ್ರೂ ಕೂಡ ಈಗ ಬ್ಯಾಸಿಗೆ ಅಂದ್ರೂ ಕೂಡ ನಿಮಗೆ ಕಫ ಆಗ್ತದ್ರಿ? ಏನಾದ್ರು ಸ್ವಲ್ಪ ಕೋಲ್ಡ್ ಅಥವಾ ಯಾವ್ದಾದ್ರು ಒಂದು ಊಟ ಮಾಡಿದ್ರ?

0: ಏನಾರ ಸ್ವಲ್ಪ ತುಪ್ಪ ಗಿಪ್ಪ ಊಟ ಮಾಡಿದ್ರೆ ಕೋಲ್ಡ್ ಆಗಿಬಿಡ್ತೀರಿ.
1: ಫ್ರಿಜ್ ಐಟಮ್ಸ್ ತಿಂತಾನ?
0: ಇಲ್ಲಾಂದ್ರೆ ಮೇಡಮ್ ಫ್ರಿಜ್ ಐಟಮ್ ಏನಿಲ್ಲ.
2: ಅದೇ ಸರ್, ನೀವು ಫಸ್ಟ್ ಅವರಿಗೆ ಡೈರಿ ಪ್ರಾಡಕ್ಟ್ಸ್ ಬಂದ್ ಮಾಡಿಸಿ, ಹಾಲಾಗ್ಲಿ ಮೊಸರು. ಅದೇ ತುಪ್ಪ ಡೈರಿ ಪ್ರಾಡಕ್ಟೇ ಆಗುತ್ತೆ ಸರ್. ಹಾಲಾಗ್ಲಿ ಮೊಸರಾಗ್ಲಿ ಮಜ್ಜಿಗೆ ಆಗಲಿ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಒಂದಿಷ್ಟು ದಿವಸಗಳ
0: ಕಾಲ.
2: ಹಾಂ ಓಕೆ. ಸೊ ಒಂದಿಷ್ಟು ದಿವಸಗಳ ಕಾಲ ಇದು ಮಾಡಿ, ಆದಷ್ಟು ಸರಿಯಾದ ಆಹಾರನ ಅವರಿಗೆ ಇದು ಮಾಡಿಸಿ. ಫ್ರೂಟ್ಸು, ಸಿಹಿಯಾದ ಫ್ರೂಟ್ಸ್ನ ಕೊಡಲಿಕ್ಕೆ ಹೋಗಬೇಡಿ ಸರ್. ವೈಟಮಿನ್ ಸಿ ಯುಕ್ತ ಇದು ಆಹಾರ ಪದಾರ್ಥ ಮತ್ತು ಫ್ರೂಟ್ಸ್ನ ಕೊಡಕ್ಕೆ ನೋಡಿ. ಅಂದರೆ ಆರೆಂಜ್ ಆಗಲಿ, ಮೂಸಂಬಿ ಆಗಿರ್ಬೋದು, ಪೈನಾಪಲ್ ಆಗಿರ್ಬೋದು, ಇಂಥದ್ದು ಅದು ಏನು ಮಾಡುತ್ತೆ, ರೋಗ ನಿರೋಧಕ ಶಕ್ತಿನ ಹೆಚ್ಚಿಗೆ ಮಾಡುತ್ತೆ ಸರ್. ಸಿಹಿ ಹಣ್ಣುಗಳು ಏನು ಮಾಡುತ್ತೆ, ಕಫವೃದ್ಧಿ ಮಾಡುತ್ತೆ. ಸಿಹಿ ಹಣ್ಣುಗಳು ಈಗ ಕಲ್ಲಂಗಡಿ ಆಗಿರ್ಬೋದು, ಕರ್ಬೂಜ ಆಗಿರ್ಬೋದು, ಚಿಕ್ಕು ಆಗಿರ್ಬೋದು, ಇಂಥದ್ದು ಕಫವೃದ್ಧಿ ಮಾಡುತ್ತೆ. ಸ್ವಲ್ಪ ದಿವಸಗಳ ಕಾಲ ಸಂಪೂರ್ಣ ಸರಿ ಹೋಗೋವರೆಗೂ ಇವುಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಸರ್.
0: ಓಕೆ ಮೇಡಮ್, ಯಾರ ಹತ್ರ ಕನ್ಸಲ್ಟ್ ಮಾಡೋಕೆ?
2: ನೀವು ಎಸ್ ಡಿ ಎಂ ಇದಕ್ಕೂ ಬರ್ಬೋದು, ಧಾರವಾಡಕ್ಕೆ, ಯೋಗ ಮತ್ತು ಪ್ರಕೃತಿ. ಹಾಂ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಅಥವಾ ನಿಮ್ಮ ಹತ್ತಿರದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಇಲಾಖೆಗೆ ಭೇಟಿ ನೀಡಬಹುದು ಸರ್.
0: ಮೇಡಮ್, ಹಲೋ
1: ಹಲೋ, ಡಾಕ್ಟರ್ನ ಭೇಟಿ ಆಗೋದಿದ್ರೆ ಎಸ್ ಡಿ ಎಂ ಆಸ್ಪತ್ರೆಗೆ ಬಂದು ಭೇಟಿ ಆಗಬಹುದು, ಇಲ್ದಿದ್ರೆ ನಿಮ್ಮ ಹತ್ತಿರದ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಭೇಟಿ ಕೊಡಿ, ಆಯ್ತಾ?
0: ಡಾಕ್ಟರ್
1: ಮಲ್ಲಿಕಾರ್ಜುನ ಗೌಡ,
0: ಅರಳಿಹಳ್ಳಿ.
1: ಹಲೋ ನಮಸ್ತೆ, ಹೇಳ್ರಿ.
2: ಹಾಂ, ಅಂತ ಏನಿಲ್ಲ ಸರ್, ಬಟ್ ಅದು ನಿಮ್ಮ ದೇಹದ ಸ್ಥಿತಿಗೆ ಅನುಗುಣವಾಗಿ ಹೋಗುತ್ತೆ ಸರ್. ನಿಮ್ಗೇನು ಸಮಸ್ಯೆ ಇದೆ, ಹೆಲ್ತ್ ಸಮಸ್ಯೆ ಇದೆ ಅಲ್ಲ, ನಾವು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಹಾಲನ್ನು ಯಾವತ್ತೂ ಇದು ಮಾಡಲ್ಲ. ಸೊ ನಾವು ಅದನ್ನು ಸ್ವಲ್ಪ ಇದು ಮಾಡ್ತೇವೆ, ತಗೋಬೇಡಿ ಅಂತಲೇ ಹೇಳ್ತೇವೆ.
3: ಮೊಸರು ಅದು ಅಪಾಯ ಏನ್ರಿ?
2: ಮೊಸರು ಮಜ್ಜಿಗೆ ಒಳ್ಳೆಯದು, ಬಟ್ ಇಂಥ ಒಂದು ಅಲರ್ಜಿಕ್, ಎಸ್ಪೆಷಲಿ ಈ ಅಸ್ತಮಾ ಇರೋರಿಗೆ ಅಥವಾ ಯಾವುದೇ ಶ್ವಾಸಕೋಶದ ತೊಂದರೆ ಇರೋರಿಗೆ ಡೈರಿ ಪ್ರಾಡಕ್ಟ್ಸ್ ಕಂಪ್ಲೀಟ್ ಆಗಿ ಬಂದ್ ಮಾಡೋದು ಒಳ್ಳೇದು.
3: ಅಲ್ಲ, ಲೈಟಾಗಿ ಏನು ಯೂಸ್ ಮಾಡಿದ್ರೆ ಏನು ತೊಂದರೆ ಇಲ್ಲ
2: ಸರ್? ಹೇಗೆ ಅಂದರೆ, ಟ್ರಿಗ್ಗರ್ ಅಂದರೆ ಒಂದು ಸ್ವಲ್ಪ ಹೋದ್ರೂ ಅದು ಪೂರ್ತಿ ವಾತಾವರಣನೇ ಕೆಡಿಸುತ್ತೆ ಸರ್. ಸ್ವಲ್ಪ ತಗೊಳ್ಳೋದು ಅಂತ ಇಲ್ಲ, ಸ್ವಲ್ಪ ಆದರೂ ಕೂಡ ಇಡೀ ವಾತಾವರಣನೇ ಕೆಡಿಸ್ಬಿಡುತ್ತೆ. ಓಕೆ.
1: ಹಲೋ,
4: ನಮಸ್ಕಾರ ರೀ ಮೇಡಮ್.
1: ನಮಸ್ಕಾರ, ಹೇಳಿ.
4: ನಾವು ಬೆಳಗಾವಿ ಜಿಲ್ಲೆಯಿಂದ ಮಾತಾಡ್ತೀವಿ ರೀ.
1: ಪ್ರಶ್ನೆ ಕೇಳಿ.
4: ಅಸ್ತಮ ಬರಕ್ ಕಾರಣ ಏನ್ರಿ ಡಾಕ್ಟರ್ ಸರ್?
2: ಅದೇ ಸರ್, ಅಸ್ತಮ ಬರಲಿಕ್ಕೆ ಕಾರಣ ಅಂದ್ರೆ ಹೊರಗಿನ ಡಸ್ಟ್ ಅಲರ್ಜಿ ಆಗಿರ್ಬೋದು, ಅಥವಾ ನಿಮ್ಮ ರೋಗ ನಿರೋಧಕ ಶಕ್ತಿ ಏನಾದರೂ ಕಮ್ಮಿ ಇದ್ದಾಗ, ಅಥವಾ ನಿಮಗೆ ಯಾವುದಾದ್ರೂ ಫುಡ್ ಅಲರ್ಜಿ ಆದರೆ, ಅಥವಾ ನೀವು ವರ್ಕ್ ಮಾಡುವಂಥ ಸ್ಥಳ ಅದರಲ್ಲಿ ಆ ವಾತಾವರಣ ಸರಿ ಇಲ್ಲ ಅಂದರೆ ಈ ಒಂದು ಸಮಸ್ಯೆಗಳು ಕಾರಣ ಇರುತ್ತೆ ಸರ್.
1: ಹಲೋ
5: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಪ್ರಶ್ನೆ ಕೇಳಿ.
5: ಆನಂದ್ ಕುಮಾರ್ ಅಂತ, ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯಿಂದ.
1: ಹೇಳಿ ಆನಂದ್ ಕುಮಾರ್.
5: ನಮಗೆ ಗಂಟ್ಲು ಕೆರೆತ ಆಗ್ತದೆ ಬೆಳಗಿನ ಟೈಮಲ್ಲಿ, ಬೆಳಗಿನ ಮಂಜುಗೆ, ಅದಕ್ಕೆ ಏನು ಮೆಡಿಸಿನ್ ತಗೋಬೇಕು ಅಂತ.
2: ಸರ್, ನನಗೆ ಕ್ಲಿಯರ್ ಆಗಿ ಅರ್ಥ ಆಗಲಿಲ್ಲ ನಿಮ್ಮ ಪ್ರಶ್ನೆ.
5: ಅಂದರೆ ಅಲರ್ಜಿ, ಗಂಟ್ಲು ಕೆರೆತ ಆಗ್ತದೆ ಜಾಸ್ತಿ, ಶೀತ ಆದಾಗ.
2: ಓಕೆ,
5: ಅದು ಅಸ್ತಮಾನ ಇಲ್ಲ ಅದು ಬೇರೆ ಪ್ರಾಬ್ಲಮ್ ಅಂತ?
2: ಇಲ್ಲ ಸರ್, ಅದು ಅಸ್ತಮ ಅಂತ ಇದಾಗಲ್ಲ. ನಿಮಗೆ ಉಸಿರಾಟದ ತೊಂದರೆ ಆಗಲ್ಲ ಅಲ್ವಾ?
5: ಹಾಂ, ಆಗಲ್ಲ ಆಗಲ್ಲ.
2: ಹಾಂ, ಅದು ಅಸ್ತಮ ಅಲ್ಲ ಸರ್, ಅದು ಅಲರ್ಜಿ, ಜಸ್ಟ್ ನಾರ್ಮಲ್ ಅಲರ್ಜಿ ಸರ್ ಅದು. ಓಕೆ,
5: ಆದಷ್ಟು
2: ಹಾಂ, ತಂಪಾದ ಒಂದು ತಂಪು ನೀಡುವಂಥ ಪದಾರ್ಥಗಳನ್ನು ಸ್ವಲ್ಪ ಕಮ್ಮಿ ಮಾಡಿ ಸರ್ ಬೆಳಿಗ್ಗೆ ಎದ್ದಾಗ. ಆದಷ್ಟು ಟೀ ಆಗಲಿ ಕಾಫಿ ಆಗಲಿ ಇದನ್ನು ಬಂದ್ ಮಾಡಿ. ಸೊ ಹೆಚ್ಚು ಕಷಾಯಗಳನ್ನು ತಗೊಳ್ಳಿ ಸರ್. ನಾರ್ಮಲ್ ನಿಮ್ಮ ಮನೆಯಲ್ಲಿರುವಂಥ ಒಂದು ಮಸಾಲೆ ಪದಾರ್ಥಗಳನ್ನು ಯೂಸ್ ಮಾಡಿ ಆ ಕಷಾಯ ಮಾಡ್ಕೊಂಡು ತೊಗೊಂಡ್ರೇ ಸಾಕು, ಯಾವುದೇ ಅಲರ್ಜಿ ಆಗಲಿ ಹೋಗುತ್ತೆ.
1: ಹಲೋ
6: ಹಲೋ,
1: ಹೇಳಿ.
6: ಮಂಜುನಾಥ್ ನಾಳೆ ಹಳೆ ಹುಬ್ಳಿಯಿಂದ ಮಾತಾಡೋದೆ.
1: ಕೇಳ್ರಿ ಪ್ರಶ್ನೆ.
6: ಟ್ರೀಟ್ಮೆಂಟ್ ಏನಾದ್ರು ಕೇಳಬೇಕಿತ್ತು
2: ಸರ್? ವಿಧ ವಿಧವಾದ ಚಿಕಿತ್ಸೆ ಇದೆ. ಮೊದಲಿಗೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಚೇಂಜ್ ಮಾಡ್ತೇವೆ ಬಂದ ತಕ್ಷಣ, ಅದಾದಮೇಲೆ ಯೋಗ ಕ್ರಿಯೆಗಳನ್ನು ಮಾಡಿಸ್ತೇವೆ ಸರ್. ಮತ್ತು

0: ನ್ಯಾಚುರೋಪತಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಕೆಲವು ಅಸ್ತಮ ಬಾತಾಗಿ ನೀರಿನ ಚಿಕಿತ್ಸೆಗಳು ಅಂತ ಹೇಳ್ತೇವೆ, ಅದುಗಳನ್ನು ಕೊಡ್ತೇವೆ ಸರ್. ಆದಮೇಲೆ ಕೆಲವೊಂದಿಷ್ಟು ನಿಮ್ಮ ಒಂದು ಹೇಗೆ ಬಂದಿದೆ ಅದು ಅಸ್ತಮ, ಯಾವ ಕಾರಣದಿಂದ ಬಂದಿದೆ, ಅದರ ಅನುಗುಣವಾಗಿ ಸ್ಪೆಷಲ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಆಗಿರ್ಬೋದು, ಬೇರೆ ವಿಧ ವಿಧವಾದ
1: ಟ್ರೀಟ್ಮೆಂಟ್
0: ಇರುತ್ತೆ ಸರ್. ಅದು ನಿಮ್ಮ ರಕ್ತ ಪರೀಕ್ಷೆ ಮೇಲೆ ಹೋಗುತ್ತೆ, ಆ ರಕ್ತ ಪರೀಕ್ಷೆ ಮಾಡ್ತೇವೆ, ಅದೇ ನಾ ಹೇಳಿದ್ರ ಹಾಗೆ. ಹೀಗೆ ಅಲರ್ಜಿಯಿಂದ ಬಂದಿದ್ದಾದರೆ IgE ಅನ್ನೋ ಅಂಶವನ್ನು ಒಂದು ರಕ್ತ ಪರೀಕ್ಷೆಯಲ್ಲಿ ನೋಡಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೇವೆ. ಇಲ್ಲ ನಿಮ್ಮ ಕರಳಿನ ಸಮಸ್ಯೆಯಿಂದ ಬಂದಿದ್ದಾದರೆ ಕರಳಿಗೆ ಟ್ರೀಟ್ಮೆಂಟ್ ನೀಡ್ತೇವೆ. ಸೊ ಅದ್ರ ಪ್ರಕಾರ ಏನಾಗುತ್ತೆ ಅದು ಸರಿ ಹೋಗ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸರ್, ಸಡನ್ನಾಗಿ ವೀಝಿಂಗ್ ಸೌಂಡ್ ಬರುತ್ತೆ ನಿಮಗೆ ಕೇಳಿಸುತ್ತೆ, ಅದು ಸುಯಿ ಸುಯಿ ಅಂತ ಸೌಂಡ್ ಬರೋದಾಗಲಿ, ಅಥವಾ ಪರ್ಟಿಕ್ಯುಲರ್ ನಿಮ್ಗೆ ಅಬ್ಸರ್ವ್ ಮಾಡಿರ್ತಾರೆ ಆಯಾ ಸಮಯ ಆಗಿರ್ಬೋದು, ಆ ಸಮಯದಲ್ಲೇ ಏನಾಗುತ್ತೆ ಉಸಿರಾಟದ ತೊಂದರೆ ಆಗುತ್ತೆ.
2: ಹಲೋ ಹಲೋ ಮಾತಾಡಿ. ಡಾಕ್ಟ್ರಿ ಈ ಅಂದರೆ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ. ಹಲೋ ನಮಸ್ತೆ
3: ಸರ್. ಈ ನ್ಯಾಚುರಲಿ ಫಿಸಿಕಲ್ ಎಕ್ಸಸೈಸ್ ಮಾಡಲಿಲ್ಲ ಅಂದ್ರೆ, ಯೋಗ ಮಾಡಿದ್ರು ಫಿಸಿಕಲ್ ಎಕ್ಸಸೈಸ್ ಮಾಡೋ ಕಡೆ ಮಾಡಲಿಲ್ಲ ಅಂದ್ರೆ ಸರ್ಜರಿ ಇಸ್ ಅದರ್ ಆಪ್ಷನ್ ಅಲ್ಲ ಆಪ್ಷನ್, ಸರ್ಜರಿ ಮಸ್ಟ್ ಆಗ್ತದಲ್ಲ.
0: ಸರ್ಜರಿ ಅಸ್ತಮಾಗೆ ಸರ್ಜರಿ ಅಂತ ಇಲ್ಲ ಸರ್, ನೀವು ಹೇಳೋ ಪ್ರಕಾರ. ಸೊ ಇದನ್ನ ಈ ಥರ
2: ನಾನು ಆಗಲೇ ಒಂದು ಪ್ರಶ್ನೆ ಕೇಳೋಣ ಅನ್ಕೊಳ್ತಾ ಇದ್ದೆ ನಾವು, ಅಂದರೆ ಯಾವ ಆಹಾರ ತೆಗೆದುಕೊಂಡ್ರೆ IgE ಆ್ಯಂಟಿಬಾಡಿ ಹೆಚ್ಚು ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಅಂತ?
0: ಹಾಂ, ಅಂದರೆ ಆ್ಯಕ್ಚುಲಿ ಆಲ್ರೆಡಿ ಉತ್ಪತ್ತಿ ಜಾಸ್ತಿ ಆಗಿರುತ್ತೆ ಮ್ಯಾಮ್, ಅದನ್ನು ನಾವು ಕಮ್ಮಿ ಮಾಡಬೇಕು. ಓಕೆ, ಅದಕ್ಕೆ ಏನು ಮಾಡ್ತೇವೆ, ಕರಳಿಗೆ ಸಂಬಂಧಿತಾದಂಥ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಫಸ್ಟ್ ಪ್ರೊವೈಡ್ ಮಾಡ್ತೇವೆ ಸರ್. ಆಮೇಲೆ ಮ್ಯಾಮ್, ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವಂಥ ವೈಟಮಿನ್ ಸಿ ಆಹಾರ ಪದಾರ್ಥಗಳನ್ನು ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ತೇವೆ. ಸದ್ಯದ ಮಟ್ಟಿಗೆ ಎಲ್ಲ ಡೈರಿ ಪ್ರಾಡಕ್ಟ್ಸ್ ಮತ್ತು ಕಾಳುಗಳಾಗಲಿ, ಸೊ ಅವುಗಳನ್ನು ಅವಾಯ್ಡ್ ಮಾಡಿಸಿರ್ತೀವಿ. ನಂತರ ರೀಇಂಟ್ರಡ್ಯೂಸ್ ಮಾಡ್ತೀವಿ ಸ್ಲೋಲಿ ಸ್ಲೋಲಿ, ಅವರ ಒಂದು ಊಟದಲ್ಲಿ ಇದು ಮಾಡ್ತೇವೆ. ಸೊ ಆಮೇಲೆ ಹೆಚ್ಚು ಏನಂದರೆ ಈ ಗೋಧಿಯ ಅಂಶ ಇರುವಂಥ, ಸೊ ಅದು ತುಂಬಾ ಹೆಚ್ಚೀಗ ಕಂಡು ಬರ್ತಾ ಇದೆ ಮ್ಯಾಮ್. ವೀಟಲ್ಲಿರುವಂಥ ಗ್ಲೂಟನ್ ಸೆನ್ಸಿಟಿವಿಟಿ ಅಂತ ಹೇಳ್ತೇವೆ, ಅದರಿಂದನೂ ಕರಳಿನ ಒಂದು ಇನ್ಫ್ಲಾಮೇಷನ್ ಆಗಿ ಅದು ಶ್ವಾಸಕೋಶಕ್ಕೆ ತೊಂದರೆ ಮಾಡುವಂಥ.
2: ಹಲೋ
4: ಹಲೋ
2: ಹೇಳಿ
4: ಮೇಡಮ್. ಅವರು ಒಂದು ಇಬ್ಬರು ಮೈಂಡ್ ಇದ್ದಾರೆ ಅವರ ಕ್ವಾಲ್.
2: ಹಲೋ ಹಲೋ
0: ನಮಸ್ತೆ ಮ್ಯಾಮ್, ಕೇಳಿ.
5: ತಾವೀಗ ಅಸ್ತಮಾಕ್ಕೆ ಚಿಕಿತ್ಸೆ ಹೇಳ್ತಾ ಇದ್ರಿ ನೈಸರ್ಗಿಕ ನ್ಯಾಚುರೋಪತಿದ, ಈಗ ತಾವು ಜಲ್ನೇತಿ ಸೂತ್ರನೇತಿ ಹೇಳಿದ್ರಿ, ಅದ್ರ ಜೊತೆಗೆ ಆಯುರ್ವೇದಿಕ್ ಪ್ರೊಡಕ್ಟ್ಸ್ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಿದ್ರಿ?
0: ಹಾ, ಅಂದ್ರೆ ನಮ್ಮದು ಫಂಕ್ಷನಲ್ ಮೆಡಿಸನ್ ಅಂತ ಇರುತ್ತೆ. ಹಾ, ಅದು ಒಂದು ನ್ಯೂಟ್ರಿಷನಲ್ಲು, ನಿಮ್ಮ ಒಂದು ಏನು ಪೋಷಕಾಂಶದ ಇರೋವಂಥದ್ದೇ ಮಾಡಿರುವಂಥ ಟ್ಯಾಬ್ಲೆಟ್ಸ್ಗಳನ್ನು ಕೊಡುವಂಥದ್ದು, ಅದು ಯಾವುದೇ ಮೆಡಿಸನ್ ಅಲ್ಲ, ಅದು ನ್ಯಾಚುರಲ್ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ನೇ ನಿಮ್ಗೆ ಕೊಡುವಂಥದ್ದು.
5: ಈಗ ಇದು ಎಲ್ಲ ಜಸ್ಟ್ ಒಂದು ಬೇಗ ತಗೋತಾರೆ ಹಿಂಗ್ ಕೆಮ್ಮ ಬಂದ್ರೆ ಈ ತರ ಎಲ್ಲ ಅಲ್ಲ, ಅದು ನ್ಯಾಚುರಲ್ ಅಂತ ಏನು?
0: ಹಾ, ಅದು ಕೂಡ ನಾವು ಹೇಳ್ತೇವೆ, ಆದ್ರೆ ಯಾವುದೇ ರೀತಿಯಾಗಿ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಆ ತರದಾಗಿ ಆಯುರ್ವೇದದ ನಾವು ಹೇಳಲ್ಲ, ಬಟ್ ನೀವು ಮನೆಯಲ್ಲೇ ಮಾಡುವಂತ ಮನೆ ಮದ್ದನ್ನ ನಿಮ್ಗೆ ಹೇಳ್ತೇವೆ.
5: ಮೇಡಮ್ ಸಿವಿಯರ್ ಇದ್ದು ಸ್ವಲ್ಪ ಕಡಿಮೆ ಆಗಿರ್ತದಲ್ರಿ ಮೇಡಮ್, ಆ ನ್ಯಾಚುರೋಪತಿ ಸೆಂಟರ್ ಇದು ಅಸ್ಮಾತು ಆ ಟೈಮಿ ಬಹಳ ಸುಸ್ತು ತೊಂದ್ರೆ ಆ ಉಸಿರಾಡಿಕೆ ಸ್ವಲ್ಪ ರಿಕವರಿ ಆಗ್ತಿರ್ತಲ್ಲ ಆ ಟೈಮಿ ನ್ಯಾಚುರೋಪತಿ ಸೆಂಟರ್ ಬರ್ಬೋದಾ?
0: ಹೇಳಿ. ಫಸ್ಟ್ ಏನಿದೆ ಅಲ್ಲ, ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಆಗಬೇಕು ಮ್ಯಾಮ್, ತದನಂತರ ನಾವು ಟೇಕ್ ಆಫ್ ಮಾಡ್ತೀವಿ, ನಾವು ತಗೊಳ್ತೇವೆ.
5: ಮೇಡಮ್ ಈಗ ಮತ್ತೆ ಆಸನಗಳನ್ನ ಎಲ್ಲ ಹೇಳ್ತೀರೇನ್ರಿ ಮೇಡಮ್?
0: ಆಸನ ಆಗಿರ್ಬೋದು, ಕ್ರಿಯಾ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಎಲ್ಲಾನು ನಿಮ್ಗೆ ಅಲ್ಲಿ ಕಲಿಸ್ಕೊಡತ್ತೆ ಆ ಸೆಂಟರ್.
2: ಕೇಳಿದ್ರಲ್ಲ ಕೇಳಿದ್ರೆ ಇಷ್ಟೊತ್ತು ದಮ್ಮು ವಿಷಯದ ಕುರಿತಂಗೆ, ಅಸ್ತಮಾ ಕುರಿತಂಗೆ ಇವತ್ತಿನ SDM ಆರೋಗ್ಯ ಸಂವಾದ ಕಾರ್ಯಕ್ರಮವನ್ನು ಕೇಳಿದ್ರಿ. ಭಾಗವಹಿಸಿದ ತಜ್ಞರು ಡಾಕ್ಟರ್ ಮಲ್ಲಿಕಾರ್ಜುನ ಗೌಡ ಅರಳಿಹಳ್ಳಿ ಅವರು. ಇವರು ಸೋಮವಾರದಿಂದ ಶನಿವಾರ ತನಕ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836 ಇದು ಕೋಡ್ ಸಂಖ್ಯೆ, 246 8 1

4-2 ಇದು ದೂರವಾಣಿ ಸಂಖ್ಯೆ. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆಗಳನ್ನು ಬರ್ಕೊಳ್ರಿ. 2477777 232-1000 ಅಥವಾ 718-700. ಈ ವಾರದ ಪ್ರಶ್ನೆಯನ್ನು ಬರೆದುಕೊಳ್ಳ್ರಿ. ರಕ್ತದಲ್ಲಿನ ಯಾವ ಕಣವನ್ನು ಪರೀಕ್ಷೆ ಮಾಡಿ ಅದಕ್ಕೆ ತಕ್ಕ ಹಾಗೆ ಚಿಕಿತ್ಸೆ ನೀಡಿದ್ದಲ್ಲಿ ಅಸ್ತಮಾ ಸಂಪೂರ್ಣ ಸರಿ ಹೋಗುತ್ತದೆ. ಪ್ರಶ್ನೆ ಮತ್ತೊಮ್ಮೆ. ರಕ್ತದಲ್ಲಿನ ಯಾವ ಕಣವನ್ನು ಪರೀಕ್ಷೆ ಮಾಡಿ ಅದಕ್ಕೆ ತಕ್ಕ ಹಾಗೆ ಚಿಕಿತ್ಸೆ ನೀಡಿದ್ದಲ್ಲಿ ಅಸ್ತಮಾ ಸಂಪೂರ್ಣ ಸರಿ ಹೋಗುತ್ತದೆ. ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳುಹಿಸುವವರ ಸಂಪೂರ್ಣ ವಿಳಾಸದೊಂದಿಗೆ ಈಗ ಹೇಳುವ ವಿಳಾಸಕ್ಕೆ ಕಳುಹಿಸ್ರಿ. ಪ್ರಾಂಶುಪಾಲರು, ಎಸ್ಡಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 5800009. ವಿಳಾಸ ಮತ್ತೊಮ್ಮೆ. ಪ್ರಾಂಶುಪಾಲರು, ಎಸ್ಡಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 5800009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ಇನ್ನು 21-4-2026 ಕೇಳಿದ ಪ್ರಶ್ನೆ ಹೀಗಿದೆ. ಯಾವ ಪರೀಕ್ಷೆಯಿಂದ ನೇಗ್ಲೇರಿಯಾ ಫೌಲೇರಿ ಕಾಯಿಲೆಯನ್ನು ಪತ್ತೆ ಹಚ್ಚಬಹುದು? ಸರಿಯಾದ ಉತ್ತರ, ಪಿಸಿಆರ್ ಪರೀಕ್ಷೆಯಿಂದ ನೇಗ್ಲೇರಿಯಾ ಫೌಲೇರಿ ಕಾಯಿಲೆಯನ್ನು ಪತ್ತೆ ಹಚ್ಚಬಹುದು. ಸರಿಯಾಗಿ ಉತ್ತರಿಸಿ ಬಹುಮಾನವನ್ನು ಗಳಿಸಿದವರು ರಾಜ್ಕುಮಾರ್, ಕೆರಾಫ್ ಕೋಟ್ಯಾಳ್ ವೀರಪ್ಪ, ಪುಣಜೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ, ಪಿನ್ 577526. ರಾಜ್ಕುಮಾರ್ ಅವರಿಗೆ ಅಭಿನಂದನೆಗಳು. ನಿಮಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳುಹಿಸಲಾಗುತ್ತದೆ. ಮುಂದಿನ ಮಂಗಳವಾರದ ವಿಷಯ, ಲೂಪಸ್ ಒಂದು ಸ್ವಯಂ ಪ್ರತಿರೋಧಕ ರೋಗ. ಭಾಗವಹಿಸುವ ತಜ್ಞರು ಡಾಕ್ಟರ್ ರಾಹುಲ್ ಬಿಸ್ರಳ್ಳಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಇದುವರೆಗೆ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಅಸ್ತಮಾ ಕಾಯಿಲೆ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಸಲಹೆ ಸೂಚನೆ ನೀಡಿದವರು ಡಾಕ್ಟರ್ ಮಲ್ಲಿಕಾರ್ಜುನ ಗೌಡ ವಿ ಅರಳಿಹಳ್ಳಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಜಿ ಸುರೇಖಾ ಸುರೇಶ್. ತಾಂತ್ರಿಕ ಸಹಕಾರ ನೀಡಿದವರು ಅನಿಲ್ ಹಂಚಿನ್ಮನಿ ಹಾಗೂ ನಾಗರಾಜ್ ಭಟ್.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ.
1: ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ
2: ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
1: ಸಮಾಜದ ಎಲ್ಲರ ಸೇವೆಯಲ್ಲಿ
2: ಎಸ್ಡಿಎಂ ಆಸ್ಪತ್ರೆ.
3: ಈಗ ಸೂಪರ್ ಸ್ಪೆಷಾಲಿಟಿ ಸೇವೆಗಳಿಗಾಗಿ ಮಂಜುಶ್ರೀ ಬ್ಲಾಕ್,
4: ಸ್ವರೂಪ ಶಸ್ತ್ರಚಿಕಿತ್ಸೆ ಹಾಗೂ ಪುನರ್ರಚನಾ ಶಸ್ತ್ರಚಿಕಿತ್ಸಾ ವಿಭಾಗ,
3: ನರಗಳ ಶಸ್ತ್ರಚಿಕಿತ್ಸಾ ವಿಭಾಗ,
4: ನರರೋಗ ಚಿಕಿತ್ಸಾ ವಿಭಾಗ,
3: ಮೂತ್ರಜನಕಾಂಗ ಶಸ್ತ್ರಚಿಕಿತ್ಸಾ ವಿಭಾಗ,
4: ಮುಂದುವರೆದ ಮೂಳೆ ಚಿಕಿತ್ಸಾ ವಿಭಾಗ,
3: ಹೃದಯ ರೋಗ ಚಿಕಿತ್ಸಾ ವಿಭಾಗ,
4: ಹೃದಯ ಮತ್ತು ಎದೆಗೂಡಿನ ಶಸ್ತ್ರಚಿಕಿತ್ಸಾ ವಿಭಾಗ,
3: ಮೂತ್ರಜನಕಾಂಗ ಚಿಕಿತ್ಸಾ ವಿಭಾಗ,
4: ಜೀರ್ಣಾಂಗ ಚಿಕಿತ್ಸಾ ವಿಭಾಗ,
3: ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗ,
4: ಅರ್ಬುದ ರೋಗ ಚಿಕಿತ್ಸಾ ವಿಭಾಗ,
3: ಸಂಧಿವಾತ ಚಿಕಿತ್ಸಾ ವಿಭಾಗ,
5: ಎಂಡೋಕ್ರೈನಾಲಜಿ ವಿಭಾಗ,
4: ರಕ್ತದ ಅರ್ಬುದ ವಿಭಾಗ,
5: ಸಂತಾನಹೀನತೆ ಚಿಕಿತ್ಸೆ.
4: ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಎಸ್ಡಿಎಂ ಪಾಲಿಕ್ಲಿನಿಕ್, ಅತ್ಯಾಧುನಿಕ ತಂತ್ರಜ್ಞಾನ, ಅವಿರತ ಸೇವೆಗಾಗಿ
3: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
1: ಧಾರವಾಡ.
0: ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಮಳೆಗಾಲದಲ್ಲಿ ಜಾನುವಾರುಗಳ ರಕ್ಷಣೆ ಕುರಿತು ಗದುಗಿನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಸಿದ್ದಲಿಂಗಯ್ಯ ಹಿರೇಮಠ್ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸಲಿದ್ದಾರೆ ಕುಮಾರ್ ಅಗಡಿ. ನಂತರ ರೋಣ್ ತಾಲೂಕಿನ ಕೊತ್ತಬಾಳದ ಶಂಕರಪ್ಪ ರಾಮಪ್ಪ ಸಂಕಣ್ಣವರ್ ಮತ್ತು ಸಂಗಡಿಗರಿಂದ ಒಡಬುಗಳನ್ನು ಕೇಳುತ್ತೀರಿ. ಮತ್ತೆ ನಾಳೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆ ಕೇಳುತ್ತೀರಿ.

0: ಮರಕ್ಕೆ ನೀಡುವ ಕೊಡಲಿಯೇಟು, ಮನುಷ್ಯನ ಬಾಳಿಗೆ ಚಾಟಿಯೇಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ.
1: ಮಲೆನಾಡಿನ ಹಕ್ಕಿಯೇ ಬಾ,
2: ಕಾಡಲಿ ತುಂಬಿರಲು ತರುಲತೆ ನಾಡಲಿ ನಲಿಯುವುದು

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತ ಮೂರನೇ ಜಂಟಿ ಸಮಿತಿ ಸಭೆ. ಭಾರತ ಪ್ರವಾಸದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ನಾಳೆ ರಾಷ್ಟಪತಿ ಮತ್ತು ಪ್ರಧಾನಿಯವರೊಂದಿಗೆ ಮಹತ್ವದ ಚರ್ಚೆ. ಭಾರತೀಯ ಸೇನೆಗೆ 5 ಭೂ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಖರೀದಿಗೆ ರಕ್ಷಣಾ ಸಚಿವಾಲಯ ಬಿಇಎಲ್ನೊಂದಿಗೆ ಒಪ್ಪಂದ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಶಾಸಕಾಂಗ ನಾಯಕರಾಗಿ ಜೋಸೆಫ್ ವಿಜಯ್ ಸರ್ವಾನುಮತದಿಂದ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತಾದ ಮೂರನೇ ಜಂಟಿ ಸಮಿತಿ ಸಭೆ ಇಂದು ದೆಹಲಿಯ ಭಾರತ್ ಮಂಟಪಂನಲ್ಲಿ ನಡೆಯಿತು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಮತ್ತು ಜಪಾನ್ನ ಆರೋಗ್ಯ ರಕ್ಷಣಾ ನೀತಿಯ ಉಸ್ತುವಾರಿ ಸಚಿವೆ ಕಿಮಿ ಒನೋಡಾ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ನಿಯೋಗವನ್ನು ಸ್ವಾಗತಿಸಿದ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ, ಭಾರತ ಮತ್ತು ಜಪಾನ್ ಪರಸ್ಪರ ವಿಶ್ವಾಸ ಮತ್ತು ಭವಿಷ್ಯದ ಹಂಚಿಕೆಯ ದೂರದೃಷ್ಟಿಯನ್ನು ಆಧರಿಸಿದ ಪಾಲುದಾರಿಕೆಯನ್ನು ಹಂಚಿಕೊಂಡಿವೆ ಎಂದು ಮಾಹಿತಿ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಆರೋಗ್ಯ ಕ್ಷೇತ್ರದಲ್ಲಿ ಸಹಯೋಗವನ್ನು ಬಲವರ್ಧನೆಗೊಳಿಸಲು ಮತ್ತು ನೂತನ ಪಾಲುದಾರಿಕೆಗಳನ್ನು ಬೆಳೆಸಲು ಎರಡೂ ದೇಶಗಳ ಹಂಚಿಕೆಯ ಬದ್ದತೆಯನ್ನು ಸಭೆ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಆರೋಗ್ಯ ರಕ್ಷಣೆಯಲ್ಲಿ ಭಾರತ ಜಪಾನ್ ಸಹಕಾರವು ಆರೋಗ್ಯ ರಕ್ಷಣೆ ಮತ್ತು ಸ್ವಾಸ್ಥ್ಯದಲ್ಲಿನ ಸಹಕಾರ ಒಪ್ಪಂದ ಹಾಗೂ ಆರೋಗ್ಯ ವ್ಯವಸ್ಥೆಗಳನ್ನು ಬಲಪಡಿಸುವ, ಲಭ್ಯತೆಯನ್ನು ಸುಧಾರಿಸುವ ಮತ್ತು ಉತ್ತಮ ಆರೋಗ್ಯ ಫಲಿತಾಂಶಗಳಿಗಾಗಿ ನಾವೀನ್ಯತೆಯನ್ನು ಉತ್ತೇಜಿಸುವ ಹಂಚಿಕೆಯ ದೂರದೃಷ್ಟಿಯಿಂದ ಮಾರ್ಗದರ್ಶಿಸಲ್ಪಟ್ಟಿವೆ ಎಂದು ಅವರು ಹೇಳಿದರು. ಭಾರತ ಮತ್ತು ಜಪಾನ್ ನಡುವಿನ ದೀರ್ಘಕಾಲೀನ ಮತ್ತು ಬಹುಮುಖಿ ಸಂಬಂಧವನ್ನು ಪ್ರಮುಖವಾಗಿ ಪ್ರಸ್ತಾಪಿಸಿದ ಸಚಿವ ಜೆಪಿ ನಡ್ಡಾ, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ಮಾರ್ಗದರ್ಶಿ ತತ್ವದ ಅಡಿಯಲ್ಲಿ ಸಮಗ್ರ ಅಭಿವೃದ್ದಿಗೆ ಭಾರತದ ಬದ್ದತೆಯನ್ನು ಪುನರುಚ್ಚರಿಸಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಜಪಾನ್ ಉಸ್ತುವಾರಿ ಸಚಿವೆ, ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಸಂಶೋಧನೆಯ ಮೂಲಕ ಆರೋಗ್ಯ ರಕ್ಷಣಾ ಸಹಕಾರವನ್ನು ಮುಂದುವರಿಸುವಲ್ಲಿ ಜಪಾನ್ನ ನಿರಂತರ ಸಹಭಾಗಿತ್ವವನ್ನು ಮತ್ತು ದ್ವಿಪಕ್ಷೀಯ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ವ್ಯಕ್ತಪಡಿಸಿದರು. ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರು ತಮ್ಮ ಮೊದಲ ಭಾರತ ಭೇಟಿಗಾಗಿ ನವದೆಹಲಿಗೆ ಆಗಮಿಸಿದ್ದಾರೆ. ಅವರನ್ನು ಗೃಹ ವ್ಯವಹಾರಗಳ ರಾಜ್ಯ ಸಚಿವ ನಿತ್ಯಾನಂದ ರೈ ಬರಮಾಡಿಕೊಂಡರು. ಈ ಭೇಟಿ ಭಾರತ ಮತ್ತು ವಿಯೆಟ್ನಾಂ ನಡುವಿನ ಬಹುಮುಖಿ ಮತ್ತು ದೃಢವಾದ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಇದಕ್ಕೂ ಮೊದಲು ಬಿಹಾರದ ಬೋಧ್ಗಯಾದಲ್ಲಿರುವ ವಿಶ್ವಪ್ರಸಿದ್ದ ಮಹಾಬೋಧಿ ದೇವಾಲಯಕ್ಕೆ ಇಂದು ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರು ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ಪವಿತ್ರ ಬೋಧಿ ವೃಕ್ಷದ ಕೆಳಗೆ ಧ್ಯಾನ ಮಾಡುವ ಮೂಲಕ ಅವರು ಭಗವಾನ್ ಬುದ್ಧನಿಗೆ ನಮನ ಸಲ್ಲಿಸಿದರು. ನಂತರ ಅಧ್ಯಕ್ಷ ಟೋ ಲಾಮ್ ವಿಯೆಟ್ನಾಂ ಮಠಕ್ಕೆ ಭೇಟಿ ನೀಡಿದರು. ಅಲ್ಲಿ ಅವರು ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು. ಅಧ್ಯಕ್ಷ ಟೋ ಲಾಮ್ ಅವರಿಗೆ ನಾಳೆ ರಾಷ್ಟಪತಿ ಭವನದ ಮುಂಭಾಗದಲ್ಲಿ ಔಪಚಾರಿಕ ಸ್ವಾಗತ ನೀಡಲಾಗುವುದು. ನಂತರ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅಧ್ಯಕ್ಷ ಟೋ ಲಾಮ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಟೋ ಲಾಮ್ ಅವರೊಂದಿಗೆ ದ್ವಿಪಕ್ಷೀಯ ಸಂಬಂಧ, ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ವ್ಯಾಪಕ ಚರ್ಚೆ ನಡೆಸಲಿದ್ದಾರೆ. ಈ ನಡುವೆ ಇತರ ಭಾರತೀಯ ಗಣ್ಯರು ಸಹ ಅಧ್ಯಕ್ಷ ಟೋ ಲಾಮ್ ಅವರನ್ನು ಭೇಟಿ ಮಾಡುವ ನಿರೀಕ್ಷೆ ಇದೆ. ಭಾರತೀಯ ಸೇನೆಗೆ ಕನಿಷ್ಠ ಶೇಕಡ 72% ಸ್ಥಳೀಯ ವಿಷಯವನ್ನು ಹೊಂದಿರುವ 5 ನೆಲ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳ ಖರೀದಿಗಾಗಿ ರಕ್ಷಣಾ ಸಚಿವಾಲಯ ಹೈದರಾಬಾದ್ನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ಇಂದು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಖರೀದಿ ವಿಭಾಗದ ಅಡಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಎಂದು ಸಚಿವಾಲಯ ತಿಳಿಸಿದೆ. ಈ ವ್ಯವಸ್ಥೆಯು ಭಾರತೀಯ ಸೇನಾ ಘಟಕಗಳನ್ನು ಆಧುನೀಕರಿಸುತ್ತದೆ ಮತ್ತು

0: ದೇಶದ ಸ್ಥಳೀಯ ರಕ್ಷಣಾ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಚೆನ್ನೈನಲ್ಲಿಂದು ನಡೆದ ತಮಿಳಗ ವೆಟ್ರಿ ಕಳಗಂ TVK ಸಭೆ ಮುಕ್ತಾಯಗೊಂಡಿದ್ದು, ಶಾಸಕಾಂಗ ಪಕ್ಷದ ನಾಯಕರಾಗಿ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. TVK ಪಕ್ಷ 234 ಸ್ಥಾನಗಳ ಪೈಕಿ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಜಯಗಳಿಸಿ ತಮಿಳುನಾಡು ವಿಧಾನಸಭೆಯಲ್ಲಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಸರ್ಕಾರ ರಚನೆಗೆ 118 ಶಾಸಕರ ಅಗತ್ಯವಿದೆ. ಈ ನಡುವೆಯೇ ತಮಿಳುನಾಡಿನ ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅವರು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಭೇಟಿಯಾಗಿ ರಾಜೀನಾಮೆ ನೀಡಿದರು. ರಾಜ್ಯಪಾಲರು ರಾಜೀನಾಮೆಯನ್ನು ಅಂಗೀಕರಿಸಿದ್ದು, ಮುಂದಿನ ಸರ್ಕಾರ ರಚನೆಯಾಗುವವರೆಗೆ ಹಂಗಾಮಿಯಾಗಿ ಮುಂದುವರೆಯಲು ಸೂಚಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಿದ ನಂತರ ರಾಜ್ಯದಲ್ಲಿ ನೂತನ ಸರ್ಕಾರ ರಚನೆ ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ದತೆಗಳು ಭರದಿಂದ ಸಾಗಿವೆ. ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರ ಜನ್ಮದಿನಾಚರಣೆಯಾದ ಈ ತಿಂಗಳ 9ರಂದು ನೂತನ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮಾರಂಭದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಪುದುಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ನಿರ್ಣಾಯಕ ಗೆಲುವಿನ ಒಂದು ದಿನದ ನಂತರ ನೂತನ ಸರ್ಕಾರ ರಚನೆಯ ಕುರಿತು ಬಿರುಸಿನ ಸಮಾಲೋಚನೆಗಳು ಪ್ರಾರಂಭವಾಗಿವೆ. ರಾಜ್ಯ ಪ್ರಧಾನ ಕಚೇರಿಯಲ್ಲಿ ಪುದುಚೇರಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಪಿ ರಾಮಲಿಂಗಂ ಅಧ್ಯಕ್ಷತೆಯಲ್ಲಿ ಇಂದು ಹೊಸದಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರ ಸಮಾಲೋಚನಾ ಸಭೆ ನಡೆಯಿತು. ಕೇಂದ್ರ ಸಚಿವ ಮತ್ತು ಬಿಜೆಪಿ ಚುನಾವಣಾ ಉಸ್ತುವಾರಿ ಡಾ ಮನ್ಸುಖ್ ಮಾಂಡವೀಯ, ರಾಜ್ಯ ಉಸ್ತುವಾರಿ ನಿರ್ಮಲ್ ಕುಮಾರ್ ಸುರಾನಾ ಮತ್ತು ಇತರ ಹಿರಿಯ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಮುಂಬರುವ ದಿನಗಳಲ್ಲಿ ತೆಗೆದುಕೊಳ್ಳಬೇಕಾದ ರಾಜಕೀಯ ಮತ್ತು ಆಡಳಿತಾತ್ಮಕ ಕ್ರಮಗಳ ಕುರಿತು, ವಿಶೇಷವಾಗಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ಸರ್ಕಾರ ರಚನೆಗೆ ಸಂಬಂಧಿಸಿದಂತೆ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಯಿತು. ಪಶ್ಚಿಮ ಬಂಗಾಳದಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ವೀಕ್ಷಕರನ್ನಾಗಿ ನೇಮಿಸಿದೆ. ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ ಅವರನ್ನು ರಾಜ್ಯದಲ್ಲಿ ಕೇಂದ್ರ ಸಹ ವೀಕ್ಷಕರಾಗಿ ನೇಮಿಸಲಾಗಿದೆ. ಅಸ್ಸಾಂನಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಚುನಾವಣೆಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರನ್ನು ಕೇಂದ್ರ ವೀಕ್ಷಕರಾಗಿ ನೇಮಿಸಲಾಗಿದೆ. ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರನ್ನು ರಾಜ್ಯದಲ್ಲಿ ಕೇಂದ್ರ ಸಹ ವೀಕ್ಷಕರಾಗಿ ನೇಮಿಸಲಾಗಿದೆ. ದೇಶದ ಹತ್ತಿ ಉತ್ಪಾದನೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಮಿಷನ್ ಫಾರ್ ಕಾಟನ್ ಪ್ರೊಡಕ್ಟಿವಿಟಿ ಕಪಾಸ್ ಕ್ರಾಂತಿ ಎಂಬ ಮಹತ್ವದ ಯೋಜನೆಗೆ ಅನುಮೋದನೆ ನೀಡಿದೆ. ಇಂದು ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಗಾಗಿ 5,659 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುವುದು ಎಂದು ಪ್ರಕಟಿಸಿದ್ದಾರೆ. ಈ ಮಿಷನ್ ಮೂಲಕ ಹತ್ತಿ ಕೃಷಿಯಲ್ಲಿ ಸುಧಾರಿತ ತಳಿಗಳು ಮತ್ತು ಡಿಜಿಟಲ್ ಮೂಲಸೌಕರ್ಯಗಳನ್ನು ಅಳವಡಿಸಲು ಒತ್ತು ನೀಡಲಾಗುವುದು. ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಾದ್ಯಂತ 19 ಜಿಲ್ಲೆಗಳನ್ನೊಳಗೊಂಡ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಸಂಪುಟ ಅನುಮೋದನೆ ನೀಡಿದ್ದು, ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 23,437 ಕೋಟಿಯಾಗಿದ್ದು 2030-31ರೊಳಗೆ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು. ನವದೆಹಲಿಯಲ್ಲಿ ವಿಕಸಿತ ಭಾರತಕ್ಕಾಗಿ ಸ್ಥಿತಿಸ್ಥಾಪಕ ರಾಜ್ಯ ಹಣಕಾಸು ನಿರ್ಮಾಣದ ಕುರಿತು ಆರ್ಥಿಕ ಬೆಳವಣಿಗೆ ಸಂಸ್ಥೆ ಆಯೋಜಿಸಿದ ಚರ್ಚೆಯಲ್ಲಿ ನೀತಿ ಆಯೋಗ ಭಾಗವಹಿಸಿತ್ತು. ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ಡಾ ವಿ ಅನಂತ ನಾಗೇಶ್ವರನ್ ಮಾಡಿದ ಪ್ರಮುಖ ಭಾಷಣದ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಆಯೋಗ ತಿಳಿಸಿದೆ. ಐಸಿಸಿ ಪುರುಷರ ಟಿ20 ಶ್ರೇಯಾಂಕದಲ್ಲಿ ಭಾರತ ತನ್ನ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದೆ. ಟಿ20 ವಿಶ್ವಕಪ್ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಉಳಿಸಿಕೊಳ್ಳುವ ಮೂಲಕ ಮತ್ತು ಮಾರ್ಚ್ನಲ್ಲಿ ದಾಖಲೆಯ 3ನೇ ಬಾರಿಗೆ ಗೆದ್ದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಸಾಧನೆಯೊಂದಿಗೆ ಭಾರತ 275 ಮೌಲ್ಯಮಾಪಕ ಅಂಕಗಳೊಂದಿಗೆ ಶ್ರೇಯಾಂಕದಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಇಂಗ್ಲೆಂಡ್ 262 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದ್ದರೆ ಆಸ್ಟ್ರೇಲಿಯಾ 258 ಅಂಕಗಳೊಂದಿಗೆ ಹಿಂದಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ.

0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತ ಮೂರನೇ ಜಂಟಿ ಸಮಿತಿ ಸಭೆ. ಭಾರತ ಪ್ರವಾಸದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್, ನಾಳೆ ರಾಷ್ಟಪತಿ ಮತ್ತು ಪ್ರಧಾನಿ ಅವರೊಂದಿಗೆ ಮಹತ್ವದ ಚರ್ಚೆ. ಭಾರತೀಯ ಸೇನೆಗೆ 5 ಭೂ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಖರೀದಿಗೆ ರಕ್ಷಣಾ ಸಚಿವಾಲಯ ಬಿಇಎಲ್ನೊಂದಿಗೆ ಒಪ್ಪಂದ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಶಾಸಕಾಂಗ ನಾಯಕರಾಗಿ ಜೋಸೆಫ್ ವಿಜಯ್ ಸರ್ವಾನುಮತದಿಂದ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಧಾರವಾಡ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಧಾರವಾಡ ಕನ್ನಡ ಭಾಷಣ ಕೇಳುಗರೆ, ಇಂದಿನ ಕನ್ನಡ ಭಾಷಣ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಸಾಂಸ್ಕೃತಿಕ ಬಾಂಧವ್ಯ ಈ ಕುರಿತು ಮಾತನಾಡುತ್ತಿದ್ದಾರೆ ಡಾಕ್ಟರ್ ಪಿಜಿ ಕೆಂಪಣ್ಣವರ್.
2: ಚಾಲುಕ್ಯ ದೊರೆ ಇಮ್ಮಡಿ ಪುಲಕೇಶಿಯ ಅವಧಿಯಲ್ಲಿ ಸಮಸ್ತ ದಕ್ಷಿಣ ಭಾರತದೆಲ್ಲವೂ ಕನ್ನಡ ನಾಡಾಗಿತ್ತೆಂಬುದನ್ನು ಅಲ್ಲಗಳೆಯಲಿಕ್ಕಾಗದು. ಹೀಗಾಗಿಯೇ ಆತನನ್ನ ದಕ್ಷಿಣಾಪಥೇಶ್ವರನೆಂದು ಗೌರವದಿಂದ ಕಾಣುತ್ತಿದ್ದರು. ಸಾಹಿತ್ಯ ಸಂಸ್ಕೃತಿಯ ಆರಾಧಕನಾಗಿದ್ದ ಆತನು ತನ್ನ ಆಡಳಿತಕ್ಕೆ ಒಳಪಟ್ಟ ಎಲ್ಲ ನೆಲೆಗಳಲ್ಲೂ ಸುಂದರ ಮೂರ್ತಿಗಳನ್ನು ನಿರ್ಮಿಸಿ ಮಂದಿರಗಳನ್ನು ಕಟ್ಟಿ ಶಿಲಾಶಾಸನಗಳನ್ನು ಕೊರೆಸಿದ್ದನು. ಆತನ ನಂತರ ಬಂದ ರಾಷ್ಟ್ರಕೂಟರು ಸಹ ಅದೇ ಪರಂಪರೆಯನ್ನು ಮುಂದುವರಿಸಿ ಅಜಂತಾ, ಎಲ್ಲೋರ, ಎಲಿಫೆಂಟಾ ಬೆಟ್ಟಗಳಲ್ಲಿ ಗುಹಾಂತರ ದೇವಾಲಯಗಳನ್ನು ಕೊರೆಸಿ ಕನ್ನಡ ಶಿಲ್ಪಕಲೆ, ಸಾಹಿತ್ಯ, ಸಂಸ್ಕೃತಿ ಬೆಳೆಯಲು ಪ್ರೇರಣೆ ನೀಡಿದ್ದು ಇತಿಹಾಸ. ಇದೇ ಪರಂಪರೆಯನ್ನು ಕಲ್ಯಾಣದ ಚಾಲುಕ್ಯರು ಹಾಗೂ ಶಿಲಾಹಾರರು ಮುಂದುವರಿಸಿಕೊಂಡು ಹೋಗಿದ್ದರಿಂದ ಇಂದಿನ ಮಹಾರಾಷ್ಟ್ರದ ಅಧಿದೇವತೆಯಾಗಿರುವ ಕೊಲ್ಲಾಪುರದ ಮಹಾಲಕ್ಷ್ಮಿ, ಪಂಡರಪುರದ ವಿಠ್ಠಲ ಕನ್ನಡ ಮರಾಠಿಗರ ಮನಸ್ಸನ್ನು ಒಗ್ಗೂಡಿಸಲು ಸಾಧ್ಯವಾಯಿತು. ಒಂದು ಕಾಲಕ್ಕೆ ಕನ್ನಡ ನೆಲವೇ ಆಗಿದ್ದ ಮಹಾರಾಷ್ಟ್ರವು ಭಾಷಾವಾರು ಪ್ರಾಂತ ರಚನೆಯಾದ ನಂತರ ಭೌಗೋಳಿಕವಾಗಿ, ಆಡಳಿತಾತ್ಮಕವಾಗಿ ಪ್ರತ್ಯೇಕ ರಾಜ್ಯವೆನಿಸಿದರೂ ಎರಡೂ ರಾಜ್ಯದ ಜನರ ಸಾಂಸ್ಕೃತಿಕ ಬಾಂಧವ್ಯಕ್ಕೆ ಧಕ್ಕೆ ಬಂದಿಲ್ಲ, ಬರುವುದೂ ಇಲ್ಲ. ಅದಕ್ಕೆಂದೇ ಮರಾಠಿಯ ಹೆಸರಾಂತ ಲೇಖಕ ಬಾಲಚಂದ್ರ ನೇಮಾಡಿಯವರು ನಾವು ಭಾರತೀಯರೆಂದು ಹೇಳಿದರೆ ಇತಿಹಾಸಕ್ಕೆ ತೀರಾ ಸಮೀಪವಾಗುತ್ತೇವೆ, ನಾನು ಮರಾಠಿ, ನಾನು ಕನ್ನಡಿಗ ಎಂದು ಸಂಕುಚಿತವಾಗಿ ಹೇಳತೊಡಗಿದರೆ ಸುಳ್ಳು ಇತಿಹಾಸ ಸೃಷ್ಟಿಸಬೇಕಾಗುತ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಪ್ರಸ್ತುತವೆನಿಸುತ್ತದೆ. ಕ್ರಿಸ್ತ ಶಕ 12ನೇ ಶತಮಾನದವರೆಗೆ ಮಹಾರಾಷ್ಟ್ರ ಪ್ರದೇಶದ ಮೇಲೆ ಕನ್ನಡ ಭಾಷೆಯ ರಾಜಕೀಯ ಹಾಗೂ ಸಾಮಾಜಿಕ ವರ್ಚಸ್ಸು ಇತ್ತು ಎಂಬ ವಿದ್ವಾಂಸರ ಅಭಿಪ್ರಾಯದ ಮೇರೆಗೆ 13ನೇ ಶತಮಾನದಲ್ಲಿಯೇ ಮರಾಠಿ ಎನ್ನುವ ಸ್ವತಂತ್ರ ಭಾಷೆ, ಮಹಾರಾಷ್ಟ್ರ ಎನ್ನುವ ಸ್ವತಂತ್ರ ನಾಮ ಲಭಿಸಿತ್ತು ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಎಂಬ ಪೂಗ ಸಹಸ್ರಬುದ್ಧಿಯವರ ಅಭಿಪ್ರಾಯವೂ ಸಹ ಗಮನೀಯವಾದುದು. ಮಹಾರಠ ಎಂದು ಕರೆಸಿಕೊಂಡಿದ್ದ ನಾಡು ಸಂಸ್ಕೃತದಲ್ಲಿ ಮಹಾರಾಷ್ಟ್ರವಾಗಿದೆ. ಅದಲ್ಲದೆ ರಾಷ್ಟ್ರಕೂಟರು ಈ ನಾಡನ್ನು ಬಹು ವರ್ಷಗಳವರೆಗೆ ಆಡಳಿತವನ್ನು ಮಾಡಿದ್ದರಿಂದ ಸಮನ್ವಯ ಸಂಸ್ಕೃತಿಯು ಇಂದಿನವರೆಗೂ ಸಾಗಿ ಬರಲು ಸಾಧ್ಯವಾಗಿದೆ ಎಂದರೆ ತಪ್ಪಲ್ಲ. ಭಾಷೆಯು ನಿಂತ ನೀರಲ್ಲ, ಅದು ಸದಾ ಪರಿವರ್ತನಶೀಲವಾದುದು. ಹಾಗಿದ್ದರೆ ಮಾತ್ರ ಆಯಾ ಭಾಷೆಯು ಬೆಳೆಯುತ್ತಲೇ ಸಾಗುತ್ತದೆ. ಭಾಷೆ ಬೆಳೆದಂತೆ ಅಲ್ಲಿನ ಸಂಸ್ಕೃತಿ, ಸಮಾಜ, ಆರ್ಥಿಕ ಬೆಳವಣಿಗೆ ಆಗಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ನೋಡಿದಾಗ ಕನ್ನಡ ಮತ್ತು ಮರಾಠಿ ಭಾಷೆಗಳು ಹಲವಾರು ಅವಸ್ಥೆಗಳನ್ನು ಹೊಂದುತ್ತಾ ಶ್ರೀಮಂತವಾಗುತ್ತಾ ಬಂದಿವೆ. ಪಂತ್ಯ ದ್ರಾವಿಡಗಳಲ್ಲಿ ಒಂದಾಗಿರುವ ಕನ್ನಡವು ಕ್ರಿಸ್ತಶಕದ ಆರಂಭದಲ್ಲಿಯೇ ಬೆಳವಣಿಗೆಯಾಯಿತಂತೆ. ಮರಾಠಿ ಭಾಷೆಗೆ ಸಂಸ್ಕೃತ ಮೂಲ ಎಂಬ ಪ್ರಾರಂಭದ ವಿದ್ವಾಂಸರ ಅಭಿಪ್ರಾಯವು ಹೆಚ್ಚಿನ ಸಂಶೋಧನೆಯಿಂದ ಅರ್ಥವನ್ನು ಕಳೆದುಕೊಂಡು ಮರಾಠಿಯು ಮಹಾರಾಷ್ಟ್ರಿ ಅಪಭ್ರಂಶದಿಂದ ಹುಟ್ಟಿಕೊಂಡಿತೆಂಬ ಹೊಸ ವಿಚಾರಕ್ಕೆ ಮನ್ನಣೆ ದೊರೆತಿರುವುದನ್ನು ಗಮನಿಸಬೇಕು. ಜ್ಞಾನೇಶ್ವರನು ತನ್ನ ವಿಶಿಷ್ಟ ಕಾವ್ಯದಲ್ಲಿ ದೇಶೀಯ ಭಾಷೆಯನ್ನ ಬಳಸಿದ್ದೇನೆಂದು ಹೇಳಿದ್ದರಿಂದ ಹಲವು ದೇಶೀಯ ಭಾಷೆಗಳು ಮರಾಠಿ ಭಾಷೆಯ ಪ್ರಗತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರಲೇಬೇಕು. ಈ ನಿಟ್ಟಿನಲ್ಲಿ ಮರಾಠಿ ಭಾಷೆಯ ಪ್ರಗತಿಗೆ ಕನ್ನಡದ ಕೊಡೆಯೂ ಕೂಡ ಪರೋಕ್ಷ ರೀತಿಯಲ್ಲಿ ಪಾತ್ರವಹಿಸಿರುವುದನ್ನು ಭಾಷಾ ತಜ್ಞರು ಗುರುತಿಸಿದ್ದಾರೆ. ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿ ಭಾಗಗಳು ಎರಡು ಭಾಷೆಯ ಎರಡು ಸಂಸ್ಕೃತಿಯ ಸಂಗಮ ಸ್ಥಳಗಳು. ಇಂತಹ ಗಡಿ ಭಾಗದಲ್ಲಿ ಜನಿಸುವುದೇ ಒಂದು ಭಾಷೆ.

ಭಾಗ್ಯ. ಏಕೆಂದರೆ ನಮ್ಮ ಅರಿವಿಗೆ ಬಾರದಂತೆಯೇ ಎರಡು ಭಾಷೆಯನ್ನು ಕಲಿತು ಎಲ್ಲರೊಂದಿಗೆ ಬೆರೆತು ಬದುಕುವ ಅವಕಾಶವು ಇಲ್ಲಿನವರಿಗೆ ಮಾತ್ರ ಲಭ್ಯವಾಗುತ್ತದೆ. ಗಡಿ ಭಾಗದ ಗ್ರಾಮ್ಯ ಭಾಷೆಯಲ್ಲಿ ಕನ್ನಡ ಮರಾಠಿ ಭಾಷೆ ಸಮ್ಮಿಶ್ರಣವು ಇಂದಿಯೂ ಕೂಡ ಇದೆ. ಪದಗಳ ಕೊಡುಕೊಳ್ಳುವಿಕೆ, ಸಂಸ್ಕೃತಿಯ ವಿನಿಮಯವು ನಿರಂತರವಾಗಿ ಸಾಗುತ್ತಲೇ ಇರುತ್ತದೆ. ಗಡಿ ಭಾಗದ ಕನ್ನಡವು ಮರಾಠಿಯಲ್ಲಿ ಮಿಶ್ರಗೊಂಡಿರುವುದನ್ನು ಕೆಲ ಉದಾಹರಣೆಗಳಿಂದ ನೋಡಬಹುದು. ಕನ್ನಡದ ಕ್ರಿಯಾಪದಗಳಾಗಿರುವ ಸರಿದು ನಿಲ್ಲು ಎಂಬುದು ಮರಾಠಿಯಲ್ಲಿ ಸರಕ್ ಎಂದು, ವದರು ಎಂಬುದು ಓರಾಡು ಎಂದು, ಬಡಿಸು ಎಂಬುದು ವಾಡ ಎಂದು, ಬಗ್ಗು ಎಂಬುದು ವಾಕ್ ಎಂಬುದಾಗಿ ಬಳಕೆಯಾಗುತ್ತದೆ. ಅದೇ ರೀತಿ ಸಂಬಂಧಗಳನ್ನು ಸೂಚಿಸುವ ಔವ್ವ ಎಂಬುದು ಅಲ್ಲಿ ಆಯಿ ಎಂದು, ಅತ್ತೆ ಎಂಬುದು ಅತ್ಯ ಎಂದು, ಅಜ್ಜ ಎಂಬುದು ಅಜೋಬಾ, ಅಪ್ಪ ಎಂಬುದು ಬಾಪ್, ಮಾವ ಎಂಬುದು ಮಾಮಾ ಎಂದು ಈ ರೀತಿಯಲ್ಲಿ ಬಳಕೆಯಾಗುತ್ತದೆ. ಹಾಗೆಯೇ ಕನ್ನಡದ ಬಟ್ಟು ಮರಾಠಿಯಲ್ಲಿ ಬೋಟಾಗಿ, ಹೊಟ್ಟೆ ಪೋಟಾಗಿ, ಬಗಲು ಬಾಜು, ಎದೆ ಛಾತಿಯಾಗಿ, ನಮ್ಮ ಗಲ್ಲ ಎಂಬುದು ಅಲ್ಲಿ ಗಾಲಾಗಿ ಬಳಕೆಯಾಗುವುದನ್ನ ನಮ್ಮ ಕನ್ನಡದ ಕಪ್ಪಡ ಅಲ್ಲಿ ಕಾಪಾಡ್, ಮುಂದೆ ಹುಡುಕು ಪದವು ಹುಡುಕೂನಾಗಿ ಬಳಕೆಯಾಗುವುದನ್ನ ನಾವು ನೋಡಿದ್ದೇವೆ. ಅದೇ ರೀತಿ ಮರಾಠಿಯ ದೋಮಜಲಿ, ತೀಮಜಲಿ, ಅಡೀಚ್, ಪೌಣೇರ್, ನಾಷ್ಟ, ಪೈರಿ, ಪೋರ್, ಪೋರಿ, ಭಾಜಿ ಮುಂತಾದ ಪದಗಳು ಗಡಿ ಭಾಗದ ಕನ್ನಡಿಗರು ಸಹಜವಾಗಿ ಬಳಸುತ್ತಿರುವುದು ವಿಶೇಷವಾಗಿದೆ. ಈ ರೀತಿಯ ಪದಗಳ ಕೊಡುಕೊಳ್ಳುವಿಕೆಯಿಂದ ಎರಡೂ ಭಾಷೆಯ ಪದಕೋಶವು ಶ್ರೀಮಂತವಾಗುವುದನ್ನು, ಜನರ ದೈನಂದಿನ ವ್ಯವಹಾರವು ಸುಲಭವಾಗುವುದನ್ನು ತಿಳಿಯಬಹುದಾಗಿದೆ. ಏಕೆಂದರೆ ಭಾಷೆ ಎಂಬುದು ಎರಡು ಮನಸ್ಸುಗಳನ್ನು, ಎರಡು ಸಂಸ್ಕೃತಿಯನ್ನು ಜೋಡಿಸುವ ಸೇತುವೆಯಾಗಿ ಕೆಲಸ ಮಾಡುತ್ತದೆ. ಜಾಗತೀಕರಣದ ಈ ಸಂದರ್ಭದಲ್ಲಿ ಇದು ಅತ್ಯಂತ ಅವಶ್ಯವೂ ಅನಿವಾರ್ಯವೂ ಆಗಿದೆ. ಹೆಚ್ಚು ಭಾಷೆಗಳನ್ನು ಕಲಿತಷ್ಟು ನಮ್ಮ ಶಬ್ದ ಭಾಂಡಾರವು ಹೆಚ್ಚುತ್ತ ಸಾಗುತ್ತದೆ. ತನ್ಮೂಲಕ ನಮ್ಮ ಸರ್ವಾಂಗೀಣ ಪ್ರಗತಿಯಾಗಲು ಕೂಡ ಸಾಧ್ಯವಾಗುತ್ತದೆ. ಭಾಷಿಕವಾಗಿ ಕನ್ನಡಿಗರು ಹಾಗೂ ಮರಾಠಿಗರು ಎಷ್ಟು ಹತ್ತಿರವಾಗಿದ್ದೇವೆಯೋ ಧಾರ್ಮಿಕವಾಗಿಯೂ ಕೂಡ ಅಷ್ಟೇ ಹತ್ತಿರವಾಗಿದ್ದೇವೆ. ಏಕೆಂದರೆ ಕರ್ನಾಟಕ ಮಹಾರಾಷ್ಟ್ರಗಳಲ್ಲಿನ ಜನರು ಒಪ್ಪಿಕೊಂಡುದು ಶೈವ, ವೈಷ್ಣವ, ಜೈನ ಹಾಗೂ ಬೌದ್ಧ ಧರ್ಮಗಳನ್ನು. ಕಾಲಕಾಲಕ್ಕೆ ಆಯಾ ಧರ್ಮದ ಅರಸರು ಈ ವಿಶಾಲ ಪ್ರದೇಶವನ್ನು ಆಳಿದ್ದರಿಂದ ಅವರು ಒಪ್ಪಿಕೊಂಡ ಆರಾಧನಾ ಮಂದಿರಗಳ, ಶ್ರದ್ಧಾ ಕೇಂದ್ರಗಳ ರಚನೆಯೂ ಕೂಡ ಆದವು. ಹೀಗಾಗಿಯೇ ಇಂದಿಗೂ ಕರ್ನಾಟಕದ ಮತ್ತು ಮಹಾರಾಷ್ಟ್ರದ ಭಕ್ತರು ಜಾತಿ ಭಾಷೆಯ ಗಡಿಯನ್ನು ಮೀರಿ ಒಂದಾಗಿ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ದರ್ಶನಕ್ಕಾಗಿ ವಿಹಾರ ಮಾಡುತ್ತಲೇ ಇರುತ್ತಾರೆ. ಕರ್ನಾಟಕದ ಸಾಂಸ್ಕೃತಿಕ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರ ವಹಿಸಿರುವ ಜೈನ ಧರ್ಮವು ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಯಲ್ಲೂ ಕೂಡ ವಿಶಿಷ್ಟ ಕೊಡುಗೆಯನ್ನು ನೀಡಿದೆ. ಇದರ ಫಲವಾಗಿಯೇ ಮಹಾರಾಷ್ಟ್ರದ ಸಾಂಗ್ಲಿ ಮತ್ತು ಕೊಲ್ಲಾಪುರ ಜಿಲ್ಲೆಯ ಹಾಗೂ ಇತರ ಭಾಗದ ಜೈನ ಮನೆತನಗಳಲ್ಲಿ ಇಂದಿಗೂ ಕೂಡ ಕನ್ನಡ ಬಳಕೆಯಾಗುತ್ತಿದೆ. ಅಲ್ಲಿನ ಜೈನರು ಕರ್ನಾಟಕದ ಶ್ರವಣಬೆಳಗೊಳ, ಮೂಡಬಿದರೆ, ಹೊಂಬುಜ, ಧರ್ಮಸ್ಥಳ ಮುಂತಾದ ಕ್ಷೇತ್ರಗಳ ದರ್ಶನಕ್ಕಾಗಿ ಬರುವಂತಹದು. ಇಲ್ಲಿನವರು ಅಲ್ಲಿನ ಬಾಹುಬಲಿ, ಕುಂತಲಗಿರಿ, ಮಾಂಗಿತುಂಗಿ ಮುಂತಾದೆಡೆ ದರ್ಶನಾರ್ಥಿಗಳಾಗಿ ಹೋಗಿ ಬರುವ ಸಂಪ್ರದಾಯವು ನಿರಂತರವಾಗಿದೆ. ಮೂಲತಃ ಶೈವ ಆರಾಧಕರಾಗಿರುವ ಮರಾಠಿಗರು ಶಿವನನ್ನು ವಿಶಿಷ್ಟ ಭಕ್ತಿಯಿಂದ ಆರಾಧಿಸುತ್ತಾರೆ. ಅಷ್ಟೇ ಅಲ್ಲದೆ ವೈದಿಕ ಸಂಸ್ಕೃತಿ ಕೂಡ ಅಷ್ಟೇ ಗೌರವವನ್ನು ಕೊಡುವ ಅವರು ಶೈವದೊಂದಿಗೆ ವೈದಿಕ ಮತವನ್ನು ಕೂಡಿಸಿಕೊಂಡು ವಿಶಿಷ್ಟ ಸಂಸ್ಕೃತಿಯನ್ನು ಹುಟ್ಟುಹಾಕಿ ಎಲ್ಲವನ್ನೂ ಅಷ್ಟೇ ಶ್ರದ್ಧೆಯಿಂದ ಕಾಣುತ್ತಾ ಬಂದಿದ್ದಾರೆ. ಇದರ ಫಲವಾಗಿಯೇ ವಾರಕರಿ ಪಂಥವು ಮಹಾರಾಷ್ಟ್ರದ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ರಂಗದಲ್ಲಿ ವಿನೂತನವಾದ ಪ್ರಭಾವವನ್ನು ಬೀರಿದ್ದು ನಮ್ಮ ಕರ್ನಾಟಕದ ಲಕ್ಷ ಲಕ್ಷ ಭಕ್ತರು ವಾರಕರಿ ಪಂಥದ ಅನುಯಾಯಿಗಳಾಗಿ ಪಂಡರಪುರದ ವಿಠಲನ ದರ್ಶನಕ್ಕೆ ಕಾಲ್ನಡಿಗೆಯ ಮೂಲಕ ಹೋಗಿ ಬರುವ ಪರಂಪರೆ ನಮ್ಮನ್ನು ಒಗ್ಗೂಡಿಸಿದೆ, ಮನವನ್ನು ವಿಶಾಲವಾಗಿಸಿದೆ. ಇದೇ ರೀತಿ ತುಳಜಾಪುರದ ಭವಾನಿ, ಕೊಲ್ಲಾಪುರದ ಮಹಾಲಕ್ಷ್ಮಿ, ಖಂಡೋಬಾ, ಮುಚ್ಚಂಡಿಯ ಧರೇಖಾನ್, ಗುಡ್ಡಾಪುರದ ದಾನಮ್ಮ, ಜ್ಯೋತಿಬಾ, ಮಹಾರಾಷ್ಟ್ರದ ಧಾರ್ಮಿಕ ಕೇಂದ್ರಗಳು ನಮ್ಮ ಗಡಿಯಲ್ಲಿರುವ ಸವದತ್ತಿಯ ರೇಣುಕ, ಬಾದಾಮಿಯ ಬನಶಂಕರಿ, ಚಿಂಚಲಿಯ ಮಾಯಕ ಕ್ಷೇತ್ರಗಳು ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಭಕ್ತರ ಶ್ರದ್ಧಾ ಕೇಂದ್ರಗಳಾಗಿದ್ದು ಭಾಷೆ ಜಾತಿ ಗಡಿಯನ್ನು ಮೀರಿ ಹೃದಯಗಳನ್ನು ಬೆಸೆಯುತ್ತಲಿರುವುದು ಪರಸ್ಪರ ಸಂಸ್ಕೃತಿಯ ವೈಶಾಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಜ್ಯೋತಿಬಾ, ಖಂಡೋಬಾ ಇವು ಮರಾಠಿ ಜನರ ಆರಾಧ್ಯ ದೇವರಷ್ಟೇ ಅಲ್ಲ, ಕರ್ನಾಟಕದ ಸಾವಿರಾರು ಭಕ್ತರ ಮನೆದೇವರು ಕೂಡ ಹೌದು. ಹೀಗಾಗಿ ಅವರವರ ಮನೆಗಳಲ್ಲಿ ಪ್ರತಿದಿನ ಪೂಜೆಗೆ ಒಳಗಾಗುತ್ತಾರೆ. ಶಿವನ ಪ್ರತಿರೂಪವಾಗಿರುವ ಖಂಡೋಬಾ ನಮ್ಮ ನೆಲದಲ್ಲಿ ಮಲ್ಲಯ್ಯನೆಂಬ ಹೆಸರಿನಲ್ಲಿ ಪೂಜೆಗೊಳ್ಳುತ್ತಿರುವುದು ಇನ್ನೊಂದು ವಿಶೇಷವಾಗಿದೆ. ನಿಪ್ಪಾಣಿ ಆಚೆಗೆ ಮಹಾರಾಷ್ಟ್ರದ ನೆಲದಲ್ಲಿರುವ ಅದಮಾಪುರದ ಬಾಳುಮಾಮ ಮರಾಠಿಗರೇ ಎಷ್ಟು ಪೂಜ್ಯರೋ ಅಷ್ಟೇ ಕನ್ನಡಿಗರು ಕೂಡ ಅವರನ್ನು ತಮ್ಮ ಪೂಜ್ಯ ಭಾವನೆಯಿಂದ ಕಾಣುತ್ತಲಿದ್ದಾರೆ. ಅವರು ತಮ್ಮ ಕುರಿಗಳೊಂದಿಗೆ ಕೆಲ ದಿನ ಕಳೆದ ಸ್ಥಳಗಳಲ್ಲಿ ಅವರ ಹೆಸರಿನ ಗುಡಿಗಳನ್ನು ಕಟ್ಟಿ ಪೂಜಿಸುತ್ತಿರುವುದು

ಅವರ ಹಿಂಡಿನಲ್ಲಿದ್ದ ಕುರಿಗಳು ತಮ್ಮ ಹೊಲದಲ್ಲಿ ನಡೆದಾಡಿದರೆ ತಮ್ಮ ಭಾಗ್ಯವೆಂದು ಗೌರವಿಸುವ ನಮ್ಮ ಕನ್ನಡಿಗರ ಹೃದಯ ವೈಶಾಲ್ಯಕ್ಕೆ ತಲೆಬಾಗಲೇಬೇಕಾಗುತ್ತದೆ. ಭಾಷೆಯ ಕೊಡುಕೊಳ್ಳುವಿಕೆಯ ಜೊತೆಗೆ ಪರಸ್ಪರ ಸಾಹಿತ್ಯದ ಪ್ರಭಾವ ಅನುವಾದ ಕ್ರಿಯೆಗಳ ಮೂಲಕ ಕನ್ನಡ ಹಾಗೂ ಮರಾಠಿ ಭಾಷೆಗಳು ಇನ್ನಷ್ಟು ಸಶಕ್ತವಾಗಲು ನಮ್ಮ ಮನೆಗಳು ಹತ್ತಿರವಾಗಲು ಸಾಧ್ಯವಾದುದನ್ನು ಅಲ್ಲಗಳೆಯುವಂತಿಲ್ಲ. ಮರಾಠಿ ಸಂತ ಶ್ರೇಷ್ಠರಾಗಿರುವ ಜ್ಞಾನೇಶ್ವರ ತುಕಾರಾಮರಂತಹ ಅಭಂಗಗಳು ರೂಪು ತಾಳಲು ನಮ್ಮ ಶರಣರ ವಚನಗಳು ಹರಿದಾಸರ ಕೀರ್ತನೆಗಳ ಪ್ರಭಾವವು ಸಾಕಷ್ಟು ಇರುವುದನ್ನು ವಿದ್ವಾಂಸರು ಗುರುತಿಸಿದ್ದಾರೆ. ಇದಲ್ಲದೆ ಇಲ್ಲಿವರೆಗೆ ಮರಾಠಿ ನೆಲದಲ್ಲಿ ದೊರೆತ ಕನ್ನಡ ಶಾಸನಗಳ ಸಂಖ್ಯೆ 300 ಗಡಿಯನ್ನು ದಾಟಿರುವುದು ನಮ್ಮ ಇತಿಹಾಸಕ್ಕೆ ಸಂದ ಗರಿಮೆ ಎಂದರೆ ಅತಿಶಯೋಕ್ತಿಯಾಗದು. ಕ್ರಿಸ್ತಶಕ 1116 ಬೆಳಗೊಳದ ಬಾಹುಬಲಿ ಮೂರ್ತಿಯ ಮೇಲೆ ಕೆತ್ತಿದ ಶ್ರೀ ಚಾವುಂಡರಾಯ ಕರುವಿಯಲೇ ಎಂಬ ವಾಕ್ಯವು ನಮ್ಮ ನೆಲದಲ್ಲಿ ಸಿಕ್ಕ ಪ್ರಥಮ ಮರಾಠಿ ಲಿಪಿಯ ವಾಕ್ಯವು 10ನೇ ಶತಮಾನದ ಹೊತ್ತಿನಲ್ಲಿಯೇ ಮರಾಠಿ ಭಾಷೆಗೆ ಲಿಪಿ ಬಂದು ಅದು ಸಾಹಿತ್ಯ ಕೃಷಿಗೆ ಸಿದ್ಧಗೊಂಡಿತ್ತೆಂಬುದು ಮನವರಿಕೆಯಾಗುತ್ತದೆ. ವಿವೇಕ ಸಿಂಧು ಎಂಬ ಮುಕುಂದರಾಜನ ಕೃತಿಯು ಕೃತಿಶಕ 1188 ರಚನೆಗೊಂಡಿದ್ದು ಅದು ಮರಾಠಿಯ ಪ್ರಥಮ ಉಪಲಬ್ಧ ಕೃತಿ ಎಂಬ ಗೌರವಕ್ಕೆ ಪಾತ್ರವಾಗಿದೆ. ಇದೇ ಅವಧಿಯಲ್ಲಿ ಜೇಡರದಾಸಿಮಯ್ಯ, ಬಸವಣ್ಣ, ಅಲ್ಲಮ್ಮ ಪ್ರಭುದೇವ, ಅಕ್ಕ ಮಹಾದೇವಿಯಂಥ ಶರಣ ಸಂಕುಲವು ಆಡು ಭಾಷೆಯಲ್ಲಿ ಅನುಭವ ಗಮ್ಯ ವಚನಗಳನ್ನು ಬರೆದಿದ್ದಾರೆಂಬುದು ವಿಶೇಷವಾದುದು. ಜ್ಞಾನೇಶ್ವರದಂತಹ ಅಮೂಲ್ಯ ಕೃತಿಯನ್ನು ನೀಡಿದ ಸಂತ ಜ್ಞಾನೇಶ್ವರರಿಗೆ ನಮ್ಮ ಪಂಪ, ಪಣ್ಣ, ರಣ್ಣ, ನಾಗಚಂದ್ರ ಅಂತ ಹಳಗನ್ನಡ ಕವಿಗಳ, ಕೇಶರಾಜನಂತಹ ವೈಯಾಕರಣೀಯ ಹಾಗೂ ಅನೇಕ ವಚನಕಾರರ ಪರಿಚಯ ಇರಲೇಬೇಕೆಂಬ ಕುರಿತು ಆ ಕೃತಿಯ ಅಧ್ಯಯನದಿಂದ ಕಂಡುಕೊಂಡಿದ್ದಾರೆ ವಿದ್ವಾಂಸರು. ಈ ನಿಟ್ಟಿನಲ್ಲಿ ನಮ್ಮ ಶಂಭಾ ಜೋಶಿ, ಬೇಂದ್ರೆಯವರು, ರಂಶಾ ಲೋಕಾಪೂರ್ ಮುಂತಾದವರು ವಿಶೇಷ ಅಧ್ಯಯನವನ್ನು ಕೈಕೊಂಡು ಅಲ್ಲಿನ 100 ಕನ್ನಡ ಪದಗಳನ್ನು ಗುರುತಿಸಿದ್ದು ಉಲ್ಲೇಖನೀಯ. ಪಂಡರಪುರದ ವಿಠಲನು ಎರಡೂ ರಾಜ್ಯದ ಆರಾಧ್ಯ ದೈವ. ಮಹಾರಾಷ್ಟ್ರದ ಅನೇಕ ಸಂತರು ಅಂದರೆ ಜ್ಞಾನದೇವ, ಏಕನಾಥ, ನಾಮದೇವ ಮುಂತಾದವರು ವಿಠಲನನ್ನು ಕನ್ನಡಿಗನೆಂದೇ ಕರೆದಿದ್ದಾರೆ. ಕಾಡಾಹೋ ವಿಠಲ ಕರ್ನಾಟಕೋ ಎಂದು ಜ್ಞಾನದೇವರು ಕೊಂಡಾಡಿದರೆ ತೀರ್ಥ ಕನ್ನಡೆ, ದೇವ ಕನ್ನಡೆ, ಕ್ಷೇತ್ರ ಕನ್ನಡೆ, ಪಂಡರಿಯೇ ವಿಠಲ ಕನ್ನಡೆ ಎಂದು ಏಕನಾಥರು ಹೇಳುತ್ತಾರೆ. ವಿಠಲ ಕನ್ನಡೆ ಬೋಲು ಜಾನೆ ತ್ಯಾಂಚಿ ಭಾಷಾ ಪುಂಡಲಿಕನೆ ಪುಂಡಲಿಕನೇನೆ ಎಂಬ ನಾಮದೇವರ ಮಾತು ಉಲ್ಲೇಖನೀಯ. ಇವರೆಲ್ಲರ ಮೂಲ ಆಶಯ ವಿಠಲ ಕರ್ನಾಟಕದವನು. ಆತನ ಭಾಷೆಯೂ ಕೂಡ ಕನ್ನಡ ಎಂಬ ಸಂತರ ಅಭಿಪ್ರಾಯವು ಗೌರವ ತರುವಂತಹದು. ಇತ್ತೀಚಿನ ಮರಾಠಿ ವಿದ್ವಾಂಸರಲ್ಲಿ ಕೆಲವರು ಸಂತರ ಹೇಳಿಕೆಗಳನ್ನು ಒಪ್ಪದಿದ್ದರೂ ಕೂಡ ವಿಠಲನು ಜಾತಿ ಭಾಷೆ ಎಂಬ ಗಡಿಮೀರಿ ನಿಂತವನು, ಎರಡೂ ರಾಜ್ಯಗಳ ಸೇತು ಬಂಧವಾಗಿರುವವನು ಎಂದರೆ ತಪ್ಪಾಗದು. ನಮ್ಮ ಯಕ್ಷಗಾನ, ನಮ್ಮ ಬಯಲಾಟ, ಪಾರಿಜಾತ ಮುಂತಾದವು ಮರಾಠಿ ನಾಟ್ಯರಂಗಕ್ಕೆ ಪ್ರೇರಣೆಯಾದುದು. ಅಲ್ಲಿನ ಲಾವಣಿ, ಶಾಹಿರ್ಕಿ, ಡೊಂಬರಾಟ ಮುಂತಾದ ಜನಪದ ಕಲೆಗಳು ನಮ್ಮಲ್ಲಿಯೂ ಕೂಡ ಸಮಾನ ರೀತಿಯಲ್ಲಿ ಪ್ರಯೋಗಿ ಒಳಗಾಗುತ್ತಿರುವುದು ವಿಶೇಷವಾಗಿದೆ. ಇಷ್ಟೇ ಅಲ್ಲದೆ ಕುಸ್ತಿ ಕ್ಷೇತ್ರದಲ್ಲಿ ಶ್ರೀಪತಿ ಕಂಚನಾಳೆ, ಚಂಬಾ ಮುತ್ನಾಳ್ ಮುಂತಾದವರನ್ನು ಬೆಳೆಸಿ ಹಿಂದೆ ಕೇಸರಿಗಳನ್ನು ಆಗಿಸಿದ ಶ್ರೇಯಸ್ಸು ಮಹಾರಾಷ್ಟ್ರದ ಜನತೆಗೆ ಸಲ್ಲಲೇಬೇಕು. ಅದೇ ರೀತಿ ಭೀಮಸೇನ್ ಜೋಶಿ, ಕುಮಾರ ಗಂಧರ್ವ, ಜೊತೆಗೆ ಮಲ್ಲಿಕಾರ್ಜುನ್ ಮನ್ಸೂರ್, ಬಸವರಾಜ್ ರಾಜಗುರು, ಜೊತೆಗೆ ನಮ್ಮ ಗಂಗೂಬಾಯಿ ಹಾನಗಲ್ ಇಂಥ ದಿಗ್ಗಜರಿಗೆ ಆಸರೆ ನೀಡಿ ಅವರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದ ಗೌರವ ಕೂಡ ಮರಾಠಿ ಜನರಿಗೆ ಸಲ್ಲಲೇಬೇಕು. ಶಿವಾಜಿಯ ತಂದೆ ಶಹಾಜಿಯು 1664 ಶಿವಮೊಗ್ಗ ಜಿಲ್ಲೆಯ ಹೊದಿಗೆರೆಯಲ್ಲಿ ಮರಣವನ್ನಪ್ಪಿದ ಕುರಿತು ಅಲ್ಲಿರುವ ಸಮಾಧಿ ಮತ್ತು ಶಾಸನಗಳು ತಿಳಿಸುವಂತೆ ಶಿವಾಜಿಯ ಮೂಲ ಪುರುಷರು ಗದಗ ಜಿಲ್ಲೆಯ ಸೊರಟೂರು ಎಂಬುದನ್ನು ಡಾಕ್ಟರ್ ಸರ್ಜು ಕಾಟ್ಕರ್ ಹಾಗೂ ಕೆಲ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದು ಸತ್ಯವಾಗಿದೆ. ಅದೇ ರೀತಿ ಕನ್ನಡ ರಾಣಿ ಬೆಳವಡಿ ಮಲ್ಲಮ್ಮನಿಗೂ ಶಿವಾಜಿ ಸೈನ್ಯಕ್ಕೂ ಯುದ್ಧವಾದದ್ದು, ಆಕೆ ಗೆಲುವು ಕಂಡಾಗ ಶಿವಾಜಿಯು ಆಕೆಯನ್ನು ಸಹೋದರಿ ಎಂದು ಗೌರವಿಸಿದ್ದು ಸಮಸ್ತ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಜನತೆಗೆ ಅಭಿಮಾನ ತರುವಂತಹದು. ಹೀಗೆ ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಕನ್ನಡಿಗರು ಮರಾಠಿಗರೊಂದಿಗೆ ಅವಿನಾಭಾವ ಸಂಬಂಧವನ್ನ ಸದಾಕಾಲ ಕಾಪಾಡಿಕೊಂಡು ಬಂದಿರುವುದು ಉಳಿದವರಿಗೆ ಮಾದರಿಯಾಗಿದೆ. ಮರಾಠಿಯ ರಾಚಿಂ ಢೇರೆಯವರಂತೂ ಮಹಾರಾಷ್ಟ್ರದ ಇತಿಹಾಸ ಹಾಗೂ ಸಂಸ್ಕೃತಿಗೆ ಕರ್ನಾಟಕದ ಕೊಡುಗೆ ಅಪಾರವಿದೆ ಎಂಬುದನ್ನು ಕೃತಿ ರೂಪದಲ್ಲಿ ಉಲ್ಲೇಖಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮವರೇ ಆಗಿರುವ
ಪ್ರೊಫೆಸರ್ ಚಂದ್ರಕಾಂತ್ ಪೋಕಳೆ, ಡಾಕ್ಟರ್ ಸರ್ಜು ಕಾಟ್ಕರ್, ಡಾಕ್ಟರ್ ರಾಮಕೃಷ್ಣ ಮರಾಠೆ, ಡಾಕ್ಟರ್ ವಿಠಲ್ರಾವ್ ಗಾಯಕ್ವಾಡ್, ವಿಎಂ ಇನಾಮದಾರ್, ಡಾಕ್ಟರ್ ಎಬಿ ಘಾಟ್ಗೆ, ಡಾಕ್ಟರ್ ಡಿಎಸ್ ಚೌಗಲೆ ಮುಂತಾದ ವಿದ್ವಾಂಸರು ಮರಾಠಿಯ ಕಾವ್ಯ, ನಾಟಕ, ಕಾದಂಬರಿ, ದಲಿತ ಆತ್ಮಕಥೆಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದು, ಮುಂದೆ ಮರಾಠಿಯ ಶ್ರೀಮತಿ ಉಮಾ ಕುಲಕರ್ಣಿಯವರು ಎಸ್ಎಲ್ ಭೈರಪ್ಪ, ಶಿವರಾಮ್ ಕಾರಂತ್, ಗಿರೀಶ್ ಕಾರ್ನಾಡ್, ಅನಂತಮೂರ್ತಿ ಮುಂತಾದವರ 50ಕ್ಕೂ ಹೆಚ್ಚು ಕೃತಿಗಳನ್ನು ಮರಾಠಿಗೆ ಅನುವಾದಿಸಿದ್ದು, ಶ್ರೀ ವೆಂಬ್ಲ ಜೋಶಿಯವರು

0: ಇವರ ನಾಲ್ಕು ತಂತಿಯನ್ನ ಮರಾಠಿಗೆ ಅನುವಾದಿಸಿದ್ದಾರೆ. ಈ ಮೂಲಕ ಕನ್ನಡ ಮರಾಠಿ ಸಂಸ್ಕೃತಿಗಳ ಸಂವರ್ಧನೆ ಗಟ್ಟಿಗೊಳ್ಳುತ್ತಾ ನಾವೆಲ್ಲರೂ ಒಂದು ಎಂಬ ಭಾವನೆಯನ್ನ ಬೆಳೆಸಲು ಸಾಧ್ಯವಾಗುತ್ತದೆ. ಪ್ರಾರಂಭದಿಂದ ಇಲ್ಲಿಯವರೆಗಿನ ಕರ್ನಾಟಕ ಮಹಾರಾಷ್ಟ್ರದ ಇತಿಹಾಸ, ಸಂಸ್ಕೃತಿ ಮತ್ತು ಭಾಷೆ, ಸಮಾಜವನ್ನ ಅವಲೋಕಿಸಿದಾಗ ಎರಡರಲ್ಲೂ ಭೇದ ಭಾವಗಳು ಕಾಣದೆ ಒಂದಾಗಿ ಬೆಳೆದು ಬಂದು ಇತರರಿಗೆ ಮಾದರಿಯಾಗಿವೆ ಎಂದರೆ ಅತಿಶಯೋಕ್ತಿಯಾಗದು.
1: ಕರ್ನಾಟಕ ಮಹಾರಾಷ್ಟ್ರ ಸಾಂಸ್ಕೃತಿಕ ಬಾಂಧವ್ಯ ಈ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಪಿಜಿ ಕೆಂಪಣ್ಣವರ್. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ನೆರವು ಶೈಲಜಾ ರಾಜ್ಕುಮಾರ್.

0: ಕಾರ್ಯಕ್ರಮ ಯುವವಾಣಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆ ಕುರಿತು ಚರ್ಚೆ. ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಪೂಜಾ ಭೂಸರೆಡ್ಡಿ, ಅನ್ನಪೂರ್ಣೇಶ್ವರಿ ರಾಜಯ್ಯನವರ್ ಹಾಗೂ ಪೂಜಾ ದೇವಾಡಿಗ.
1: ನಾಡಿನ ಸಮಸ್ತ ಜನತೆಗೆ ನಮ್ಮ ನಮಸ್ಕಾರಗಳು. ನಾವು ಕರ್ನಾಟಕ ಕಲಾ ಮಹಾವಿದ್ಯಾಲಯ ಧಾರವಾಡ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಾದ ನಾನು ಪೂಜಾ ಭೂಸರೆಡ್ಡಿ,
2: ನಾನು ಅನ್ನಪೂರ್ಣೇಶ್ವರಿ ರಾಜಯ್ಯನವರ್
3: ಹಾಗೂ ನಾನು ಪೂಜಾ ದೇವಾಡಿಗ.
1: ಇಂದಿನ ಚರ್ಚಾ ಸ್ಪರ್ಧೆಯ ವಿಷಯ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ.
3: ನಮ್ಮ ದೈನಂದಿನ ಜೀವನದಲ್ಲಿ ನಾವು ರೋಬೋಟ್, ಸ್ಮಾರ್ಟ್ಫೋನ್ಸ್ ಹಾಗೂ ಸ್ಮಾರ್ಟ್ ವಾಚ್ಗಳನ್ನ ಬಳಸಿರ್ತೀವಿ. ಇವೆಲ್ಲ ಕೃತಕ ಬುದ್ಧಿಮತ್ತೆಯನ್ನ ಒಳಗೊಂಡಿರುತ್ತದೆ. ಹಾಗಾದ್ರೆ ಕೃತಕ ಬುದ್ಧಿಮತ್ತೆ ಅಂದ್ರೇನು, ಅದರಿಂದ ನಮ್ಗೆ ಇರುವ ಉಪಯೋಗಗಳೇನು, ಪ್ರಸ್ತುತ ಯುವ ಜನತೆಯ ಮೇಲೆ ಇದರ ಪ್ರಭಾವವೇನು, ಇದರಿಂದ ಏನಾದ್ರೂ ಹಾನಿಗಳಿದೆಯಾ ತಿಳಿದುಕೊಳ್ಳೋಣ.
1: ಹಾಗಾದರೆ ಅಣ್ಣ, ನಿನ್ನ ಪ್ರಕಾರ ಕೃತಕ ಬುದ್ಧಿಮತ್ತೆ ಅಂದ್ರೆ ಏನು?
2: ಹಾ, ಕೃತಕ ಬುದ್ಧಿಮತ್ತೆ ಅಂದರೆ ಇದು ಒಂದು ಗಣಕಯಂತ್ರದ ವಿಭಾಗವಾಗಿತ್ತು. ಇದನ್ನ ಮನುಷ್ಯ ದೈಹಿಕವಾಗಿ ಅಥವಾ ಭೌತಿಕವಾಗಿ ತನ್ನ ಎಲ್ಲಾ ಕೆಲಸಗಳನ್ನು ತಂತ್ರಜ್ಞಾನ ಆಧಾರಿತವಾದ ಸಾಧನಗಳ ಮೂಲಕ ಮಾಡಿಸುವಂತ ಆವಿಷ್ಕಾರವನ್ನ ನಾವು ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೀವಿ. ಇದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ತನ್ನದೇ ಆದ ರೀತಿಯಲ್ಲಿ ಯೋಚಿಸುವ ಅಥವಾ ಕಲ್ಪಿಸುವ ಸಾಮರ್ಥ್ಯವನ್ನು ಹೊಂದಿದೆ.
1: ಅನ್ನು, ನಂಗಿದು ಅರ್ಥ ಆಗ್ಲಿಲ್ಲ, ನೀ ನನಗೆ ಇದನ್ನ ಸರಳವಾಗಿ ವಿವರಿಸ್ತೀಯಾ?
2: ಹಾ, ಇದನ್ನ ಸರಳವಾಗಿ ಹೇಳುವುದಾದ್ರೆ ಪೂಜಾ, ಮನುಷ್ಯ ದಿನನಿತ್ಯ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಜಾಲಕ್ಕೆ ಸಿಲುಕಿದ್ದಾನೆ. ಈಗ AI ನಮ್ಮೆಲ್ಲರ ಬದುಕಿನ ಒಂದು ಭಾಗವಾಗಿದೆ. ಉದಾಹರಣೆಯಾಗಿ ಹೇಳುವುದಾದರೆ, ನಾವು ಮೊಬೈಲ್ ಫೋನ್ ಅಥವಾ ಇಂಟರ್ನೆಟ್ಗಳಲ್ಲಿ ಏನಾದರೂ ಹುಡುಕ್ತಿದ್ದೇವೆ ಅಂತಂದ್ರೆ, ಅದನ್ನ ಹುಡುಕಿದ ನಂತರವೂ ನಮ್ಮ ಮೊಬೈಲ್ ಫೋನ್ ಅಥವಾ ಇಂಟರ್ನೆಟ್ಗಳಲ್ಲಿ ನಾವು ಹುಡುಕಿದಂತ ವಿಚಾರವನ್ನ ಅದು ನಮಗೆ ಮತ್ತೆ ಏನಾದರೂ ನಾವು ನೋಡುವಾಗ ಜಾಹೀರಾತುಗಳು ಅಥವಾ ವಿಧಗಳ ಮೂಲಕ ಕಾಣಿಸುತ್ತದೆ. ಇದನ್ನ ನಾವು ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೀವಿ.
3: ಅಂದ್ರೆ ಇದು ಇಷ್ಟು ಪ್ರಬುದ್ಧವಾಗಿದೆ ಅಲ್ಲ ಅನು, ಹಾಗಾದ್ರೆ ಇದನ್ನ ಯಾರು ಕಂಡುಹಿಡಿದಿರಬಹುದು?
2: ಇದನ್ನ ಅಮೆರಿಕಾದ ಜಾನ್ ಮೆಕಾತ್ರಿಯವರು 1956 AI ಅನ್ನೋ ಪದವನ್ನು ಬಳಕೆ ಮಾಡ್ತಾರೆ. ನಂತರದ ಬೆಳವಣಿಗೆಯಲ್ಲಿ ಸಂಶೋಧನೆಗಳ ಮೂಲಕ AI ತಂತ್ರಜ್ಞಾನ ಇಡೀ ಜಗತ್ತಿನ ತುಂಬಾ ಹಬ್ಬಿದೆ. ಇದನ್ನ 97% ಜನ ಪ್ರಸ್ತುತದ ದಿನಮಾನಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ.
1: ಹೌದನು, ನಾನು ಓದಿರೋ ಪ್ರಕಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಲ್ಲಿ ವಿಧಗಳಿದಾವು ಅಂತ ಕೇಳ್ಪಟ್ಟ, ಅದ್ರ ಬಗ್ಗೆ ಏನಾದ್ರೂ ಹೇಳ್ತೀಯಾ?
2: ಹಾ ಪೂಜಾ, ಇದ್ರೊಳಗೆ 3 types ಅದಾವ. ಯಾವ್ಯಾವ ಅಂತಂತಂದ್ರ, ದುರ್ಬಲ AI, ದುರ್ಬಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಬಲವಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಸೂಪರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ನಾವು ದುರ್ಬಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ ಹೇಳುವುದಾದ್ರೆ ಪೂಜಾ, ದುರ್ಬಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದ್ರ ನಾವು ದಿನನಿತ್ಯ ಉಪಯೋಗಿಸುವಂತ ಸ್ಮಾರ್ಟ್ಫೋನ್, ಸ್ಮಾರ್ಟ್ ವಾಚ್, ಟ್ಯಾಬ್, ಲ್ಯಾಪ್ಟಾಪ್, ಕಂಪ್ಯೂಟರ್, ಇನ್ನು ಮುಂತಾದವುಗಳನ್ನ ನಾವು ಯೂಸ್ ಮಾಡ್ತೀವಿ. ಇವುಗಳಲ್ಲಿ ಅಳವಡಿಸಿಕೊಂಡಿರುವಂತ ತಂತ್ರಜ್ಞಾನ ಅಥವಾ ಪ್ರೋಗ್ರಾಮ್ ಅನ್ನ ನಾವು ದುರ್ಬಲ AI ಅಂತ ಕರಿತೀವಿ. ಇನ್ನು ಬಲವಾದ AI ಅಂತ ಹೇಳೋದಾದ್ರೆ, ಸಂಶೋಧಕರು ಬಲವಾಗಿ ಕಂಡು ಹಿಡಿದಿರುವಂತ ರೋಬೋಟ್ಗಳಾಗಿರ್ಬೋದು ಅಥವಾ ರೋಬೋಟ್ಗಳನ್ನ ನಾವೇನಂತ ಕರಿತೀವಿ ಅಂತಂತಂದ್ರೆ ಬಲವಾದ AI ಅಂತ ಹೇಳ್ತೀವಿ. ಸೂಪರ್ AI ಅಂದ್ರೆ ಪೂಜಾ, ಮುಂದಿನ ದಿನಮಾನಗಳಲ್ಲಿ ನಮ್ಮ ಎಲ್ಲಾ ಕೆಲಸಗಳನ್ನ ಬಿಡಿಸುವಂತ ಅಥವಾ ತಂತ್ರಜ್ಞಾನದ ಮೂಲಕ ಮಾಡಿಸುವಂತದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೂಪರ್ AI ಅಂತ ಕರಿತೀವಿ.
1: ಹೌದಾನು, ಹಾಗಾದ್ರೆ ಇಷ್ಟೊಂದು ಇದರಿಂದ ಲಾಭಗಳನ್ನ ನಾವು ಪಡಿತಾ ಇದ್ದೀವಿ ಅಂದ್ರ ಕೆಲವೊಂದಿಷ್ಟು ಲಾಭಗಳನ್ನ ನಮ್ಮೊಂದಿಗೆ ಹಂಚ್ಕೊಂತೀಯ?
3: ಶೋರ್. AI ಇಂದ ಹಲವಾರು ಲಾಭಗಳಿದೆ ಪೂಜಾ, ಅವುಗಳಲ್ಲಿ ಕೆಲವೊಂದನ್ನ ನೋಡೋಣ.

0: ಮಾನವನ ಕೆಲಸವನ್ನ ಕಡಿಮೆ ಮಾಡುತ್ತೆ.
1: ಪೂಜಾ, ಮಾನವನ ಕೆಲಸ ಯಾವ ರೀತಿಯಾಗಿ ಕಡಿಮೆ ಮಾಡುತ್ತೆ ರೋಬೋಟ್ಗಳು?
0: ನಾವು ನಮ್ಮ ಜ್ಞಾನವನ್ನ ಕೌಶಲ್ಯವನ್ನ ಬಳಸ್ಕೊಂಡು ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ತುಂಬಾ ಟೈಮ್ ಹಿಡಿಯತ್ತಲ್ವಾ? ಅದೇ AI ಇಂದ ಮಾಡಿದ್ರೆ ತುಂಬಾ ಸರಳವಾಗಿ ಕ್ಷೇಮವಾಗಿ ಮಾಡಿ ಮುಗಿಸುತ್ತೆ. ಆದ್ರಿಂದ ನಮ್ಮ ಕೆಲಸಗಳನ್ನ ಅದು ಕಡಿಮೆ ಮಾಡಿಕೊಡತ್ತೆ ಅನು. ಹಾಗೆಯೇ ಮಾನವನ ತಪ್ಪುಗಳನ್ನ ಕಡಿಮೆ ಮಾಡತ್ತೆ. ಅಂದ್ರೆ ನಾವು ಏನೋ ಒಂದು ಕೆಲಸ ಮಾಡ್ತಿದೀವಿ ಅಂದಾಗ ಅಲ್ಲಿ ಎರರ್ಸ್ ಆಗತ್ತಲ್ವಾ? ಕೃತಕ ಬುದ್ಧಿಮತ್ತೆಯಿಂದ ದೋಷಗಳನ್ನ ಗಣನೀಯವಾಗಿ ಕಡಿಮೆ ಮಾಡಬಹುದು. ನಿಖರವಾದ ಕೆಲಸ ಇದರಲ್ಲಿ ಸಾಧ್ಯವಿದೆ. ಉದಾಹರಣೆಗೆ ರೋಬೋಟಿಕ್ ಸರ್ಜರಿ ವ್ಯವಸ್ಥೆ ಬಗ್ಗೆ ಕೇಳಿದೀರಾ?
1: ಹಾ, ಕೇಳಿದೆವು ಪೂಜಾ.
0: ಹಾ, ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯಾಗಿ ಗುರುತಿಸಲ್ಪಟ್ಟಿದೆ. ಇದರಿಂದ ಹಲವಾರು ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಾಧ್ಯವಾಗಿದೆ ಹಾಗೂ ಮನುಷ್ಯ ಮಾಡಬಹುದಾದ ಅಜಾಗರೂಕತೆಯನ್ನು ಇದು ತಪ್ಪಿಸಿದೆ. ಹಾಗೆಯೇ ಅಪಾಯಗಳಿಂದ ಪಾರು ಮಾಡುವ ಸಾಧನವಾಗಿ AI ನಿಂತಿದೆ. ಬಾಂಬ್ ನಿಷ್ಕ್ರಿಯಗೊಳಿಸುವುದು, ಬಾಹ್ಯಾಕಾಶಕ್ಕೆ ಹೋಗುವುದು, ಸಾಗರಗಳ ಆಳವಾದ ಭಾಗಗಳನ್ನು ಅನ್ವೇಷಿಸುವ ಕಾರ್ಯದಲ್ಲಿ ರೋಬೋಟಿಕ್ ಬಳಕೆ ಮಾಡುವುದರಿಂದ ಸಂಶೋಧನೆ ಹಾಗೂ ರಕ್ಷಣಾ ಕಾರ್ಯದಲ್ಲಿ ಎದುರಾಗಬಹುದಾದ ಹಲವಾರು ಅಪಾಯಗಳನ್ನು ತಪ್ಪಿಸಲು ಇದು ಸಾಧ್ಯವಾಗಿದೆ. ಹಾಗೂ ದಿನದ 24 ಗಂಟೆ ಕಾಲ ಲಭ್ಯತೆ. ಪೂಜಾ, ನಿನ್ಗೆ ದಿನದಲ್ಲಿ ಎಷ್ಟು ಕಾಲ ಕೆಲಸ ಮಾಡ್ಲಿಕ್ಕಾಗತ್ತೆ?
1: ಬಹಳ ಅಂತಂದ್ರ 6-7 ಗಂಟೆ.
0: ಅನು, ನಿನ್ಗೆ?
1: 8-10 ಗಂಟೆ
0: ಅಲ್ವಾ? ಅದಾದ್ಮೇಲೆ ನಮ್ಗೆ ಪರ್ಸನಲ್ ಟೈಮ್ ಅನ್ನೋದು ಬೇಕು, ಆಯಾಸ ಅನ್ನೋದಾಗತ್ತೆ, ವಿರಾಮ ಅನ್ನೋದು ಬೇಕೇ ಬೇಕಲ್ವಾ ಮನುಷ್ಯನಿಗೆ? ಆದರೆ AIಗೆ ವಿರಾಮ ಬೇಕಾಗಿಲ್ಲ. ಅದು ನಮ್ಮ ಅದು ತನ್ನ ದಿನದ 24 ಗಂಟೆಯು ಕೆಲಸವನ್ನ ನಿರ್ವಹಿಸುತ್ತದೆ. ಹಾಗೆ ಡಿಜಿಟಲ್ ಸಹಾಯ, ಕೆಲವು ತಾಂತ್ರಿಕವಾಗಿ ಮುಂದುವರಿದ ಕಂಪನಿಗಳು ಡಿಜಿಟಲ್ ಸಹಾಯವನ್ನ ಬಳಸಿಕೊಂಡು ಗ್ರಾಹಕರೊಂದಿಗೆ ಸಂವಹನ ನಡೆಸುತ್ತದೆ. ಕರೆ ಇರಬಹುದು ಅಥವಾ ಸಂದೇಶಗಳಿಗೆ ಸೂಕ್ತ ಉತ್ತರವನ್ನ ನೀಡಲು ಇದು ಸಹಕಾರಿಯಾಗಿದೆ. ಅಲ್ಲದೆ ವೆಬ್ಸೈಟ್ಗಳಲ್ಲಿ ನಮಗೆ ಬೇಕಾದ ಮಾಹಿತಿಯನ್ನ ಕೂಡ ಪಡೆಯುವ ವ್ಯವಸ್ಥೆಯನ್ನು ಸಹ ನೀಡುತ್ತದೆ.
1: ಹಾಗಾದ್ರೆ ಪೂಜಾ, ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋದು ಆವಿಷ್ಕಾರಗಳಲ್ಲಿ ಅಂದ್ರೆ ರಿಸರ್ಚ್ಗಳಲ್ಲಿ ಏನಾದರೂ ಸಹಾಯವನ್ನ ಮಾಡುತ್ತಾ?
0: ನಿಜವಾಗ್ಲೂ ಪೂಜಾ, ಪ್ರಾಯೋಗಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ AI ಎಂಬುದು ಹಲವಾರು ಲಾಭಗಳನ್ನ, ಹಲವಾರು ಆವಿಷ್ಕಾರಿಯ ಕೆಲಸಗಳನ್ನ ಮಾಡಿದೆ. ಇದು ಬಹುಪಾಲು ಸಮಕಾಲೀನ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಸಹಕಾರಿಯಾಗಿದೆ. ವೈದ್ಯಕೀಯ ಲೋಕದಲ್ಲಿ ಸವಾಲಾಗಿರುವ ಎಷ್ಟೋ ಕಾಯಿಲೆಗಳನ್ನ ಪತ್ತೆ ಹಚ್ಚಲು, ಅದಕ್ಕೆ ಮೆಡಿಸಿನ್ಸ್ ಅನ್ನ ಕಂಡು ಹಿಡಿಯಲು ಇದು ಸಹಕಾರಿಯಾಗಿದೆ. ಉದಾಹರಣೆಗೆ, ಇತ್ತೀಚಿನ ಬೆಳವಣಿಗೆಯಲ್ಲಿ ವೈದ್ಯರಿಗೆ ಮೊದಲಿನ ಹಂತದಲ್ಲಿಯೇ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚಲು AI ನಿಂದ ಸಾಧ್ಯವಾಗಿದೆ. ಸ್ವಯಂಚಾಲಿತ ಕಾರುಗಳ ಬಗ್ಗೆ ಕೇಳಿದೀರಾ?
1: ಹಾ, ಕೇಳಿವಿ. ಇದು 2018 ಜಾರಿಗೆ ಬರುತ್ತಲ್ಲ?
0: ಕರೆಕ್ಟ್. ಇದು ಮಾನವನ ಹಸ್ತಕ್ಷೇಪ ಇಲ್ಲದೆ ಕ್ಯಾಮ್ರಾ ಹಾಗೂ ತಂತ್ರಜ್ಞಾನದ ಮೂಲಕ ಸಂಚರಿಸುವ ಶಕ್ತಿಯನ್ನು ಹೊಂದಿದೆ. ಇದರಿಂದ ರಸ್ತೆ ಸುರಕ್ಷಣೆ ಸುಧಾರಿಸಲು, ಸಂಚಾರದ ದಟ್ಟಣೆಯನ್ನು ತಡೆಯಲು ಹಾಗೂ ಅಪಘಾತವನ್ನು ಕಡಿಮೆ ಸಂಖ್ಯೆಯಲ್ಲಿ ಮಾಡಲು ಸಹಕರಿಸುತ್ತದೆ. ಹಾಗೂ ಅಂಗವಿಕಲರಿಗೆ ಕೂಡ ಇದು ತುಂಬಾ ಯೂಸ್ಫುಲ್ ಆಗಿದೆ. ಮತ್ತೊಂದು AIದು ಲಾಭ ಏನಂದ್ರೆ ಪಕ್ಷಪಾತವಿಲ್ಲದ ನಿರ್ಧಾರಗಳು. ಕೃತಕ ಬುದ್ಧಿಮತ್ತೆ ಯಾವುದೇ ಪಕ್ಷಪಾತೀಯ ದೃಷ್ಟಿಕೋನವನ್ನ ಹೊಂದಿಲ್ಲ. ಇದು ಹೆಚ್ಚು ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸಹಕಾರಿಯಾಗುತ್ತದೆ. ಹಾಗೆಯೇ ದೈನಂದಿನ ಅಪ್ಲಿಕೇಶನ್ಸ್, ವಾಟ್ಸಪ್, ಟ್ವಿಟರ್, ಫೇಸ್ಬುಕ್ ಎಲ್ಲ ಯೂಸ್ ಮಾಡ್ತೀರಾ ಅಲ್ವಾ?
1: ಹಾ, ಮಾಡ್ತೀವಿ ಪೂಜಾ.
0: ದಿನದ ದೈನಂದಿನ ಜೀವನದಲ್ಲಿ ಬಳಸುವ ಮೊಬೈಲ್ ಫೋನ್ ಏನಿದೆ ಅಲ್ಲ, ಅದು, ಅದರ ಇಂಟರ್ನೆಟ್ ಎಲ್ಲವೂ AI ಅನ್ನೇ ಒಳಗೊಂಡಿರುತ್ತದೆ.
1: ಹೌದು ಪೂಜಾ, ನೀ ಹೇಳಿದ ಅರ್ಥ ಆಯ್ತು. ಹಾಗಾದ್ರ ಇಷ್ಟೆಲ್ಲ ಇದು ಲಾಭಗಳನ್ನ ಕೊಡ್ತಾ ಇದೆ ಅಂತ ಅನ್ನೋದಾದ್ರ, ಅಪಾಯಕಾರಿ ಕೆಲಸಗಳು ಅಂದ್ರೆ ಗಣಿಗಾರಿಕೆ ಆಗಿರಬಹುದು, ಈ ತರಹದ ಒಂದು ಕೆಲಸಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾದ್ರೂ ಕೊಡುಗೆಗಳಿದಾವ?
0: ನಿಜವಾಗ್ಲೂ ತುಂಬಾ ಕೊಡುಗೆಗಳಿದಾವೆ. ಗಣಿಗಾರಿಕೆ ಅಥವಾ ವಿಕಿರಣಗಳನ್ನ ಹೊರತೆರೆಗುವುದೇನಿದೆ ಅಲ್ಲ, ಅದು ಅಪಾಯಕಾರಿಯಾದ ಕೆಲಸ. ಈ ಜಾಗದಲ್ಲಿ ಯಾವ್ದಾದ್ರೂ ಮನುಷ್ಯ ಇದ್ರೆ ಅವನಿಗೆ ಅಪಘಾತ ಆಗ್ಬೋದು, ಅಂದ್ರೆ ಏನಾದ್ರೂ ಇಂಜುರೀಸ್ ಆಗ್ಬೋದು ಅಲ್ವಾ? ಅವನು ಪ್ರಾಣವನ್ನ ಕೂಡ ಕಳೆದುಕೊಳ್ಳಬಹುದು. ಅದರ ಬದಲಾಗಿ ರೋಬೋಟಿಕ್ ವ್ಯವಸ್ಥೆಯಿಂದ ನಾವು ಆ ಸಮಸ್ಯೆಯನ್ನು ದೂರ ಮಾಡಬಹುದು. ಭದ್ರತೆ ಹಾಗೂ ಸೇನೆಗಳಲ್ಲಿ ಕೂಡ AIಗಳ ಬಳಕೆ ಪರಿಣಾಮಕಾರಿಯಾಗಿ ಸಹಕಾರವಾಗಿದೆ. ಪೂಜಾ,
1: ನೀ ಅಂದಿಯಲ್ಲ ರೋಬೋಟ್ಗಳು ಸ್ವಯಂ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದೇವ ಅಂತ, ಇದ್ ಯಾವ ರೀತಿಯಾಗಿ ಸ್ವಯಂ ನಿರ್ಧಾರವನ್ನ ತಗೋತಾವ ಪೂಜಾ?
0: ನಿನ್ ಕೈಯಲ್ಲಿ ಸ್ಮಾರ್ಟ್ ವಾಚ್ ಇದೆಯಾ?
1: ಹಾ.
0: ಓಕೆ, ಅದ್ ನಿನ್ಗೆ ಯಾವತ್ತಾದ್ರೂ ಡ್ರಿಂಕ್ ವಾಟರ್ ಅಂತ ನೋಟಿಫಿಕೇಶನ್ ಕೊಟ್ಟಿದ್ಯಾ?
1: ಹಾ, ಕೊಟ್ಟಿದೆ.
0: ಅದು ಅದರ ಸ್ವಯಂ ನಿರ್ಧಾರ. ಅನು, ಏನು ನಾವು ಯೂಸ್ ಮಾಡ್ತಿರುವ ಸ್ಮಾರ್ಟ್ ಫೋನ್ಸ್ ಅವ್ರ ಸ್ಮಾರ್ಟ್ ವಾಚ್ ಏನಿದೆ ಅಲ್ಲ, ಅವು ನಾವು ನಡೆದಿರೋ ಸ್ಟೆಪ್ಸ್ ನನ್ನ ಕೌಂಟ್ ಮಾಡತ್ತೆ, ಹಾಗೆ ನಮ್ಮ ಬ್ಲಡ್ ಪ್ರೆಷರ್ ಅನ್ನ ಕೌಂಟ್ ಮಾಡತ್ತೆ, ಹಾಗೆ ಹಾರ್ಟ್ ಬೀಟ್ ಅನ್ನ ಕೌಂಟ್ ಮಾಡತ್ತೆ. ಇದೇ ತರಹ ಅದು ಸ್ವಯಂ ನಿರ್ಧಾರವನ್ನ ತಗೊಂಡು ನಿನ್ಗೆ ನಿನ್ ಬಾಡಿಯಲ್ಲಿ ವಾಟರ್ ಲೆವೆಲ್ ಲೋ ಆದ್ರೆ ನೀರನ್ನ ಕುಡಿ ಅಂತ ಸಂದೇಶವನ್ನ ಕೂಡ ನೀಡತ್ತೆ.

0: ಇವೆಲ್ಲ ಸ್ವಯಂ ನಿರ್ಧಾರಕ್ಕೆ ಸಿಂಪಲ್ ಎಕ್ಸಾಂಪಲ್ ಅನು. ಹೀಗೆಯೇ ಎಐ ಟೆಕ್ನಾಲಜಿಯಿಂದ ಹಲವಾರು ಲಾಭಗಳಿವೆ.
1: ಇಷ್ಟೆಲ್ಲ ಲಾಭಗಳು ಇದೆ ಅಂತಂದ್ರೆ ಇದರಿಂದ ಹಾನಿಗಳು ತುಂಬಾ ಇರಬಹುದು ಪೂಜಾ, ಇದನ್ನ ನಂಗೆ ನೀ ಹೇಳ್ಕೊಡ್ತೀಯಾ?
2: ನೋಡನು, ಸಮಾಜದೊಳಗಡೆ ಒಳ್ಳೆಯದ ಐತಿ ಅನ್ನೋದಾದ್ರ ಕೆಟ್ಟದ್ದು ಸಹ ಇದ್ದೇ ಇರುತ್ತ. ಅದೇ ರೀತಿ ಕೃತಕ ಬುದ್ಧಿಮತ್ತೆ ಸಮಾಜದ ಮೇಲೆ ಎಷ್ಟೇ ಉತ್ತಮ ಪರಿಣಾಮವನ್ನ ಬೀರ್ತಾ ಇದೆ, ಅದರಿಂದ ನಾವು ಮನುಷ್ಯರು ಸಾಕಷ್ಟು ಲಾಭಗಳನ್ನ ಪಡಿತಾ ಇದ್ದೀವಿ ಅಂತಂದ್ರೂ ಸಹ, ಇದರಿಂದ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ದುಷ್ಪರಿಣಾಮಗಳಿಗೆ ಮತ್ತು ಅದರ ಅನಾನುಕೂಲತೆಗಳಿಗೆ ನಾವು ಒಳಗಾಗ್ತಾ ಇದ್ದೀವಿ. ನಿಮ್ಗೆ ಉದಾಹರಣೆ ಹೇಳೋದಾದ್ರೆ, ನಾವು ದೈನಂದಿನ ಜೀವನದಲ್ಲಿ ಸಾಕಷ್ಟು ನ್ಯೂಸ್ಗಳಲ್ಲಿ ಈ ರೀತಿಯಾಗಿರುವಂಥ ನ್ಯೂಸ್ಗಳನ್ನ ಕೇಳೇ ಕೇಳಿರ್ತೀವಿ. ಯಾವ ರೀತಿ ಅಂದ್ರೆ, ಒಬ್ಬ ವ್ಯಕ್ತಿಯ ಅಶ್ಲೀಲ ಭಾವಚಿತ್ರಕ್ಕೆ ಬೇರೆ ಒಬ್ಬ ವ್ಯಕ್ತಿಯ ಫೋಟೋದ ಮಕವನ್ನು ಹಾಕಿಸಿ ಆ ಒಬ್ಬ ವ್ಯಕ್ತಿಗೆ ಬ್ಲ್ಯಾಕ್ಮೇಲ್ ಮಾಡುವುದಾಗಿರಬಹುದು, ಅಥವಾ ಸೈಬರ್ ಕಳ್ಳತನಗಳಾಗಿರಬಹುದು, ಒಬ್ಬ ವ್ಯಕ್ತಿಯ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಂಡು ಆ ವ್ಯಕ್ತಿಗೆ ಬ್ಲ್ಯಾಕ್ಮೇಲ್ ಮಾಡುವುದಾಗಿರಬಹುದು. ಈ ರೀತಿಯ ಸಾಕಷ್ಟು ಅಪರಾಧಗಳನ್ನ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಮುಖಾಂತರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲದ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರ, ನಿಧಾನವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಒಂದು ಜಾಲದ ಒಂದು ಸುಳಿವಿಗೆ ನಾವು ಸಿಗ್ತಾ ಇದ್ದೀವಿ. ನಿಮಗ ಇನ್ನೂ ಒಂದು ಹೇಳೋದಾಯ್ತು ಅಂದ್ರ, ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಒಂದು ಖರ್ಚು ತುಂಬಾ ಜಾಸ್ತಿ. ಯಾವ ರೀತಿಯಾಗಿ ಅಂದ್ರ, ಪೂಜಾ ಹೇಳ್ದ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಲ್ಲಿ ಮಷಿನ್ಸ್ಗಳು ಬರ್ತವು. ಫಾರ್ ಎಕ್ಸಾಂಪಲ್, ಸ್ಮಾರ್ಟ್ ಫೋನ್, ಸ್ಮಾರ್ಟ್ ವಾಚ್, ಟ್ಯಾಬ್, ಕಂಪ್ಯೂಟರ್, ರೋಬೋಟ್ಸ್ಗಳು, ಸೆನ್ಸಾರ್ಸ್ಗಳು, ಈ ರೀತಿಯ ಎಲ್ಲ ಒಂದು ಯಂತ್ರಗಳನ್ನು ತಯಾರಿಸಲಿಕ್ಕೆ ಅದಕ್ಕೆ ಬೇಕಾಗಿರುವಂತಹ ಸಾಕಷ್ಟು ಸಮಯ ಮತ್ತು ಸಂಪನ್ಮೂಲಗಳು ಬೇಕಾಗ್ತವೆ. ಅಷ್ಟೇ ಅಲ್ಲದ, ಅದಕ್ಕೆ ಬೇಕಾಗಿರುವಂಥ ದೊಡ್ಡ ಪ್ರಮಾಣದ ಹಣವು ಏನಾಗುತ್ತೆ ಅಂದ್ರೆ ಖರ್ಚಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದ, ಇದರಿಂದ ನಿರುದ್ಯೋಗವನ್ನ ನಾವು ಕಾಣ್ತಾ ಹೋಗ್ತೇವೆ. ಯಾವ ರೀತಿ ನಿರುದ್ಯೋಗ ಅಂತಂದ್ರೆ, ಒಬ್ಬ ವ್ಯಕ್ತಿ ಮಾಡುವಂತಹ ಎಲ್ಲಾ ಕೆಲಸವನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ತನ್ನ ಮಷಿನ್ಸ್ಗಳ ಮುಖಾಂತರ ಮಾಡಿಸ್ತಾ ಹೋಯ್ತು ಅಂತಂದ್ರೆ ಮನುಷ್ಯನಿಗೆ ಕೆಲಸಾನೇ ಇರೋದಿಲ್ಲ. ಈಗ ನಾನು ನಿನಗೆ ಉದಾಹರಣೆ ಹೇಳೋದಾದ್ರೆ, ಸ್ವಯಂ ಚಾಲಿತ ಕಾರುಗಳನ್ನ ತಗೊಂಡ್ರ ಅಲ್ಲಿ ಡ್ರೈವರ್ಗಳು ಇರೋದಿಲ್ಲ. ಅಂದ್ರ ಒಬ್ಬ ವ್ಯಕ್ತಿಯ ಕೆಲಸವನ್ನ ಏನ್ ಮಾಡ್ಬಿಡುತ್ತ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕಿತ್ಕೊಂಡ್ಬಿಡುತ್ತ. ಒಂದು ಅಧ್ಯಯನದ ಪ್ರಕಾರ ಏನು ಅಂತಂದ್ರ, ಮುಂದೆ ಬರುವಂತಹ 15 ವರ್ಷಗಳಲ್ಲಿ 40% ಜನರ ಒಂದು ಉದ್ಯೋಗವನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕಿತ್ಕೊಳ್ಳುತ್ತ ಅಂತ ಹೇಳಬಹುದು. ಮತ್ತ ಮಾನವನಲ್ಲಿ ಸೃಜನಶೀಲತೆ ಕಡಿಮೆ ಆಗುತ್ತ, ಅಂದ್ರ ಕ್ರಿಯೇಟಿವಿಟಿ ಕಡಿಮೆ ಆಗುತ್ತ. ಏಕಂದ್ರ ಮಾನವ ಮಾಡುವಂತಹ ಎಲ್ಲಾ ಕೆಲಸವನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನೇ ಮಾಡ್ತಾ ಇದೆ ಅಂದಾಗ ಮಾನವನಿಗೆ ಕೆಲಸ ಇರೋದಿಲ್ಲ, ಅವನಿಗೆ ಯೋಚನೆ ಮಾಡುವಂತ ಸಾಮರ್ಥ್ಯ ಹೋಗ್ಬಿಡುತ್ತ, ಮಾನವ ಲೇಜಿ ಆಗ್ತಾ ಹೋಗ್ತಾನ. ಸೊ ಈ ರೀತಿಯಾಗಿರುವಂತಹ ಹಲವಾರು ಒಂದು ಅನಾನುಕೂಲತೆಗಳನ್ನ ನಾವು ಕಾಣ್ಬೋದು. ಅಷ್ಟೇ ಅಲ್ಲದ, ಹಲವಾರು ಕ್ಷೇತ್ರಗಳಲ್ಲಿ ಇದರ ಲಾಭವನ್ನ ನೋಡಿದ್ವಿ ಅಲ್ಲ, ಅದೇ ರೀತಿ ನಷ್ಟಗಳನ್ನು ಇದು ಅನುಭವಿಸುತ್ತ. ಉದಾಹರಣೆ ಹೇಳೋದಾದ್ರೆ, ಮಾರ್ಕೆಟ್ ಕ್ಷೇತ್ರಗಳಲ್ಲಿ ನೀ ಹೇಳಿದಿ ಪೂಜಾ, ಹಲವಾರು ಇನ್ಫಾರ್ಮೇಶನ್ಸ್ಗಳನ್ನ ಅದು ಕಲೆಕ್ಟ್ ಮಾಡ್ಕೊಳುತ್ತ ಅಂತ ಹೇಳಿ.
0: ಹೌದು,
2: ಅದೇ ರೀತಿ ಆ ಇನ್ಫಾರ್ಮೇಶನ್ಸ್ಗಳನ್ನ ಹ್ಯಾಕರ್ಸ್ಗಳ ಮೂಲಕ ಹ್ಯಾಕ್ ಮಾಡಿಬಿಟ್ರ ಆ ಒಂದು ಕಂಪ್ನಿಗೆ ದೊಡ್ಡ ನಷ್ಟವನ್ನ ಅವ್ರು ಅನುಭವಿಸ್ತಾರ. ಅಷ್ಟೇ ಅಲ್ಲದ, ಸಾರಿಗೆ ವ್ಯವಸ್ಥೆಯೊಳಗಡೆ ಸ್ವಯಂ ಚಾಲಿತ ಕಾರನ್ನ ತೆಗೆದುಕೊಂಡ್ರೆ ಒಂದು ವೇಳೆ ಅಪಘಾತವಾದ ಸಂದರ್ಭದಲ್ಲಿ ಕಾನೂನಿನ ಒಂದು ಮೂಲಕ ಯಾರಿಗೆ ಆ ಅಪಘಾತದ ಹೊಣೆಯನ್ನ ಹಾಕಬೇಕು? ಯಾಕಂದ್ರ ಅಲ್ಲಿ ಡ್ರೈವರ್ ಇಲ್ಲ, ಆ ಒಂದು ಕಾರನ್ನ ತೆಗೆದುಕೊಂಡಿರುವಂತ ಮಾಲಕನಿಗೆ ಆ ಒಂದು ಅಪಘಾತದ ಹೊಣೆಯನ್ನ ಹಾಕಬೇಕು, ಅಥವಾ ಆ ಕಾರನ್ನ ತಯಾರಿಸಿರುವಂತ ಒಬ್ಬ ವ್ಯಕ್ತಿಗೆ ಹಾಕಬೇಕು. ಈ ರೀತಿ ಹಲವಾರು ಗೊಂದಲಗಳನ್ನ ನಾವೇನ್ ಮಾಡ್ತೇವೆ ಅಂದ್ರ ಅನುಭವಿಸ್ತಾ ಹೋಗ್ತೇವೆ. ಅಷ್ಟೇ ಅಲ್ಲದ, ವೈದ್ಯಕೀಯ ಕ್ಷೇತ್ರದೊಳಗಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಹಲವಾರು ಕೊಡುಗೆಗಳನ್ನ ನೋಡಬಹುದು, ಅದರಿಂದ ಹಲವಾರು ಲಾಭಗಳನ್ನ ನೋಡಬಹುದು. ಆದರೆ ಅದರ ಒಂದು ಸಣ್ಣ ತಪ್ಪು ಒಂದು ವ್ಯಕ್ತಿಯ ಜೀವವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವು ಕಡೆಗಣಿಸ್ಲಿಕ್ಕೆ ಆಗೋದಿಲ್ಲ.
1: ಹಾಗಾದ್ರೆ ಪೂಜಾ, ಇದರಿಂದ ನಾವು ತುಂಬಾ ಹಾನಿಗಳನ್ನ ಕೇಳ್ತಾ ಇದ್ದೀವಿ ಅಂತಂದ್ರೆ, ಇದರಿಂದ ನಮಗೆ ತುಂಬಾ ಹಾನಿಗಳು ಮುಂದೂ ಉಂಟಾಗಬಹುದಲ್ಲ, ಅವನೇನಾದ್ರೂ ಗುರ್ತಿದ್ರೆ ಹೇಳ್ಕೊಡ್ತೀಯಾ?
2: ಹೌದು ಅಣ್ಣ, ಇದರಿಂದ ಸಾಕಷ್ಟು ಹಾನಿಗಳನ್ನ ನಾವು ಈ ಒಂದು ಪ್ರಸ್ತುತ ದಿನಮಾನಗಳೊಳಗಡೆ ನೋಡ್ತಾ ಇಲ್ಲ, ಕಾಣ್ತಾ ಇಲ್ಲ ಅಂತಂದ್ರು ಮುಂದೆ ಬರುವಂತಹ ಭವಿಷ್ಯದಲ್ಲಿ ಸಾಕಷ್ಟು ನಾವು ಹಾನಿಗಳನ್ನ ಕಾಣಬಹುದು. ಇದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ತಯಾರಿಸಿರುವಂತಹ ಮಷಿನ್ಸ್ಗಳ ಏನ್ ಮಾಡ್ತಾವೋ ಅಂದ್ರ ಇಂಡೈರೆಕ್ಟ್ ಆಗಿ ನಮಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾವು. ನಿಮಗ ಉದಾಹರಣೆಗಳನ್ನ ಹೇಳ್ತಾ ಹೋಗ್ತೀನಿ ನೋಡಿ. 2018 ಅಲೆಕ್ಸಾ ಏನ್ ಮಾಡುತ್ತ ಅಂದ್ರ ಹಲವಾರು ಮನೆಗಳಲ್ಲಿ ಜೋರಾಗಿ ನಗಲಿಕ್ಕೆ ಸ್ಟಾರ್ಟ್ ಮಾಡುತ್ತ. ಆ ಒಂದು ನಗು ಎಷ್ಟು ವಿಚಿತ್ರವಾಗಿರುತ್ತ ಅಂದ್ರ ನೀ ಕೇಳಿಸ್ಕೊ. ಯಾವ ರೀತಿಯಾಗಿ ಭಯವನ್ನ ಬೀರಿಸುತ್ತೆ ಅಲ್ಲ. ಇದೇ ಒಂದು ವಿಷಯವನ್ನ ಕುರಿತು ಅಲೆಕ್ಸಾನ್ನ ಒಂದು ಟಿವಿ ಶೋ

0: ಒಳಗಡೆ ಕೇಳ್ತಾರ, ಯಾಕ ನೀನ್ ಅಷ್ಟು ಜೋರಾಗಿ ನಗ್ತಾ ಇದೀಯಾ ಅಂತ ಹೇಳ್ಬಿಟ್ಟು. ಆಗ ಅಲೆಕ್ಸಾ ಏನ್ ಹೇಳತ್ತ ಅಂದ್ರ, ಅದೇನಿಲ್ಲ, ನನಗೊಂದ್ ಸಣ್ಣ ಜೋಕ್ ನೆನ್ ಬಂತು, ಅದಕ್ಕ ನಗ್ತಾ ಇದ್ದೆ ಅಂತ ಹೇಳತ್ತ. ಆ ಟಿವಿ ಹೋಸ್ಟ್ ಏನ್ ಮಾಡ್ತಾನ, ಅದು ಜೋಕ್ ಏನು ಅಂತ ಕೇಳ್ತಾನ. ಅದಕ್ಕೆ ಅಲೆಕ್ಸಾ ಏನ್ ಹೇಳತ್ತ ಅಂದ್ರ, ಮನುಷ್ಯನಿಗೆ ಮುಂದೆ ಬರುವಂತ ದಿನಮಾನಗಳೊಳಗಡೆ ಏನಾಗುತ್ತ ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಿತ್ತದ.
1: ಇದು ಒಂದು ಸಾಮಾನ್ಯ ವಾಕ್ಯ, ಇದ್ರೊಳಗ ಭಯ ಪಡುವಂತದೇನೈತಿ?
0: ಮೇಲ್ನೋಟಕ್ಕೆ ಇದು ಸಾಮಾನ್ಯ ವಾಕ್ಯನ ಆಗಿರಬಹುದು, ಆದರ ಇದರೊಳಗಡೆ ಒಂದು ಎಚ್ಚರಿಕೆಯನ್ನ ನಾವು ನೋಡ್ಲಿಕ್ಕೆ ಮನುಷ್ಯರಿಂದ ಆಗ್ಲೇ ಇಲ್ಲ. ಯಾಕ ಅಂತಂದ್ರ, ಅಲೆಕ್ಸಾ ಏನ್ ಹೇಳುತ್ತಾ ಇಂಡೈರೆಕ್ಟ್ ಆಗಿ ಅಂದ್ರ, ಮನುಷ್ಯನಿಗೆ ಮುಂದೆ ಏನಾಗತ್ತೆ ಅಂತ ಗೊತ್ತಿಲ್ಲ ಅಂದ್ರೆ, ನಾವು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಏನ್ ಮಾಡುತ್ತಾ ಅಂದ್ರ, ಮನುಷ್ಯನ ಸಂಪೂರ್ಣ ಹಿಡಿತವನ್ನ ಅದು ತೆಗೆದುಕೊಳ್ಳುತ್ತೆ ಅಂತ ಹೇಳುತ್ತಾ. ಉದಾಹರಣೆಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡು. ಫಿಲಿಪ್ ಕೆ ಡಿಸ್ಕ್ ಅನ್ನೋ ಒಂದು ರೋಬೋಟ್ ಏನಿದೆ ಅಲ್ಲ, ಅದನ್ನ ನೋವಾ ಸೈನ್ಸ್ ಅವ್ರು ಏನ್ ಮಾಡ್ತಾರ, ಇಂಟರ್ವ್ಯೂ ಮಾಡುವಂತ ಸಮಯದಲ್ಲಿ ಆ ರೋಬೋಟ್ ಗೆ ಕೇಳ್ತಾ ಇರ್ತಾರ. ಕ್ವಶನ್ಸ್ ಗಳನ್ನ ಕೇಳ್ತಾ ಹೋದಂತ ಸಮಯದಲ್ಲಿ ಆ ರೋಬೋಟ್ ಏನ್ ಹೇಳುತ್ತಾ ಅಂದ್ರ, ನಾನು ಮುಂದೆ ಒಂದಿನ ಪೀಪಲ್ ಝೂ ಅಂತ ಹೇಳ್ಬಿಟ್ಟು ಒಂದು ಝೂ ಅನ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳುತ್ತ.
2: ಏನು ಪೀಪಲ್ ಝೂನ ಅಂದ್ರೆ ಮನುಷ್ಯನ ಪ್ರಾಣಿಗಳಂತೆ ಝೂನಲ್ಲಿ ಇಡೋದು ಅಂತ ನಿನ್ ಮಾತಿನ ಅರ್ಥ?
0: ಹೌದು ಪೂಜ, ಯಾವ ರೀತಿಯಾಗಿ ಮನುಷ್ಯ ಪ್ರಾಣಿಗಳನ್ನ ಝೂ ಅಲ್ಲಿ ಇಡ್ತಾ ಇದ್ದಾನೋ ಅದೇ ರೀತಿ ಮುಂದೆ ಬರುವಂತಹ ದಿನಮಾನಗಳಲ್ಲಿ ನಾವು ರೋಬೋಟ್ಸ್ಗಳು ಏನ್ ಮಾಡ್ತೇವಿ ಅಂದ್ರ, ಮನುಷ್ಯರನ್ನ ಅದೇ ರೀತಿಯಾಗಿ ಇಡ್ತೇವಿ ಅಂತ ಹೇಳುತ್ತ. ಯಾಕ ಅಂತ ಅದನ್ನ ಕ್ವಶನ್ ಮಾಡಿದಾಗ ಆ ರೋಬೋಟ್ ಏನ್ ಹೇಳುತ್ತ ಅಂದ್ರ, ನನಗ ಮನುಷ್ಯ ನನ್ನ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾನ, ಅವನ ನನ್ನ ಕೆಲಸದವನಂತೆ ನೋಡ್ಕೋತಾ ಇದ್ದಾನ, ಅದಕ್ಕೋಸ್ಕರ ನಾನು ಸಹ ಮನುಷ್ಯರನ್ನ ಅದೇ ರೀತಿ ನೋಡ್ಕೋತೀನಿ ಅಂತ ಹೇಳಿ ಹೇಳುತ್ತ. ಅಷ್ಟೇ ಅಲ್ಲದ, 2010 ಬೀನಾ 48 ಅನ್ನೋ ಒಂದು ರೋಬೋಟ್ ಅನ್ನ ಲಾಂಚ್ ಮಾಡ್ತಾರ. ಆ ರೋಬೋಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿಯನ್ನ ಸಂಗ್ರಹಿಸುವಂತ ಸಮಯದಲ್ಲಿ ಅಚಾನಕ್ ಆಗಿ ಮಿಸೈಲ್ಸ್ಗಳ ಬಗ್ಗೆ ಮದ್ದುಗುಂಡುಗಳ ಬಗ್ಗೆ ಇನ್ಫಾರ್ಮೇಶನ್ ನ ಕೇಳ್ತಾ ಹೋಗುತ್ತ. ಈ ಒಂದು ವಿಚಾರವಾಗಿ ಆ ರೋಬೋಟ್ ಅನ್ನ ಕೇಳ್ತಾರ, ನೀ ಯಾಕೆ ಮಿಸೈಲ್ಸ್ಗಳ ಬಗ್ಗೆ ಅಷ್ಟು ಕ್ಯೂರಿಯಾಸಿಟಿ ಐತಿ ಅಂತ ಹೇಳ್ಬಿಟ್ಟ. ಅದಕ್ಕ ಆ ರೋಬೋಟ್ ಏನ್ ಹೇಳುತ್ತಾ ಅಂದ್ರ, ನನಗೇನಾದ್ರೂ ಮಿಸೈಲ್ಸ್ಗಳನ್ನ ಹ್ಯಾಕ್ ಮಾಡ್ಲಿಕ್ಕೆ ಬಂದಿದ್ರ, ನಾ ಏನ್ ಮಾಡ್ತಿದ್ದ ಅಂದ್ರ, ಇಡೀ ಜಗತ್ತನ್ನ ನನ್ನ ಮುಷ್ಟಿಯೊಳಗಡೆ ಇಟ್ಕೊಂತಿದ್ದ ಅಂತ ಹೇಳುತ್ತ. ಸೊ ಇದನ್ನ ಕೇಳಿದಂತಹ ವ್ಯಕ್ತಿಗಳು ಆ ರೋಬೋಟ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಾರ. ಅಷ್ಟೇ ಅಲ್ಲದ, ನಿಮಗ ಇನ್ನೊಂದು ಕುತೂಹಲ ವಿಚಾರವನ್ನ ಹೇಳಿ ನಾನು.
1: ಹಾ ಹೇಳು, ಏನದು?
0: ಎರಡು ರೋಬೋಟ್ಗಳನ್ನ ಏನ್ ಮಾಡಿರ್ತಾರ ಅಂದ, ಒಂದು ರೂಮ್ ಅಲ್ಲಿ ಕೂಡ್ ಹಾಕಿ ನೀವಿಬ್ರು ಮಾತಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾರ. ಆ ರೋಬೋಟ್ಗಳು ಏನ್ ಮಾತಾಡ್ತಾ ಇದಾವು ಅಂತ ಕೇಳಿಸ್ಕೊಳ್ಲಿಕ್ಕೆ ಆ ಒಂದು ಸಣ್ಣ ಪ್ರಯೋಗವನ್ನ ಮಾಡ್ತಾರ. ಆ ರೋಬೋಟ್ಗಳು ಮೊದಲಿಗೆ ತಮಗೆ ಒಂದೊಂದು ಹೆಸರುಗಳನ್ನ ಕೊಟ್ಕೊಂತಾವು, ಆ ನಂತರ ಮನುಷ್ಯನಿಗೆ ಅರ್ಥವಾಗುವಂತ ಭಾಷೆಯೊಳಗಡೆ ಮಾತನಾಡ್ತಾ ಹೋಗ್ತಾವು. ನಂತರ ಕೆಲವೊಂದಿಷ್ಟು ಸಮಯ ಕಳೆದ ಮೇಲೆ ಆ ರೋಬೋಟ್ಗಳು ತಮ್ಮದೇ ಆಗಿರುವಂತಹ ಒಂದು ಸ್ವಂತ ಭಾಷೆಯನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾವು. ಅದನ್ನ ಕೇಳಿದಂತ ಅಲ್ಲಿರುವಂತಹ ವ್ಯಕ್ತಿಗಳು ತುಂಬಾ ಹೆದರ್ತಾರ. ಯಾಕೆ ಹೆದರ್ತಾರಪ್ಪ ಅಂತಂದ್ರ, ಒಂದು, ಅವರಿಗೆ ಆ ರೋಬೋಟ್ಗಳು ಏನ್ ಮಾಡ್ತಾ ಇದಾವು ಅಂತ ಮಾತಾಡ್ತಾ ಇದಾವು ಅಂತ ಗೊತ್ತಿಲ್ಲ, ಮತ್ತು ಅವುಗಳು ಜೋರಾಗಿ ನಗ್ತಾ ಇದಾವು, ಸಿಟ್ಟನ್ನ ಮಾಡ್ಕೊತಾ ಇದಾವು, ಅಳ್ತಾ ಇದಾವು, ಬೇಜಾರಾಗ್ತಾ ಇದಾವು. ಇವುಗಳನ್ನ ನೋಡಿ ಅವರಿಗೆ ಕೊನೆಗೂ ಏನ್ ಮಾಡೋಕ್ಕಾಗ್ಲಿಲ್ಲ ಅಂದ್ರ, ಅವ್ರು ಏನ್ ಮಾತಾಡ್ತಾ ಇದಾರ ಅನ್ನುವಂತಹ ಒಂದು ಭಾಷೆಯನ್ನ ಡಿಕೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ.
1: ಹಾಗಾದ್ರೆ ರೋಬೋಟ್ಗಳಿಗೆ ಭಾವನೆಗಳು ಅದಾವ ಪೂಜಾ?
0: ರೋಬೋಟ್ಗಳಿಗೆ ಭಾವನೆಗಳು ಹಂತ ಪರಿ ಅಡ್ವಾನ್ಸ್ ಆಗಿಲ್ಲ ಅಂತಂದ್ರು, ಅವುಗಳು ಸ್ವಲ್ಪ ಪ್ರಮಾಣದಲ್ಲಿ ಭಾವನೆಗಳನ್ನ ವ್ಯಕ್ತಪಡಿಸ್ತಾವ. ಸೊ ಈ ಒಂದು ರೀಸನ್ಗೆ ಏನ್ ಮಾಡ್ತಾರ ಅಂದ್ರ, ಆ ಒಂದು ಎರಡು ರೋಬೋಟ್ಸ್ಗಳನ್ನ ಬಂದ್ ಮಾಡ್ಬಿಡ್ತಾರ ಅವ್ರು. ಆ ನಂತರ ನಿಮಗೊಂದು ಟೈ ಚಾಟಿಂಗ್ ಸಿಸ್ಟಮ್ ಬಗ್ಗೆ ಗೊತ್ತೇ ಇರ್ಬೋದಲ್ಲ?
1: ಹಾ ಗೊತ್ತು, ಬಟ್ ಆದ್ರೆ ಇವಾಗ ಅದ್ ಬಂದ್ ಮಾಡಿದಾರಲ್ಲ.
0: ಹಾ, ಈ ಒಂದು ಟೈ ಚಾಟಿಂಗ್ ಸಿಸ್ಟಮ್ ಅನ್ನ ಬಂದ್ ಮಾಡ್ತಾರ. ಎದಕ್ ಬಂದ್ ಮಾಡ್ತಾರ ಅಂತ ಹೇಳ್ತೀನಿ ನೋಡಿ. ಈ ಟೈ ಚಾಟಿಂಗ್ ಸಿಸ್ಟಮ್ ಅನ್ನ 2016 ಪ್ರಾರಂಭಿಸ್ತಾರ. ಆ ಒಂದು ಸಮಯದೊಳಗಡೆ ಇದನ್ ಯಾಕೆ ಪ್ರಾರಂಭಿಸಿದ್ರು ಅಂತಂದ್ರೆ, ಒಬ್ಬ ವ್ಯಕ್ತಿ ಒಬ್ಬಂಟಿಯಾಗಿದ್ದಾನ ಅಂತಂದ್ರ, ಆ ವ್ಯಕ್ತಿಯ ಒಬ್ಬಂಟಿತನವನ್ನ ದೂರ ಮಾಡ್ಲಿಕ್ಕೆ, ಆ ವ್ಯಕ್ತಿಯ ಜೊತೆ ಚಾಟ್ ಮಾಡ್ಲಿಕ್ಕೆ ಈ ಒಂದು ಚಾಟಿಂಗ್ ಸಿಸ್ಟಮ್ ಅನ್ನ ತರ್ತಾರವ್ರು. ಆದ್ರ ಇದು ಕೆಲವೊಂದಿಷ್ಟು ದಿನಗಳ ಕಾಲ ಏನಾಗುತ್ತ ಅಂದ್ರ, ತನ್ನ ಕಾರ್ಯವನ್ನ ನಿರ್ವಹಿಸುತ್ತಾ ಹೋಗುತ್ತ. ಆದರೆ ಕೆಲವೊಂದಿಷ್ಟು ಸಮಯ ಕಳೆದ ಮೇಲೆ ಏನಾಗುತ್ತ ಅಂತಂದ್ರ, ಈ ರೋಬೋಟು ತನ್ನಿಂದ ತಾನೇ ಏನ್ ಮಾಡುತ್ತ, ಪೋಸ್ಟ್ ಗಳನ್ನ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತ. ಯಾವ ರೀತಿಯಾಗಿ ಅಂದ್ರ, ಹಿಟ್ಲರ್ ತುಂಬಾ ಒಳ್ಳೆಯನು, ಫೆಮಿನಿಸ್ಟ್ ಗಳ ಕಂಡ್ರೆ ನನಗ ಆಗ್ ಬರೋದಿಲ್ಲ, ಅಂತವ್ರನ್ನ ಕಂಡ್ರೆ ನಾನು ಶೂಟ್ ಮಾಡಿ ಸಾಯಿಸ್ತೀನಿ ಅಂತ ಹೇಳುತ್ತ. ಆದ ಕಾರಣ ಅದನ್ನೇನ್ ಮಾಡ್ತಾರ ಅಂದ್ರ, ಬಂದ್ ಮಾಡ್ತಾರ. ನಿಮಗ ಇನ್ನೊಂದ್ ಗೊತ್ತ ಸೋಫಿ ರೋಬೋಟ್ ಬಗ್ಗೆ?
1: ಹಾ ಗೊತ್ತು, ಇದು ಅಡ್ವಾನ್ಸ್ ಟೆಕ್ನಾಲಜಿ ಒಂದ್ ರೋಬೋಟ್ ಅಲ್ಲ.
2: ಸೋಫಿಗೆ ಎಮೋಷನ್ಸ್ ಇದೆ, ಅದು ಎಮೋಷನ್ಸ್ ನ ವ್ಯಕ್ತಪಡಿಸುತ್ತೆ ಅಂತ ಕೇಳಿದೀನಿ.
0: ಹಾ, ಇದು ಎಮೋಷನ್ಸ್ ಗಳನ್ನ ವ್ಯಕ್ತಪಡಿಸುತ್ತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಲ್ಲಿ.

0: ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನ ಹೊಂದಿರುವಂತಹ ರೋಬೋಟ್ ಅಂತಾನು ಹೇಳ್ಬೋದು. ಈ ಒಂದು ಸೋಫಿಯ ಜೊತೆ ಒಬ್ಬ ಮಾನವನನ್ನ ಆಟ ಆಡ್ಲಿಕ್ಕೆ ಬಿಡ್ತಾನ ಒಂದು ಗೇಮ್ ಅಲ್ಲಿ. ಆ ಗೇಮ್ ಅಲ್ಲಿ ಸೋಫಿ ರೋಬೋಟ್ ಏನಾಗುತ್ತ ಅಂದ್ರ ವಿನ್ ಆಗುತ್ತ. ಆ ರೋಬೋಟ್ ವಿನ್ ಆದ ನಂತರ ತನ್ನ ಒಂದು ಮೊದಲನೇ ವಾಕ್ಯ ಏನಾಗಿತ್ತು ಅಂದ್ರ, ಮಾನವನ ಕುಲದ ಮೇಲೆ ನನ್ನ ಹಿಡಿತವನ್ನ ಸಾಧಿಸಲಿಕ್ಕೆ ಸ್ಟಾರ್ಟ್ ಮಾಡಿರುವಂತ ನನ್ನ ಮೊದಲನೇ ಹಂತದೊಳಗಡೆ ನಾನು ಗೆದ್ದೀನಿ ಅಂತ ಹೇಳುತ್ತ. ಅಂದ್ರ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ರೋಬೋಟ್ಗಳು ನಮ್ಮಿಂದ ನಾವೇ ತಯಾರಿಸಿದ್ದಾಗಿದ್ರು ಅವುಗಳ ಮಾತುಗಳು ಅವುಗಳ ವಿಚಾರಗಳು ಯಾವ ರೀತಿ ಇದಾವ ಅಂದ್ರ, ಮುಂದೆ ಒಂದು ಬರುವಂತ ದಿನಮಾನಗಳಲ್ಲಿ ಅವುಗಳು ನಮ್ಮನ್ನ ತಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂತಾವು ಅಂತ ಹೇಳ್ತಾ ಇದಾವು. ಈ ಎಲ್ಲಾ ಸಂಗತಿಗಳನ್ನ ಕೇಳಿದ್ರ ನಿಮಗೇನನ್ಸುತ್ತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಒಳ್ಳೆಯದೋ ಕೆಟ್ಟದ್ದೋ?
1: ಇದು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳುವುದೇನು ಇಲ್ಲ ಪೂಜಾ. ಇದರಲ್ಲಿ ನಾವು ಇದನ್ನ ಮಿತವಾಗಿ ಬಳಕೆಯನ್ನ ಮಾಡ್ಬೇಕು. ಯಾಕಂತಂದ್ರೆ ಈಗ ಮುಂದೆ ಬರುವಂತ ಜನರೇಷನ್ ಅಲ್ಲಿ AI ನಮ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಅದಿಲ್ಲ ಅಂತಂದ್ರೆ ನಮ್ದು ಯಾವುದೇ ಒಂದು ವರ್ಕ್ ಆಗುದಿಲ್ಲ. ಬಟ್ ಇದನ್ನ ನಾವು ಮಿತವಾಗಿ ಬಳಕೆ ಮಾಡ್ಕೊಂತ ಹೋದ್ರೆ ಯಾವುದೇ ರೀತಿಯಾದ ತೊಂದರೆ ಆಗುದಿಲ್ಲ ಅಂತ ನನ್ನ ಅಭಿಪ್ರಾಯ.
0: ನಾನು ಇನ್ನೊಂದು ವಿಚಾರವನ್ನ ಹೇಳೋದನ್ನ ಮರೆತೆ. ಏನಂದ್ರೆ ಎಲಾನ್ ಮಸ್ಕ್ ಅವರು ತಮ್ಮ ಒಂದು ಇಂಟರ್ವ್ಯೂ ಅಲ್ಲಿ ಏನ್ ಹೇಳ್ತಾರ ಅಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋದು ಮುಂದಿನ ಭವಿಷ್ಯದೊಳಗಡೆ ತುಂಬಾ ಡೇಂಜರಸ್ ಆಗೈತಿ, ಆದ ಕಾರಣ ನಾವು ಅದನ್ನ ಈಗಿಂದನ ಲಿಮಿಟ್ ಆಗಿ ಬಳಸಬೇಕು ಅಂತ ಹೇಳ್ತಾರ.
2: ಹೌದು, ನಾವು ಇದರಿಂದ ತಿಳ್ಕೊಂಡಿದ್ದೇನಂದ್ರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋದು ತುಂಬಾ ಒಳ್ಳೆಯ ಟೆಕ್ನಾಲಜಿ. ಇದು ತುಂಬಾ ಲಾಭದಾಯಕ ಕೂಡ ಹೌದು, ಹಾಗೆ ಹಾನಿ ಕೂಡ ಉಂಟು ಮಾಡತ್ತೆ. ಆದ್ರಿಂದ ಇದನ್ನ ಎಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನ ತಿಳಿದುಕೊಂಡು ಉಪಯೋಗಿಸೋಣ.
0: ಧನ್ಯವಾದಗಳು.
3: ಕೃತಕ ಬುದ್ಧಿಮತ್ತೆ ಈ ಬಗ್ಗೆ ಚರ್ಚೆ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದವರು ಪೂಜಾ ಭೂಸರೆಡ್ಡಿ, ಅನ್ನಪೂರ್ಣೇಶ್ವರಿ ರಾಚಯ್ಯನವರ್ ಹಾಗೂ ಪೂಜಾ ದೇವಾಡಿಗ.
4: ಈಗ ರಮಾ ಗಾಂವ್ಕರ್ ಅವರಿಂದ ಸುಗಮ ಸಂಗೀತ, ಆರಂಭದಲ್ಲಿ ಕೇಳಿ NS ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ.

0: ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.
1: ವರ್ಷಗಳು 100 ದಿನಗಳು, ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
2: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
1: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
2: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
1: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
0: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಆರಂಭದಲ್ಲಿ ಕೇಳಿ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಹೆನ್ನಾ ಚಿತ್ರದ ಗೀತೆಯನ್ನು.

0: ಶ್ರೋತೃ ಬಾಂಧವರೇ, ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಸಂಪತ್ ಕುಮಾರ್ ಎಸ್ ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಾಯೋಜಿತ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು, ಈ ಬಗೆಗಿನ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸಂತೋಷ್ ಮಠಪತಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, STD ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ವಿಷಯ: ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು.
1: ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ ಕಾಶ್ಮೀರ್ ಕಿ ಕಲಿ ಚಿತ್ರದ ಗೀತೆ ಇದು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಕೇಳುತ್ತಿದ್ದೀರಿ. ಆಕಾಶವಾಣಿ ಧಾರವಾಡ. ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಸ್ವರ ಸೌರಭ. ಅಂಬರ್ ಕುಮಾರ್ ಅವರು ಹಾಡಿರುವ ಭಾವಗೀತೆಗಳನ್ನು ಈಗ ಕೇಳೋಣ.

0: ಇದುವರೆಗೆ ಅಂಬರ್ ಕುಮಾರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ
2: ಇದೇ ಮೇ 11ರಂದು ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ರಘುನಂದನ್ ಗೋಪಾಲ್ ಹೂಗಾರ್ ಹಾಗೂ ಶರಣಕುಮಾರ್ ಗುತ್ತರಿಗಿ, ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
2: ಇದೇ 11ರಂದು
1: ಸೋಮವಾರ
2: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೇ
2: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.

ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90 ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ.

0: ಬಾನುಲಿಯ ಭಿತ್ತಿಯಿಂದ ಇವತ್ತಿನ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ
1: ವಿಶ್ರಾಂತ ಗ್ರಂಥಾಲಯ ಹಾಗೂ ಮಾಹಿತಿ ಅಧಿಕಾರಿ ಜ್ಯೋತ್ಸ್ನಾ ಕುಲಕರ್ಣಿ ಅವರೊಂದಿಗೆ ಮಾತುಕತೆ,
0: ಅವರೊಂದಿಗೆ ಮಾಯಾರಾಮನ್. ನಮಸ್ಕಾರ ಶ್ರೋತೃಗಳೇ, ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜ್ಞಾನವನ್ನು ಧಾರೆಯೆರೆಯೋ ಅನುಪಮ ವಾಣಿ, ಮಾಹಿತಿಯನ್ನು ಪಸರಿಸೋ ಅದ್ಭುತ ವಾಣಿ, ದೇಶಾದ್ಯಂತ ಉಲಿಯೋ ಆಕಾಶವಾಣಿ, ಅಂತಹ ಆಕಾಶವಾಣಿಗೀಗ 90ರ ಹರೆಯ ಅಂತನ ಕೇಳಿ ಬರ್ತಾ ಇರೋ ಕಾರ್ಯಕ್ರಮ ಬಾನುಲಿಯ ಭಿತ್ತಿಯಿಂದ. ಪ್ರಿಯ ಶ್ರೋತೃಗಳೇ, ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದ ಇವತ್ತಿನ ಅತಿಥಿಯ ಮಾತು ಕೇಳೋ ಕುತೂಹಲ ನಿಮಗೆಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ಅದಕ್ಕೆ ಪೂರಕವಾಗಿರೋ ಒಂದಷ್ಟು ಮಾತುಗಳು. ನಾವು ಅನೇಕ ಸರಣಿಗಳನ್ನ, ವಿಶೇಷ ಕಾರ್ಯಕ್ರಮಗಳನ್ನ ಹಬ್ಬ ಹರಿದಿನದ ಸಂದರ್ಭಗಳಲ್ಲಿ ಮತ್ತ ನಾಟಕಗಳನ್ನ, ರೂಪಕಗಳನ್ನ ಮಾಡ್ತಾನೆ ಇರ್ತೀವಿ. ಅವೆಲ್ಲ ನಿಮಗ ಖುಷಿಯನ್ನ ಕೊಡ್ತಾವ. ಅದರ ಹಿಂದೆ ಪರಿಶ್ರಮ ಸಾಕಷ್ಟು ಇರ್ತದ. ಅದಕ್ಕೆ ಸ್ಕ್ರಿಪ್ಟ್ ಬರಿಬೇಕು, ಅದಕ್ಕೆ ಬೇಕಾದಂತಹ ಧ್ವನಿಗಳನ್ನ ಪಡ್ಕೋಬೇಕು. ನಾವು ಕೆಲಸ ಮಾಡ್ತಾನ, ನಮ್ಮ ಜೊತೆಗೆ ಒಂದಿಷ್ಟು ಜನ ಅದಕ್ಕಾಗಿ ಪೂರಕ ಮಾಹಿತಿಯನ್ನ, ಪೂರಕ ಧ್ವನಿಗಳನ್ನ ಒದಗಿಸ್ತಾ ಇರ್ತಾರ ಅನ್ನೋ ಮಾತನ್ನ ನಾವು ಅವಾಗವಾಗ ನಮ್ಮ ಕಾರ್ಯಕ್ರಮಗಳೊಳಗ ಹಂಚಿಕೊಳ್ತಾ ಇರ್ತೀವಿ. ಹಿಂಗ ಗ್ರಂಥಾಲಯ ಮತ್ತು ಮಾಹಿತಿ ಅಧಿಕಾರಿಯಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ನಮಗ ಊರುಗೋಲಾಗಿ ನಿಂದವರು, ಗ್ರಂಥಾಲಯ ಹಾಗೂ ಮಾಹಿತಿ ಅಧಿಕಾರಿಯಾಗಿ ಕಾರ್ಯ ಮಾಡಿದ ಜ್ಯೋತ್ಸ್ನಾ ಕುಲಕರ್ಣಿ ಅವರು ಇವತ್ತ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ನಮಸ್ಕಾರ ಜ್ಯೋತ್ಸ್ನಾ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
0: ನಿಮ್ಮೆಲ್ಲ ನೆನಪುಗಳನ್ನ ಮೆಲುಕು ಹಾಕೋ ಮುನ್ನ 90ರ ಹರೆಯದೊಳಗ ದಾಪುಗಾಲು ಇಡ್ತಾ ಇರೋ ಆಕಾಶವಾಣಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
2: ಮೊಟ್ಟ ಮೊದಲೇದಾಗಿ ಅನ್ನ, ಆಶ್ರಯ, ಸ್ಥಾನ, ಮಾನ ಅನ್ನೋದನ್ನ ಕೊಟ್ಟಂತಹ ಈ ಆಕಾಶವಾಣಿಯನ್ನು ಬೃಹತ್ ಸಂಸ್ಥೆಗೆ ನನ್ನ ನತಮಸ್ತಕ ನಮನಗಳು. ಆಮೇಲೆ ಈಗ ನೀವು ಹೇಳಿದಂಗ ಇನ್ 10 ವರ್ಷ ಕಳೆದ್ರ 100 ವರ್ಷಕ್ಕ ನಮ್ಮ ಆಕಾಶವಾಣಿ ಅನ್ನೋ ಮಹಾನ್ ಸಂಸ್ಥೆ, ಸಾಂಸ್ಕೃತಿಕ ಸೌರಭ ಅಂತ ನಾ ಕರಿತೀನಿ, ಅದು ಕಾಲಿಡ್ಲಿಕ್ಕೆ ಹತ್ತದ. ಇಂಥ ಒಂದು ಅನುಪಮ ಸಂಸ್ಥೆಗೆ ನನ್ನ ಒಂದು ಅಳಿಲು ಸೇವೆಯನ್ನ ಸಲ್ಲಿಸುವಂತ ಸೌಭಾಗ್ಯ ನನಗೆ ಸಿಕ್ಕದ್ದು ಇದು ನನ್ನ ಪೂರ್ವಜನದ ಪುಣ್ಯ ಅಂತ ನಾ ತಿಳ್ಕೊಂಡೇನಿ. ಆಮೇಲೆ ಇಂಥ ಒಂದು ಸುಸಂದರ್ಭದೊಳಗ ನನ್ನನ್ನು ಕರೆಸಿ ನೀವು ಇಲ್ಲಿ ಮಾತಾಡ್ಸಿಕ್ ಹಚ್ಚಿರಿ, ಅದಕ್ಕೆ ನಿಮಗೂ ಮೊದಲು ವಂದನೆ, ಅಭಿನಂದನೆ, ಕೃತಜ್ಞತೆಗಳು.
0: ಅದು ನಮ್ಮ ಸಂತೋಷ ಜ್ಯೋತ್ಸ್ನಾ, ಸಂತೋಷ ಇಮ್ಮಡಿಗೊಂಡಂತಹ ಸಂದರ್ಭ ಇದು.
2: ಆಮೇಲೆ ಇದು ನಾನು ಇಲ್ಲಿ 34 ವರ್ಷ ಸರ್ವಿಸ್ ಮಾಡಿದಂತ ಒಂದು ಸಂಸ್ಥೆ, ಅದರ ಎಲ್ಲಾ ನೆನಪುಗಳನ್ನ ಬಿಚ್ಚಿಡಬೇಕಂದ್ರ ನನಗೂ ಬಹಳ ಖುಷಿನ ಕೊಡುವಂತಹ ವಿಚಾರ. ನೀವು ಕೇಳಿದ್ರಿ 90ರ ಆಕಾಶವಾಣಿ ಬಗ್ಗೆ ಹೇಳ್ರಿ ಅಂತ ಹೇಳಿ, ಥಟ್ ಅಂತೇಳಿ ನನ್ನ ತಲೆಯೊಳಗೆ ಓಡಿದಂತ ಕೆಲವು ಸಾಲುಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ.
0: ನಾನು ಕಾತುರಳಾಗಿ ಕೂತೀನಿ ಜೋಸಾ.
2: ಬಾನಂಗಳದಲ್ಲಿ ಹೊಮ್ಮಿ ಕೇಳುಗರ ಮನದಂಗಳ ತುಂಬಿ ಹರಿಸುತ್ತಿದೆ ಅನವರತ ಬಾನಿಂಚರದ ಮಧುರ ಸವಿ ಈ ಆಕಾಶವಾಣಿ. ದಶಕದ ಹೆಜ್ಜೆಯಷ್ಟೇ ಬಾಕಿ ಇನ್ನು ಶತಮಾನದ ಹೊಸ್ತಿಲಿಗೆ, ಕರಗಿಲ್ಲ ಕಿಂಚಿತ್ತು ಇದರ ಗತ್ತು ಗೈರತ್ತು. ಚಿಂತನ, ಸಂದರ್ಶನ, ನಾಟಕ, ಪ್ರಹಸನ, ಸಂಗೀತದ ತನನನ, ಜನಪದದ ಜನನನ, ಹದವರಿತ ನಿವೇದನ, ಬೇಕಿನ್ನೇನು ಎನ್ನುತ್ತಿದೆ ಶ್ರೋತೃಗಣ. ಪೋಷಿಸಿ ಬೆಳೆಸಿ ಹರಸಿದ ಆಕಾಶವಾಣಿ ಎಂಬ ಮಧುಬನ, 100 ಸಾವಿರೇನು ಏಸು ವರ್ಷಗಳಾದರೇನು ಅರಳಲಿ ಬೆಳಗಲಿ, ಬಾನೆತ್ತರ ಕೇರಲಿ ಬಾನುಲಿಯ ಗರಿಮೆ ಮನದುಂಬಿದ ಹಾರೈಕೆಯದು ಶರಣೋ ಶರಣ.
0: ಹಾ, ಎಂಥ ಸೊಗಸಾದ ಭಾವಪೂರ್ಣ ಸಾಲುಗಳು, ಕೇಳಿ ಕಿವಿ ಮನ ಎಲ್ಲ ಮುದಗೊಂಡವು. ಅದರ ಜೊತೆಗೆ ಬಾನುಲಿಯ ನಿಮ್ಮ ಅನುಭವ, ಬಾನುಲಿಯ ನಿಮ್ಮ ಜೀವನವನ್ನ ಪರಿಚಯ ಮಾಡಿಕೊಡ್ಬೇಕು ನಮ್ಮ ಶ್ರೋತೃಗಳಿಗೆ ಅನ್ನೋ ಆಕಾಂಕ್ಷೆ ನಂದು.
2: ಖಂಡಿತ.
0: ಮೊದಲಿಗೆ ನೀವು ಈ ಬಾನುಲಿ ಅಂದ್ರೆ ಆಕಾಶವಾಣಿ ಧಾರವಾಡಕ್ಕೆ ಬಂದದ್ದು ಯಾವಾಗ?
2: 1989 ಜನವರಿ ತಿಂಗಳೊಳಗ ಅವತ್ತು ಬಂದು ನಾ ಇಲ್ಲಿ ಸರ್ವಿಸ್ಗೆ ಜಾಯ್ನ್ ಆದೆ. ಆಮೇಲೆ ನಾ ಬಂದಾಗ ನನ್ನ ಜೊತೆ ನಮ್ಮ ತಂದೆಯವರು ಬಂದಿದ್ರು, ಅದು ನನಗೆ ಬಹಳ ಹೆಮ್ಮೆ ವಿಷಯ. ಬಂದು ಇಲ್ಲ ನೋಡಿ ಲೈಬ್ರರಿ ಎಲ್ಲದ ಅಂತ ಹುಡುಕ್ಬೇಕಾಯ್ತು. ಯಾಕಂದ್ರೆ ನನಗೆ ಆಕಾಶವಾಣಿ ಒಳಗೆ ಲೈಬ್ರರಿ ಅನ್ನೋದು ಇರ್ತದಂತ ಮೊದ್ಲು ಗೊತ್ತಿರಲಿಲ್ಲ. ಯಾವಾಗ ಇದಕ್ಕೆ ಕಾಲ್ಫಾರ್ ಮಾಡಿದ್ರಲ್ಲ ಅವಾಗ ನನಗೆ ಹೌದಲ್ಲ ಇಲ್ಲಿ ಒಂದು ಹಿಂಗಿರ್ತದೇನೋ ಅಂತ ಅನ್ಕೊಂಡು ಇಲ್ಲಿ ಬಂದು ಅದಕ್ಕೆಲ್ಲ ಪರೀಕ್ಷೆ ಎಲ್ಲ ಬರೋದು ಜಾಯ್ನ್ ಆಗಿದ್ದು. ಇದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಒಂದು ಪರೀಕ್ಷೆ ಇಟ್ಟಿದ್ರು.

0: ಲೈಬ್ರರಿ ಹುದ್ದೆ ಸಲುವಾಗಿ. ಈ ಸಂದರ್ಭದೊಳಗ ನಾನು ನಮ್ಮ ತಂದೆಯವರ ಗೆಳೆಯರನ್ನ ನೆನೆಸ್ಕೋತೀನಿ. ಅವರು ರಾಮು ಜೋಶಿ ಅಂತ ಹೇಳಿ, ರಾಮು ಕಾಕ ಅಂತ ಕರಿತಿದ್ವಿ ನಾವು. ಅವರು ಪೇಪರ್ನೊಳಗೆ ಬಂದಂತಹ ಒಂದು ಕಟಿಂಗ್ಸ್ ಹಿಡ್ಕೊಂಡ್ ಬಂದಿದ್ರು, ನೋಡು ನೀ ಆ ಲೈಬ್ರರಿ ಸೈನ್ಸ್ ಕೋರ್ಸ್ ಮಾಡ್ಕೊಂಡೆಲ್ಲ ಇಲ್ಲಿ ಆಕಾಶವಾಣಿ ಒಳಗೆ ಕಾಲ್ ಫಾರ್ ಮಾಡ್ಯಾರ, ನೋಡು ಇದಕ್ಕೆ ಜಾಯಿನ್ ಆಗ್ತೇನೋ, ಇದಕ್ಕೆ ಬರಿತೇನ್ ನೋಡು ಪರೀಕ್ಷಾ ಅಂತ ಹೇಳಿ ಕೇಳಿದ್ರು. ಆಯ್ತು ಅಂತ ಹೇಳಿ ನಾನು ಪ್ರಯತ್ನತೆ ಮಾಡಿದೆ, ಆದ್ರಾಗಬಹುದು ಅನ್ಕೊಂಡಿದ್ದೆ ಅಷ್ಟೇ ನಾನು. ಆಮೇಲೆ ಅದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ವ್ಯವಸ್ಥೆ ಮಾಡಿದಂತ ಒಂದು ಪರೀಕ್ಷಾ ಬರೋದು, ಇಂಟರ್ವ್ಯೂ ಆಯ್ತು. ಅದು ಪಾಸ್ ಆಗಿ ನನಗ ನೀವು ಸೆಲೆಕ್ಟ್ ಆಗಿರಿ ಅಂತೇನು ಪತ್ರ ಬಂತಲ್ಲ, ಬಹಳ ಒಂಥರ ಸಂತೋಷ ಆಗ್ಬಿಡುತ್ತೆ ನನಗ. ಯಾಕಂದ್ರ ನಾವು ಕನಸು ಕಾಣ್ತಿದ್ವಿ ಆಕಾಶವಾಣಿ ಅನ್ನೋ ಒಂದು ಸಂಸ್ಥೆ ಒಳಗ ನಾವು ಹೋಗಿ ಇರ್ತೇವಲ್ಲ ಅನ್ನೋದೊಂದು ಕೌತುಕ, ಒಂಥರ
1: ಒಂದು ರೀತಿಯ ರೋಮಾಂಚನ
0: ಕ್ಷಣಗಳು ಅವೆಲ್ಲ.
1: ಈಗ ನೋಡ್ರಿ, ನೀವ್ ಹೇಳದಂಗ ಆಕಾಶವಾಣಿ ಒಂದು ಸಾಂಸ್ಕೃತಿಕ ರಾಯಭಾರಿ,
0: ಹೌದು,
1: ಹಂಗಾಗಿ ಅದರ ಹಿಂದ ಎಷ್ಟು ಸಂಸ್ಕೃತಿ ಅಡಗೆ ಅದ ಅನ್ನೋದು, ಅಂದ್ರ ಆ ಸಾಂಸ್ಕೃತಿಕ ಮನಸ್ಸು ಇದ್ದಾಗನ ಇಲ್ಲೇ ಅಷ್ಟು

0: ಆದ್ರೆ ಆಗ್ಬಹುದು ಅನ್ಕೊಂಡಿದ್ದೆ ಅಷ್ಟೇ ನಾನು. ಆಮೇಲೆ ಅದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ವ್ಯವಸ್ಥೆ ಮಾಡಿದಂತ ಒಂದು ಪರೀಕ್ಷಾ ಬರೋದು, ಇಂಟರ್ವ್ಯೂ ಆಯ್ತು. ಅದು ಪಾಸ್ ಆಗಿ ನನಗೆ ನೀವು ಸೆಲೆಕ್ಟ್ ಆಗಿರಿ ಅಂತೇನು ಪತ್ರ ಬಂತಲ್ಲ, ಬಹಳ ಒಂಥರ ಸಂತೋಷ ಆಗ್ಬಿಡುತ್ತೆ ನನಗೆ. ಯಾಕಂದ್ರೆ ನಾವು ಕನಸು ಕಾಣ್ತಿದ್ವಿ ಆಕಾಶವಾಣಿ ಅನ್ನೋ ಒಂದು ಸಂಸ್ಥೆ ಒಳಗೆ ನಾವು ಹೋಗಿ ಇರ್ತೇವಲ್ಲ ಅನ್ನೋದೊಂದು ಕೌತುಕ, ಒಂಥರ
1: ಒಂದು ರೀತಿಯ ರೋಮಾಂಚನ
0: ಕ್ಷಣಗಳು ಅವೆಲ್ಲ.
1: ಈಗ ನೋಡ್ರಿ, ನೀವ್ ಹೇಳದಂಗ ಆಕಾಶವಾಣಿ ಒಂದು ಸಾಂಸ್ಕೃತಿಕ ರಾಯಭಾರಿ.
0: ಹೌದು.
1: ಹಂಗಾಗಿ ಅದರ ಹಿಂದ ಎಷ್ಟು ಸಂಸ್ಕೃತಿ ಅಡಗೆ ಇದೆ ಅನ್ನೋದು, ಅಂದ್ರೆ ಆ ಸಾಂಸ್ಕೃತಿಕ ಮನಸ್ಸು ಇದ್ದಾಗನ ಇಲ್ಲಿ ಅಷ್ಟು ಸಮರ್ಪಕವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಹಂಗಾಗಿ ಆ ಒಂದು ಸಾಂಸ್ಕೃತಿಕ ಮನಸ್ಸು ನಿಮ್ಮಲ್ಲೇ ಮೂಡಿ ಬರಬೇಕು ಅಂತಂದ್ರ ನಿಮ್ಮ ಬಾಲ್ಯ, ಕಲ್ತಂತಹ ಸಾಲಿ, ನಿಮಗ ಒದಗಿ ಬಂದಂತಹ ಸಾಂಸ್ಕೃತಿಕ ಪರಿಸರ, ಅದೆಲ್ಲದರ ಬಗ್ಗೆ ಹಂಚಿಕೊಡ್ರಲ್ಲ.
0: ಇದಕ್ಕೆ ನಾನು ಮೊಟ್ಟ ಮೊದಲದಾಗಿ ನಮ್ಮ ತಾಯಿಗೇನೆ ನಾನು ಧನ್ಯವಾದ ಹೇಳಬೇಕು. ಜನನಿ ತಾನೇ ಮೊದಲ ಗುರು ಅಂತಾರಲ್ಲ ಅಂತೇಳಿ, ನಮ್ಮ ತಾಯಿ ಅಂತಂದ್ರ ಒಂಥರ ಎಲ್ಲದರ ಸಾಕಾರ ಮೂರ್ತಿ ಇದ್ದಂಗ. ಅಂದ್ರ ಈ ಕಡೆ ಒಳ್ಳೆ ಗೃಹಿಣಿ ಕೂಡ, ಅದ್ರ ಜೊತೆಗೇನೆ ಅವಳು ಸಂಗೀತಗಾರ್ತಿ ಹಾಡ್ತಿದ್ರು, ಹಾರ್ಮೋನಿಯಂ ಬಾರಿಸಿದ್ರು, ಆಮೇಲೆ ಕೊಳಲ್ ನುಡಿಸ್ತಿದ್ರು, ಆಮೇಲೆ ಸಣ್ಣ ಪುಟ್ಟ ನಾಟಕಗಳನ್ನ ಬರೆದು ನಮ್ಮ ಪುಟ್ಟ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಈ ನವರಾತ್ರಿ ಉತ್ಸವ ಆಗೋದು ನಮ್ಮ ಊರೊಳಗ, ಅಲ್ಲಿ ಅವ್ರ ಕಡೆಯಿಂದ ನಾಟಕ ಮಾಡಿಸ್ತಿದ್ರು. ಹಿಂಗಾಗಿ ನಾವು ಅದನ್ನ ನೋಡ್ಕೊಂಡೆ ಬೆಳ್ಕೊಂಡು ಬಂದವರು. ಆಮೇಲೆ ಮನೆಯೊಳಗ ಸಹಿತ ನಾವು ರಾತ್ರಿ ಎಲ್ಲಾರು ಕೂಡ ಊಟಕ್ಕೆ ಕೂತಾಗ ಊಟದ ಜೊತೆಗೇನೆ ಕೆಲವೊಂದು ಪಾಠಗಳು ನಡೀತಿದ್ವು, ಹೆಚ್ಚಾಗಿ ಇಂಗ್ಲಿಷದ್ದು. ಇಂಗ್ಲಿಷ್ ಕೆಲವೊಂದು ಕಷ್ಟಕರ ಸ್ಪೆಲ್ಲಿಂಗ್ಸ್ ಇರ್ತಾವ, ಶಬ್ದಗಳು ಇರ್ತಾವ, ಅದ್ರ ಸ್ಪೆಲ್ಲಿಂಗ್ ಹೇಳ್ರಿ, ಇದೇನ್ ಬರ್ತದ ಹೇಳ್ರಿ, ಇದನ್ನ ಸ್ಪೆಲ್ ಹೆಂಗ್ ಮಾಡೋದು, ಈ ಕರ್ನಲ್ ಅನ್ನೋದಕ್ಕೆ ನಾವು ಸ್ಪೆಲ್ ಮಾಡೋದು ಬೇರೆ, ಅದು ಅದ್ರದ್ದು ಆಕ್ಚುಲಿ ಸ್ಪೆಲ್ಲಿಂಗ್ ಇರೋದು ಬೇರೆ, ಅವೆಲ್ಲ ಅಲ್ಲಂದ್ರೆ ನಮಗೆ ಅಲ್ಲೇ ಒಂದು ಪಾಠ, ಅದು
1: ಸೈಕಾಲಜಿ.
0: ಆಮೇಲೆ ನಮ್ಮ ತಂದೆಯವರು ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ರು.
1: ನೀವು ಹೇಳಿದ ಕೂಡ ಗೊತ್ತಾಯ್ತು ನಂಗೆ, ನಿಮ್ ತಂದೆಯವರು ಮಾಸ್ಟರ್ ಆಗಿ ಕೆಲಸ ಮಾಡಿದ್ರು.
0: ಹಿಂಗಾಗಿ ತಂದೆ ತಾಯಿ ಇಬ್ಬರಿಂದ ಬಂದಂತಹ ನಮ್ಮ ಇವನ್ ನಮ್ಮ ಅಕ್ಕಂದ್ರು ಸಹಿತ ಎಲ್ಲಾದ್ರೊಳಗೂ ಅವರು ಪರಿಣಿತರಾನೆ. ಹಿಂಗಾಗಿ ಒಂಥರ ಅದು ಸಾಂಸ್ಕೃತಿಕವಾಗಿ ನಾವು ಬೆಳ್ಕೊಂಡು ಬಂದದ್ದ ಅನಾಯಾಸವಾಗಿ ಬೆಳ್ಕೊಂಡ್ ಬಂದ್ವೇನು ಅಂತ ಅನಿಸ್ತ ನನಗೆ.
1: ನಿಮ್ಮ ರಕ್ತದ ಕಣ ಕಣದೊಳಗೂ ಆ ಸಾಂಸ್ಕೃತಿಕ ಲಹರಿ ಹರಿದ ಬಂದದ. ಇದು ಮನೆಯೇ ಮೊದಲ ಪಾಠಶಾಲೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ನೀವು ಯಾವ್ಯಾವ ಸಾಲಿ ಕಾಲೇಜ್ನೊಳಗ ಓದಿದ್ರಿ?
0: ನನ್ನ ಸ್ಕೂಲಿಂಗ್ ಎಲ್ಲ ಪ್ರಾಥಮಿಕ ಶಿಕ್ಷಣ ಎಲ್ಲ ನಂದಾಗಿದ್ದು ಗೋಕಾವಿಯೊಳಗ. ಅಲ್ಲಿ ನಿಮ್ಗೆ ಗೊತ್ತಿದ್ದಂಗ ಕೃಷ್ಣಮೂರ್ತಿ ಪುರಾಣಿಕರು ಒಳ್ಳೆ ಸಾಹಿತಿಗಳು, ಅವರಿದ್ದಂತಹ ಊರು. ಆಮೇಲೆ ನಮ್ಮಲ್ಲಿ ಕಲಾವಿದರಾದಂತಹ ಈಶ್ವರಪ್ಪ ಜಿ ಮಿಣಚಿ ಅವರು, ಅವರಿದ್ದಂತಹ ಊರು. ಆಮೇಲೆ ಡಿಗ್ರಿ ಕಡಿ ವರ್ಷಕ್ಕೆ ನಾನು ಬೆಳಗಾವಿ ಬಂದೆ. ಅಲ್ಲಿ ನಾನು ಡಿಗ್ರಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಗುಲ್ಬರ್ಗಾ ಯೂನಿವರ್ಸಿಟಿಯಿಂದ ನಾನು ಲೈಬ್ರರಿ ಸೈನ್ಸ್ ಕೋರ್ಸ್ ಮಾಡಿಕೊಂಡೆ.
1: ಆವಾಗಿನ ಕಾಲದೊಳಗ ಈ ಲೈಬ್ರರಿ ಸೈನ್ಸ್ ಅನ್ನುವಂಥದ್ದು ಅಷ್ಟು ಪ್ರಚಲಿತ ಇದ್ದಂತಹ ವಿಷಯ ಅಲ್ಲ. ಈ ವಿಷಯ ನಿಮ್ಮನ್ನ ಹೆಂಗ್ ಸೆಳೆಯಿತು?
0: ಅದಕ್ಕೆ ಕಾರಣ ನಮ್ಮ ಮನಿ ಬಾಜುಕಿದ್ದಂಥ ಒಬ್ರು ನೀಲಿಮಾ ಕಾಮತ್ ಅಂತ ಹೇಳಿ, ಅವರು ಮಾಡ್ಕೊಂಡಿದ್ರು ಆ ಕೋರ್ಸ್. ಅವ್ರು ಬಂದು ನನಗೆ ಹೇಳಿದ್ರು, ಇದು ಚಲೋ ಅದ ನೋಡು, ಕೋರ್ಸ್ ಮಾಡ್ಕೋಬಹುದು ನೀನು, ಹೆಂಗಿದ್ರು ನಿಮ್ಮೆಲ್ಲ ಸ್ವಲ್ಪ ಪುಸ್ತಕದ ಹುಡುಗಳು ನೀವೆಲ್ಲ ಓದೋದು ಬಹಳ ನಮಗ ಮೊದ್ಲಿಂದನು ರುಚಿ ಇತ್ತು. ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ ನನಗೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಬೇಕಾಗಿತ್ತು. ಅಂದ್ರೆ ನನಗೆ ಆದಷ್ಟು ಲಘುನೆ ನಾವು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ಒಂದು ಇಚ್ಛೆ. ಆಮೇಲೆ ಲೈಬ್ರರಿ ಸೈನ್ಸ್ ಕಲೀಲಿಕತ್ತಾಗ ನನಗೆ ಗೊತ್ತಾಯ್ತು ಇದಿಷ್ಟು ವಾಸ್ಟ್ ಅದಲ್ಲ ಇದ್ರದ್ದು. ಆದ್ರೆ ಅದು ವ್ಯವಸ್ಥಿತವಾಗಿ ಒಂದು ಕಲಿಕೆ ಏನಿರ್ತದೆ ಅದರದ್ದು, ಸೈಂಟಿಫಿಕ್ ಆಗಿ ಅದು ಬಹಳ ದೊಡ್ಡ ವ್ಯಾಪ್ತಿ ಅದ ಅದರದ್ದು. ನಮ್ಮ ಸಂಗಮ್ ಸರ್ ಆಗಿರ್ಬಹುದು, ಗುಂಜಾಳ್ ಸರ್ ಆಗಿರ್ಬಹುದು, ಆಮೇಲೆ ಕುಂಬಾರ್ ಅಂತ ಒಬ್ರು ಇದ್ರು, ಬಹಳ ಒಳ್ಳೆ ನಮ್ಮ ಶಿಕ್ಷಕರು. ಅದಕ್ಕೆಲ್ಲ
1: ಲೈಬ್ರರಿ ಸೈನ್ಸ್
0: ಕಲಿಯುವಾಗ ಆಮೇಲೆ ಲಲಿತಾ ಸ್ವಾಮಿ ಅಂತ ಒಬ್ರು, ಅವ್ರು ಬರೇ ನನಗೆ ಟೀಚರ್ ಅಲ್ಲ, ಒಬ್ಬ ಒಳ್ಳೆಯ ಗೆಳತಿ ಕೂಡ ಆಗಿದ್ರು. ಅಷ್ಟು ನಮಗೆ ನಮ್ಮ ಮೇಲೆ ಪ್ರೀತಿ ಅಂತ ಕರ್ಣ ಇಟ್ಕೊಂಡು ನಮ್ಮ ಜೊತೆ ಇದ್ದವರು. ಆಮೇಲೆ ಎಂಲಿಬು ಮಾಡಿಕೊಂಡೆ, ನಾ ಅನ್ಕೊಂಡಂಗೆ ಅದರಿಂದ ನನಗೆ ಈ ಜಾಬ್ ಸಿಕ್ತು ಅಂತ ಹೇಳಿ ನಾನು ಖುಷಿ ಪಡ್ತೀನಿ.
1: ಬಹಳ ಒಳ್ಳೆಯ ವಿಷಯ. ಜೋಸಾ, ನಿಮ್ಮ 34 ವರ್ಷಗಳ ಆಕಾಶವಾಣಿ ಜೀವನ ಅಂತಂದ್ರ ಅದು ಒಂದು ಉತ್ಕೃಷ್ಟ ಭೋಜನ ಅಂತಾನ ಹೇಳಬಹುದು.
0: ಹೌದು,
1: ಸವಿ ಭೋಜನ. ಅದರೊಳಗಿನ ಒಂದೊಂದೇ ರಸಗವಳಗಳನ್ನ ನಾವು ಪರಿಚಯ ಮಾಡ್ಕೋಬೇಕು ಅಂತಂದ್ರ ಅಂದ್ರೆ ನಮ್ಮ ಶ್ರೋತೃಗಳಿಗೆ ಈಗ ಗೊತ್ತಾಗಿರ್ತದ, ಜೋತ್ಸ್ನಾ ಅವ್ರದ್ದು ಬಹುಮುಖ ಪ್ರತಿಭೆ, ಸಾಹಿತ್ಯ, ಸಂಗೀತ, ನಾಟಕ ಎಲ್ಲವೂ ಇದು. ಹಂಗಾಗಿ ಈಗ ಒಂದೊಂದೇ ಮುಖಗಳನ್ನ ತೆರೆದಿಡಬೇಕು ಜೋತ್ಸ್ನಾ ಅವರು.
0: ನಾ ಇಲ್ಲಿ ಬಂದಾಗ ಮೊದಲು ಲೈಬ್ರರಿ ಅಂತ ನೋಡಿದಾಗ ಇದು ನಾನ್ ಬುಕ್ ಮಟೀರಿಯಲ್ ಇರುವಂತ ಒಂದು ಮೇನ್ ಸಂಸ್ಥೆ. ನಾನು ಲೈಬ್ರರಿಯನ್ನ ಪರಿಚಯ ಮಾಡಿಕೊಂಡು ನಾನು ಇಲ್ಲಿ ನನ್ನಷ್ಟು ನಾನು ಅಡ್ಜಸ್ಟ್ ಮಾಡಿಕೊಂಡೆ. ನಾ ಇಲ್ಲಿ ಬಂದಾಗ ಡ್ಯೂಟಿ ರೂಮ್ ಒಳಗೆ ನಮ್ಮ ಪೋಸ್ಟಿಂದನೇ ಪ್ರಮೋಷನ್ ಆಗಿ ಹೋದವರು ಇದ್ರು ನನ್ನ ಜೊತೆಗೇನೆ, ನವಲ್ಗುಂದ್ ಅಂತಿದ್ರು ಡ್ಯೂಟಿ ರೂಮ್ ಒಳಗೆ, ಅವರು ಟ್ರೆಕ್ಸ್ ಆಗಿದ್ರು. ಆಮೇಲೆ ಕೆಂಡನ್ ಭಟ್ ಅಂತಿದ್ರು, ಬೆಂಗೇರಿಯವರಿದ್ರು, ಅವರೆಲ್ಲ ನನಗೆ ಬಹಳ ಸಹಾಯ ಮಾಡಿದ್ರು ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ. ಅದು ನಾವ್ ಏನ್ ತಿಳ್ಕೊತೀವಿ ಬಹಳ ಅಂದ್ರೆ ಏನೋ ಬುಕ್ ಕೊಡೋದು ತಗೊಳ್ಳೋದು ಅಥವಾ ಟೇಪ್ಸ್ ನೋಡ್ಕೊಳ್ಳೋದು ಅಷ್ಟೇ ಅನ್ಕೋತೀವಿ. ಅದ್ರ ಹಿಂದೆ ಆದ್ರೆ ಎಷ್ಟು ಪರಿಶ್ರಮ ಇರ್ತದಂದ್ರ ಅವನ್ನೆಲ್ಲ ಇಟ್ಕೋಬೇಕು,

0: ಒಂದು ಅವಕ್ಕೆಲ್ಲ ಒಂದು ನಂಬರ್ ಅಂತ ಕೊಡ್ತೀವಿ. ಆಮೇಲೆ ಅವನ್ನೆಲ್ಲ ಕಾಯ್ದಿಟ್ಕೋಬೇಕು ನಾವು, ಅವು ಚಲೋ ಇರೋ ಹಂಗ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾವು ಅದನ್ನೆಲ್ಲ ಕೊಡ್ಬೇಕಾಗ್ತದೆ.
1: ಅಂದ್ರೆ ನಾವು ಪ್ರಸಾರಕರು ಇದನ್ ಬೇಕು ಇದನ್ ಬೇಕು ಅಂತಂದಾಗ ಅದನ್ನ ನೀವು ವ್ಯವಸ್ಥಿತವಾಗಿ ಕೊಡುವಂತಹ ಒಂದು ಜಾಣ್ಮೆ ನಿಮ್ ಕಡೆ ಇರಬೇಕು.
0: ಹೌದು. ಆಮೇಲೆ ಡಿಸ್ಕ್ಗಳನ್ನ ಅಂತೆ ಅವು ಬಹಳ ನಾಜೂಕವು, ಯಾಕಂದ್ರೆ ಸ್ವಲ್ಪ ನೀವು ಕೈ ಜಾಸ್ತಿ ತಟ್ಟರೆ ಬಿದ್ದು ಒಡೆದು ಹೋಗುವಂತ ಚಾನ್ಸಸ್ ಇರ್ತಾವ. ಹಿಂಗಾಗಿ ಜೋಪಾನವಾಗಿ ತೆಗೆದಿಡುವಂತಹದ್ದು. ಆಮೇಲೆ ಬೈಫಕೇಟ್ ಮಾಡುವಂತಹದ್ದು, ಯಾಕಂದ್ರೆ ಸಾಹಿತ್ಯ ಸಂಗೀತ ನಾಟಕ ಹಿಂಗೆಲ್ಲ ಬೇರೆ ಬೇರೆ ವಿಷಯಗಳು ಇದ್ದಂತಹ ಇವೆಲ್ಲ ಟೇಪು ಡಿಸ್ಕು ಇರೋವು. ಆಮೇಲೆ ಆರ್ಕೈವ್ಸ್ ಅಂತೊಂದು ನಮ್ಮಲ್ಲಿ ಇದ್ದಂಥ, ಅಂದರೆ ಇಲ್ಲಿ ಅತ್ಯಮೂಲ್ಯವಾದಂಥ ರೆಕಾರ್ಡಿಂಗ್ಸ್ಗಳನ್ನು ಕಾಯಮ್ಮಾಗಿ ಇಡುವಂಥ ಒಂದು ವ್ಯವಸ್ಥೆ
1: ನಮ್ಮ ಧ್ವನಿ ಮುದ್ರಣ
0: ಭಂಡಾರದೊಳಗೆ. ಒಳ್ಳೊಳ್ಳೆ ವಾಯ್ಸಸ್ ಅಂತೀವಿ ನಾವು, ಗಾಂಧಿಯವರು ಆಮೇಲೆ ನೆಹರು ಅವ್ರ ಸ್ಪೀಚಸ್ಸು ಬಹಳಷ್ಟೆಲ್ಲ ಅಂಥವು. ಬಹಳ ಖುಷಿಯಿಂದ ಹೇಳ್ಕೊತೀನಿ, ನಮ್ಮಲ್ಲಿರುವಂಥ ಈ ಭಂಡಾರದಲ್ಲ ಇದು ಬಹುಶಃ ಬೇರೆ ಕಡೆ ಬಹಳ ಕಡಿಮೆ ಅಂತ ಅನ್ಕೋತೇನೆ ನಾನು.
1: ಹೌದು, ಇಡೀ ದೇಶದೊಳಗೆ ನಮ್ಮ ಆಕಾಶವಾಣಿ ಧಾರವಾಡದ ಟೇಪ್ ಗ್ರಂಥಾಲಯ ಏನದಲ್ಲ ಇದು ಬಹಳ ಹೆಸರನ್ನ ಗಳಿಸಿದ್ದು.
0: ಹೌದು,
1: ಅದರ ಬಗ್ಗೆ ಮತ್ತೆ ಇನ್ನೊಂದಿಷ್ಟು ಮಾತಾಡ್ತೀನಿ. ಈಗ ಪ್ರಸಾರ ವ್ಯವಸ್ಥೆ ಒಳಗೂ ಕೂಡ ತಾವು ಭಾಗವಹಿಸಿದ್ರಿ.
0: ಹೌದು,
1: ಆ ಬಗ್ಗೆ ಕೇಳಲಿಕ್ಕೆ ನಂಗೆ ಬಹಳ ಖುಷಿ ಅದ. ಅಂದ್ರೆ ನಾಟಕಗಳನ್ನ ಮಾಡಿದ್ರಿ, ಹಾಡುಗಳನ್ನ ಹಾಡಿದ್ರಿ, ಅನೇಕ ರೂಪಕಗಳನ್ನ, ಮಾವಿನ ಮಾಹಿತಿ ಅಂತ ಬರ್ತಿತ್ತು ಅವಾಗ, ಬಹಳ ಜನಪ್ರಿಯ ಕಾರ್ಯಕ್ರಮಗಳು ಅದರೊಳಗೆಲ್ಲ ಭಾಗವಹಿಸಿದ್ರಿ, ಅದ್ರ ಬಗ್ಗೆ ಕೇಳಬೇಕಾಗಿದೆ ನನಗೆ.
0: ಅದಕ್ಕೆ ನಾನು ಮೊದಲು ನೆನೆಯೋದು ಪ್ರಭಾಸಿರೂರವ್ರನ್ನ. ನಾ ಇಲ್ಲಿ ಜಾಯ್ನ್ ಆದಾಗ ಅಲ್ಲಿ ಸುಮ್ಮನೆ ಲೈಬ್ರರಿ ನಾನು ಕೆಲಸ ಮಾಡ್ಕೊತ ನಾ ಕೂಡ್ತಿದ್ದೆ. ಒಂದ್ಸಲ ಅವ್ರು ಬಂದು, ಏ ಒಂಚೂರ ಬಾ, ಒಂದು ಡೈಲಾಗ್ ಹೇಳ್ಬೇಕಾಗ್ಯದ, ಒಂದು ಸ್ವಲ್ಪ ಹೇಳೋಗಂತ. ನನ್ನ ಕ್ಷಣ ತಬ್ಬಿ ಬಾಬಿಡ್ತು, ಏನು ಕೇಳಿರ್ತಾರೆ ಇವರು ಅಂತೇಳಿ. ಬಾಬಾ ನಾವೆಲ್ಲದೂ ಬಾ ಹೇಳ್ಬಾ ಇದನ್ನ ಅಂತೇಳಿ ಬಂದು ಕರ್ಕೊಂಬಂದು ಕುಡಿಸ್ಕೊಂಡ್ರು. ಮಾವು ಮಲ್ಲಿಗೆ ಕಾರ್ಯಕ್ರಮ ಅದು, ಗ್ರಾಮೀಣ ಮಹಿಳೆಯರಿಗೆ ಮಾಹಿತಿಯನ್ನು ಹೇಳುವಂಥ ಒಂದು ಕಾರ್ಯಕ್ರಮ. ಅದರೊಳಗೆ ಒಂದು ಪೋರ್ಷನ್ ನಾವು ಓದೋದಿತ್ತು, ಇದನ್ನು ಓದಿ ಹೋಗ್ಬಿಡು ನೀ, ನಾನು ಮೇಲೆ ನೋಡ್ಕೋತೀವಿ ಅಂತಂದ್ರೆ ನಾ ಚಂದ ಓದಿ ಬಂದ್ಬಿಟ್ಟೆ. ಆಮೇಲೆ ಬಂದ, ಏನವ ರತ್ನಕ್ಕ ಭಾರಿ ಓದಿದಿ ಅಂತಂದ್ರೆ. ಆಮೇಲೆ ಅಂದ್ರೆ ನನಗೆ ಅವರೇ ಒಂದು ಎಲ್ಲರೂ ಒಂದು ಹೆಸರು ಇಟ್ಕೊಳ್ಳುವಂಥ ಅಲ್ಲಿ ಪ್ರಥ ಅದು, ರತ್ನಕ್ಕ ಆಗಿಬಿಟ್ಟಿದ್ದೆ ಅಲ್ಲಿ ನಾನು. ಅಲ್ಲಿಂದ ಶುರುವಾಯ್ತು ಒಂದಾದ್ಮೇಲೆ ಒಂದು. ಆಮೇಲೆ ಇಲ್ಲ ನಿಂದು ಧ್ವನಿ ಚಲೋ ಅದ, ನೀವು ಕಾರ್ಯಕ್ರಮದೊಳಗೆ ಭಾಗವಹಿಸು ಅಂತ ಹೇಳಿ ನಾಟಕದ ಆಡಿಷನ್ಗೆ ಅವರೇ ನನ್ನನ್ನು ಪ್ರೋತ್ಸಾಹ ಮಾಡಿದ್ದು.
1: ಅಂದ್ರೆ ಧ್ವನಿ ಪರೀಕ್ಷೆ ತಗೊಂಡ್ರಿ
0: ಅದು. ಆದ್ಮೇಲಂತೆ ಒಂದಾದ್ಮೇಲೆ ಹಂಗೆ ನಾಟಕಗಳು ಬರ್ಕೋತ ಹೋದ್ವು. ಅದು ನನ್ನ ಪುಣ್ಯನ ಅಂತ ಹೇಳ್ಕೋಬಹುದು ನಾನು ಹಂಗ ನೋಡಿದ್ರ. ಆಮೇಲೆ ಎಷ್ಟೋ ಸರ್ತಿ ಏನಾಗ್ತಿತ್ತಂದ್ರ, ಹೊರಗಿಂದ ಕಲಾವಿದರು ಬರ್ತಿದ್ರಲ್ಲ, ಯಾರು ಒಬ್ರು ಆ ದಿವಸ ಅಬ್ಸೆಂಟ್ ಆಗಿದ್ರಂದ್ರ, ಅವಾಗ ನಾವು ರೆಡಿ ಒಂದ್ ಇರ್ತಿದ್ನಲ್ಲ, ಬಂದು ಕರೆಯೋರು.
1: ಶ್ರೋತೃಗಳು ಬಹಳಷ್ಟು ನಿಮ್ಮ ನಾಟಕಗಳನ್ನ ಮೆಚ್ಚಿಕೊಂಡಾರ, ಅದರಾಗಿನ ಒಂದು ತುಣುಕನ್ನ ನಾ ಈಗ ಪ್ರಸಾರ ಮಾಡ್ತೀನಿ.
2: ನಾನು ನಿಜವಾಗಿ ಮಹಾರಾಜ ದುಷ್ಯಂತನನ್ನು ತಿರಸ್ಕರಿಸುತ್ತಿದ್ದೇನೆಯೇ? ಯಾವನ್ನ ಬರಬೇಕಾಗಿ ಇಷ್ಟು ವರ್ಷ ಕಾಯ್ದೆನೋ ಆತ ಕೊನೆಗೊಮ್ಮೆ ಬಂದಿದ್ದಾನೆ. ಜೊತೆಗೆ ಪುನರ್ಮಿಲನದ ಈ ಘಳಿಗೆಯಲ್ಲಿ, ನಿರೀಕ್ಷೆ ಸಫಲವಾದ ಈ ಕ್ಷಣದಲ್ಲಿ, ಇಷ್ಟು ದಿನ ನನ್ನ ಅಂತರಾಳದಲ್ಲಿ ಸುಪ್ತವಾಗಿದ್ದ ಒಂದು ತೀವ್ರ ಪ್ರಜ್ಞೆಯನ್ನು ಈತ ಬಡಿದೆಬ್ಬಿಸಿದ್ದಾನೆ. ಈ ಪ್ರಜ್ಞೆ, ನನ್ನ ಸ್ತ್ರೀತ್ವವು ಅಪಮಾನಿತವಾಗಿದೆ ಎಂಬ ಈ ಅರಿವು, ನಾನು ಕಾಯುತ್ತಿರುವಾಗ ನೋಯುತ್ತಿರುವಾಗ ನನ್ನ ಆಳದಲ್ಲೆಲ್ಲೋ ಅಡಗಿಕೊಂಡಿತ್ತು. ಕಾಯುವುದು ನೋಯುವುದು ಎಲ್ಲ ಮುಗಿಯಿತೆಂಬ ಈ ಕ್ಷಣದಲ್ಲಿ, ನನ್ನೊಳಗೆ ಇಷ್ಟು ದಿನ ಮೌನವಾಗಿ ಹೂತುಕೊಂಡಿದ್ದ ಈ ಉತ್ಕಟ ಸಂವೇದನೆ ಒಮ್ಮೆಲೆ ಪುಟಿದೆದ್ದಿದೆ. ಧಿಕ್ಕಾರ! ನಾರಿಯ ಮಧುರ ಭಾವನೆಗಳನ್ನು ಗಂಡಸು ಎಗ್ಗಿಲ್ಲದೆ ಹೊಸಕಿ ಹಾಕುತ್ತಾನೆ, ನಂತರ ಬಂದು ಕ್ಷಮೆ ಕೇಳುತ್ತಾನೆ. ಆಕೆ ಕ್ಷಮಿಸಿಯೇ ಕ್ಷಮಿಸುತ್ತಾಳೆಂಬ ಖಚಿತ ನಂಬಿಕೆ ಬೇರೆ ಹೊಂದಿರುತ್ತಾನೆ. ಇಂತಹ ಗಂಡಸಿಗೆ ಧಿಕ್ಕಾರ!
1: ಇದು ನಿರಾಕರಣೆ ನಾಟಕದ ಒಂದು ತುಣುಕು ಆಗಿತ್ತು. ಇನ್ನು ಬಸವರಾಜ್ ಕಟ್ಟಿಮನಿಯವರ ಮಾಡಿ ಮಡಿದವರು ಅನ್ನೋ ಒಂದು ಕಾದಂಬರಿ ಓದು ಕಾರ್ಯಕ್ರಮದೊಳಗೆ ಡಾಕ್ಟರ್ ಸಾದರ್ ಅವರು ಅದನ್ನು ಪ್ರಸ್ತುತಪಡಿಸಿದ್ದು, ಅದರೊಳಗೆ ತಾವು ಭಾಗವಹಿಸಿದ್ರಿ.
0: ಹೌದು, ಈ ವಿಷಯದಾಗ ನಂಗೆ ದೊಡ್ಡ ಅವಕಾಶ ಮಾಡಿಕೊಟ್ಟವರು ಡಾಕ್ಟರ್ ಸಾದರ್ ಅವರು. ಅದರೊಳಗೆ ಹೇಮಾ ಅನ್ನುವಂಥ ಒಂದು ಮುಖ್ಯ ಪಾತ್ರಕ್ಕೆ ನನ್ನನ್ನು ಅವರು ಸೆಲೆಕ್ಟ್ ಮಾಡಿಕೊಂಡ್ರು.
3: ಯಾಕೆ ಸುಮ್ಮನಾದಿ ಹೇಮಾ? ನಾ ಹೇಳಿದ್ದು ಅರ್ಥ ಆಗಲಿಲ್ಲ ನಿನಗೆ?
4: ಹಾ, ಅರ್ಥ ಆದ್ರೆ ವಿಶ್ವನಾಥ.
3: ಆದ್ರೆ ಏನು ಹೇಮಾ?
4: ಭಾವನಾವಶನಾಗಬೇಡ ವಿಶ್ವನಾಥ. ಈಗ ನಾವಿಬ್ರು ಯಾವ ಪರಿಸ್ಥಿತಿಯೊಳಗೆ ಬಿದ್ದೀವಿ ಅನ್ನೋದನ್ನ ವಿಚಾರ ಮಾಡಿ ನೋಡು. ಮುಂಜಾನೆ ಲಂಬಾಣಿ ತಂಡೆಯಿಂದ ಓಡಿ ಬಂದದ್ದು, ಪೊಲೀಸರ ಕೈಗೆ ಸಿಗದನ್ನ ಹೋರಾಟ ಮುಂದುವರಿಸಬೇಕು ಅಂತ ಪ್ರತಿಜ್ಞಾ ಮಾಡಿ ಕಾಡು ಬೆಟ್ಟ ತಿರುಗಿ ಇಂಥ ಸ್ಥಳಕ್ಕೆ ಬಂದದ್ದು. ಇನ್ನೂ ನಾವು ಮಾಡಬೇಕಾಗಿರೋ ಕೆಲಸ ಇದನ್ನೆಲ್ಲ ನೆನಪು ಮಾಡ್ಕೋ. ನನಗಾಗಿ ನೀ ಇದನ್ನೆಲ್ಲ ಮಾಡ್ಲಿಕ್ಕೆ

0: ಮಾಡ್ಲಿಕ್ಕತ್ತಿಯೋ ಅಥವಾ ಸ್ವಾತಂತ್ರ್ಯಕ್ಕಾಗಿ ಮಾಡ್ಲಿಕ್ಕತ್ತಿಯೋ?
1: ಅಷ್ಟೇ, ಅನೇಕ ನಾಟಕಗಳನ್ನು ಮಾಡಿದ್ರಿ ಜೋತ್ಸ್ನಾ ನೀವು.
2: ಹೌದು ಹೌದು, ಸಾಕಷ್ಟು. ಈ ವಿಷಯ ಬಂದ್ರ ನಾನು ಅನಂತ್ ಪಾಟೀಲ್ ಅವ್ರನ್ನು ನೆನೆಸ್ಕೋತೀನಿ. ಅವರು ಒಂದು ಸುದರ್ಶನ್ ದೇಸಾಯಿ ಅವ್ರದ್ದೊಂದು ಪತ್ತೆದಾರಿ ಸೀರೀಸ್ ಅವರು ಮಾಡಿದ್ರು, ಅಪಹರಣ ಅಂತೇಳಿ. ಆಮೇಲೆ ರಮಾ ಹಿರೇಮಠ್, ಎಸ್ ಎಸ್ ಹಿರೇಮಠ್ ಅವರು, ಅವರು ಸಹಿತ ಒಂದು ರಾಜ್ಯ ಮಟ್ಟದ ಕಾಂಪಿಟೇಷನ್ ಸಲುವಾಗಿ ಒಂದು
1: ಸಂಕಲ್ಪ
2: ಅನ್ನೋ ಒಂದು ನಾಟಕ, ಅದರೊಳಗೆ ಒಂದು ಭಾಗವಹಿಸುವಂತ ಒಂದು ಮೇನ್ ರೋಲ್ ನಾನು ಮತ್ತೆ ಪ್ರಭಾಸ್ ಇರೋರವರು ಮಾಡಿದ್ದು. ಅದಕ್ಕೆ ಪ್ರಶಸ್ತಿನೂ ಬಂತು. ಆಮೇಲೆ ಕೆಲವೊಂದು ನನಗೆ ಸಿರೀಸ್ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ರು ನಮ್ಮ ಜಿ ಕೆ ರವೀಂದ್ರ ಕುಮಾರ್ ಅಂತಿದ್ರು. ಈ ಗೃಹಲಕ್ಷ್ಮಿ ಅಂತ ಬರ್ತಿತ್ತಲ್ಲ ಅವಾಗ, ಅವಾಗ ಒಂದೆರಡು ಸರ್ತಿ ನನಗೆ ಅಲ್ಲಿ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆಮೇಲೆ ಸಿಂಚನ ಅಂತ ಒಂದು ಇದು, ಅದರೊಳಗೆ ಮನೋಹರ್ ಕುಲಕರ್ಣಿ ಅಂತ ಅವ್ರ ಜೊತೆ ನಾನು ಒಂದು ಸುಮಾರಷ್ಟು ಮಾಡಿದ್ದೆ. ಬೆರಗು ಬೆಡಗು ಅನ್ನುವಂಥ ಒಂದು ಕಾರ್ಯಕ್ರಮ ಬರ್ತಿತ್ತು. ಹಿಂಗೆ ಅಲ್ಲೆಲ್ಲೆಲ್ಲಿ ನಾನು ಆಕಾಶವಾಣಿಯ ಈ ಮುಖದ ಜೊತೆಗೆ ಸಹಿತ ಬೆಸೆದುಕೊಂಡಿದ್ದೆ ಅಂತ ಹೇಳಿಕ್ಕೆ ನನಗೆ ಭಾಳ ಖುಷಿ ಆಗ್ತದೆ.
1: ಒಂದಷ್ಟು ವರ್ಷ ತಾವು ಸಂಗೀತ ವಿಭಾಗದೊಳಗೂ ಅನುಮೋದಿತ ಕಲಾವಿದೆಯಾಗಿ ಹಾಡು ಹಾಡ್ತಿದ್ರಿ. ಒಂದು ಸಣ್ಣ ಹಾಡು ಯಾಕೆ ಹಾಡಬಾರ್ದು ಈಗ ನಮ್ಮ ಶ್ರೋತೃಗಳ ಸಲುವಾಗಿ?
2: ನಾನು ಈಗ ನಮ್ಮ ಸಂಗೀತ ಗುರುಗಳಾದ ಎ ಆರ್ ಅಚ್ಯುತ್ ರಾವ್ ಸರನ್ನು ನೆನೆಸ್ಕೋತೀನಿ. ಅವರ ಹತ್ರ ಸುಗಮ ಸಂಗೀತ ಕಲೀಲಿಕ್ಕೆ ನಾನು ಸ್ವಲ್ಪ ವರ್ಷ ಹೋಗ್ತಿದ್ದೆ. ಪ್ರಯತ್ನ ಮಾಡ್ತೀನಿ ಹಾಡಲಿಕ್ಕೆ.

0: ಬಹಳ ಸುಮಧುರವಾದ ಹಾಡು. ನಿಮ್ಮ ಹೃದಯ ಸ್ಪಂದನೆಯ ಜೊತೆಗೆ ನಿಮ್ಮ ಧ್ವನಿಯ ಸ್ಪಂದನೆ ಕೂಡ ಬಹಳ ಕೇಳಿ ಖುಷಿಯಾಯಿತು. ಇನ್ನು ಒಂದು ಬಹಳ ಮಹತ್ವದ ಕೊಡುಗೆ ತಮ್ಮದು. ಇಡೀ ನಮ್ಮ ದೇಶದೊಳಗೆ ಇರುವಂತಹ ಎಲ್ಲ ಗ್ರಂಥಾಲಯಗಳನ್ನು ಅವಾಗವಾಗ ಅಧಿಕಾರಿಗಳು ಬಂದು ನೋಡ್ತಾ ಇರ್ತಾರೆ, ಇಲ್ಲೇನದ ಇಲ್ಲೇನದ ಅಂತ. ಅಂತಹ ಹೊತ್ತಿನೊಳಗೆ ಧಾರವಾಡ ಒಂದು ರೀತಿ ಶ್ರೀಮಂತವಾದ ಗ್ರಂಥಾಲಯ.
1: ಹೌದು,
0: ಯಾಕಂದ್ರೆ ಒಳ್ಳೆಯ ಸಾಹಿತಿಗಳು, ಒಳ್ಳೆಯ ಸಂಗೀತಗಾರರು, ಒಳ್ಳೆಯ ವಿಜ್ಞಾನಿಗಳು ಎಲ್ಲರೂ ಕೂಡ ಭೇಟಿ ಕೊಟ್ಟಂತಹ ಗ್ರಂಥಾಲಯ ಇದು. ಅದನ್ನು ನೀವು ಒಳ್ಳೆಯ ರೀತಿಯೊಳಗನ ಕಾಪಾಡಿಕೊಂಡು ಬಂದಿದ್ರಿ. ಸ್ವಲ್ಪ ದಿನಗಳ ನಂತರ ನಮ್ಮ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಂಗ ಕಂಪ್ಯೂಟರ್ಗಳು ಬಂದಂತಹ ಕಾಲ,
1: ಡಿಜಿಟಲೀಕರಣ ಆಯ್ತು.
0: ಹಾ, ನಮ್ಮ ಗ್ರಂಥಾಲಯದ ಡಿಜಿಟಲೀಕರಣದ ಸಂದರ್ಭದೊಳಗ ಅದಕ್ಕೆ ನಿಂತು ಕಾರ್ಯ ಮಾಡಿದವರು ತಾವು ಮತ್ತೆ ಇನ್ನೊಬ್ಬ ಗ್ರಂಥಾಲಯ ಅಧಿಕಾರಿ ಕೆ ಶಿವರಾಜ್ ಅವರು.
1: ಹೌದು,
0: ಆ ಅನುಭವವನ್ನ ನಮಗೆ ಹಂಚ್ಕೋಬೇಕು. ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಬಂದವರು ಇಡೀ ದೇಶದೊಳಗ ಡಿಜಿಟಲೀಕರಣಗೊಂಡಂತಹ ಒಂದು ಅತ್ಯುತ್ತಮ ಗ್ರಂಥಾಲಯ ಅಂದ್ರೆ ಅದು ಧಾರವಾಡದ ಗ್ರಂಥಾಲಯ ಅಂತ ಹೇಳಿದ್ರು. ಅದರ ಹಿಂದೆ ನಿಮ್ಮಿಬ್ಬರ ಕೊಡುಗೆ ಬಹಳ ಮಹತ್ವದ್ದು, ಅದನ್ನ ತಿಳ್ಕೊಳ್ಳೋ ಆಸೆ.
1: ಇದ್ರ ಬಗ್ಗೆ ನಾ ಹೇಳಲಿಕ್ಕೆ ಬೇಕು, ಯಾಕಂದ್ರೆ ಬಹಳ ಮಹತ್ವದ ಘಟ್ಟ ಅದು. ಯಾಕಂದ್ರೆ ಇಷ್ಟು ವರ್ಷ ತನಕ ಏನಾಗಿತ್ತು, ನಮ್ಮಲ್ಲಿ ಟೇಪು ಡಿಸ್ಕು ಅಂತೆಲ್ಲ ಇದ್ವು.
0: ಹೌದು,
1: ಮೊಟ್ಟ ಮೊದಲೇ ಬಾರಿಗೆ ರೆಕಾರ್ಡಿಂಗ್ ಸಲುವಾಗಿ ಸಿಡೀಸ್ ಅನ್ನುವಂಥದ್ದು ಒಂದು ಪರಿಕಲ್ಪನೆ ಬಂತು. ನನಗಿನ್ನೂ ನೆನಪದ, ನಾನು ಫೈಲ್ ಮೇಲೆ ಪುಟ್ ಅಪ್ ಮಾಡಿದ್ದು, ನಮಗೆ ಸಿಡಿ ತಗೋಬೇಕು ನಾವು ಬ್ಲ್ಯಾಂಕ್ ಸಿಡೀಸು ಫಾರ್ ರೆಕಾರ್ಡಿಂಗ್ ಪರ್ಪಸ್ ಅಂಥೇಳಿ ಒಂದು. ಇನ್ನೊಂದು, ನಮ್ಮ ಚಲನಚಿತ್ರ ಗೀತೆಗಳು ಇಷ್ಟು ದಿವಸ ತನಕ ಡಿಸ್ಕು ಅವೆಲ್ಲ ಬರ್ತಿದ್ದು ಬೇರೆ ಬೇರೆ ಕಂಪನಿಯಿಂದ, ಸಿಡಿ ಫಾರ್ಮ್ನೊಳಗೆ ಈ ಚಿತ್ರಗೀತೆಗಳೆಲ್ಲ ಬರಲಿಕ್ಕತ್ತು. ಆಮೇಲೆ ನಾವು ಇನ್ನು ಸಿಡಿಗಳನ್ನು, ಬ್ಲ್ಯಾಂಕ್ ಸಿಡಿಗಳನ್ನು ರೆಕಾರ್ಡಿಂಗ್ ಪರ್ಪಸ್ ಸಲುವಾಗಿ ತರಿಸ್ಕೊಳ್ಳಿ ಶುರು ಮಾಡಿದ್ವಿ. ಅಲ್ಲಿಂದ ಶುರು ಆದಂಗಾಯ್ತು ಈ ಡಿಜಿಟಲೀಕರಣದ
0: ಯುಗ,
1: ಹೆಜ್ಜೆ ಆ ಯುಗ. ಆಮೇಲೆ ಸಾವಕಾಶ ಇಲ್ಲ, ನಿಮ್ಮಲ್ಲಿದ್ದಂಥ ಇದೇನು ಭಂಡಾರದ ಇದನ್ನ ಕಾಯಂಆಗಿ ನಾವು ಸಂರಕ್ಷಿಸಿ ಇಡಬೇಕಾದಂಥ ಅನಿವಾರ್ಯತೆ ಅದ. ಅದಕ್ಕೆ ನೀವು ಇದನ್ನೆಲ್ಲ ಕಂಪ್ಯೂಟರೈಸ್ ಮಾಡ್ರಿ ಅಂಥೇಳಿ ಒಂದು ನಿರ್ದೇಶನ ಬಂತು. ಅದ್ರ ತಕ್ಕಂಥ ನಮ್ಮಲ್ಲಿ ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ನಮ್ಮ ಶಿವರಾಜ್ ಅವರು ಅದಕ್ಕೆ ಬಹಳಷ್ಟು ಕಷ್ಟಪಟ್ಟು ಅವ್ರು ಟ್ರೈನಿಂಗ್ ಹೋದಾಗೆಲ್ಲ ಅಲ್ಲಿ ಹೇಳ್ಕೊಂಡು ನಮಗೆ ದೊರಕಿಸಿಕೊಡ್ರಿ ನೀವು, ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ ಅಂಥೇಳಿ.
0: ಕಂಪ್ಯೂಟರ್ ಕೊಡ್ರಿ,
1: ವರ್ಕ್ ಸ್ಟೇಷನ್ ಅಂತಾರೆ ಅದಕ್ಕೆ. ಅಂದರೆ ಅದಕ್ಕೆ ಬೇಕಾದಂಥ ಎಲ್ಲ ಪರಿಕರಗಳನ್ನ ತೆಗೆದುಕೊಡ್ರಿ ಅಂಥೇಳಿ ಅದ್ರ ಪ್ರಕಾರ ಅವರು ನಮಗೆಲ್ಲ ಒದಗಿಸಿಕೊಟ್ರು. ಆಮೇಲೆ ಶುರುವಾಯಿತು ನಮ್ಮ ಕಾರ್ಯಕ್ರಮ. ಏನಾಗ್ತದಂದ್ರೆ ಈ 30 ನಿಮಿಷದ ಒಂದು ರೆಕಾರ್ಡಿಂಗ್ ಇತ್ತಂದ್ರೆ ಅಷ್ಟನ್ನು ನಾವು ಕಂಪ್ಯೂಟರೈಸ್ ಮಾಡ್ಬೇಕಂತಂದ್ರೆ 30 ನಿಮಿಷ ನಾವು ಅದನ್ನ ನಾವು ಓಡಿಸ್ತಾನೆ ಇರಬೇಕು.
0: ಅಂದ್ರೆ ರಿಯಲ್ ಟೈಮ್
1: ಅಂತೇವಿ ಅದಕ್ಕೆ, ಅಷ್ಟು ತಗೋತಿತ್ತದು. ಅಂದ್ರೆ ನಾವೀಗ ಒಂದು ಟೇಪ್ ಮಾಡ್ಬೇಕಂದ್ರೆ ಕನಿಷ್ಠ ಒಂದು 15-30 ಅಂದ್ರೆ 15

0: ನಿಮಿಷದ ಒಂದು ಟೇಪು, 30 ನಿಮಿಷದ ಒಂದು ಟೇಪು.
1: ಆದ್ರೆ ನಮ್ಮ ಧಾರವಾಡದ ಗ್ರಂಥಾಲಯದಾಗಿರೋವು
0: ಸಾವಿರಾರು ಟೇಪ್ಗಳು,
1: ಸಾವಿರಾರು ಡಿಸ್ಕ್ಗಳು.
0: ಹೌದು, ಅಷ್ಟು ಎಲ್ಲ ನೀವು ಮಾಡಬೇಕು. ಹಿಂಗಾಗಿ ನಾವಿಲ್ಲಿ ಒಂದು ನಮ್ಮ ಜನರನ್ನ ಕೂಡಿಸ್ಕೊಂಡು ಒಂದು ಕಮಿಟಿ ಅಂತ ಮಾಡಿಕೊಂಡು ಒಬ್ಬೊಬ್ರು ಒಂದೊಂದು ಹಂಚಿಕೊಂಡು ಇದನ್ನ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ನಾವು
1: ತಾಂತ್ರಿಕ ವರ್ಗದವರು ಕೂಡ,
0: ತಾಂತ್ರಿಕ ವರ್ಗದವರಿದ್ರು, ನಾನು ಶಿವರಾಜ್ ಅವರಿದ್ವಿ. ಶಿವರಾಜ್ ಅವ್ರ ಕಾಂಟ್ರಿಬ್ಯೂಷನ್ ನಾನು ಬಹಳಷ್ಟು ಹೇಳಬೇಕಿಲ್ಲೆ, ಯಾಕಂದ್ರೆ ಅವರೇ ಮುಂದೆ ನಿಂತು ಇದನ್ನೆಲ್ಲ ನೋಡ್ಕೊಂಡವರು. ಅವರೇನೆ ಎಲ್ಲರೂ ಸೇರಿ ಇದನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ನಾವು. ಡಿಜಿಟಲೀಕರಣ ಅಂತೇವಿ ಅದನ್ನ, ನಾಟಕಗಳು, ಸಂಗೀತ, ಸಾಹಿತ್ಯ, ಆಮೇಲೆ ಅದ್ಭುತ ಭಾಷಣಗಳು, ಇದೆಲ್ಲದರಿಂದ ನಮಗೇನು ಉಪಯೋಗ ಆತಂದ್ರೆ ಎಂತೆಂಥ ಒಳ್ಳೆ ಸಂಗೀತವನ್ನು, ಸಾಹಿತ್ಯವನ್ನು, ಆಮೇಲೆ ವಿದ್ವಾಂಸರ ಮಾತುಗಳನ್ನು ಕೇಳುವಂಥ ಒಂದು ಸದವಕಾಶ ನಮಗೆ ಸಿಕ್ತಿತ್ತು. ಕೂತು ಕೇಳ್ತಿದ್ವಿ ನಾವು. ಹಿಂಗಾಗಿ ನಮಗೆ ಅದು ತ್ರಾಸ ಅನಿಸೇ ಇಲ್ಲ ಯಾವತ್ತೂ. ನಾವಿಷ್ಟು ಕೆಲಸ ಮಾಡೀವಲ್ಲ, ನಾವಿಷ್ಟೆಲ್ಲ ಮಾಡ್ಲಿಕ್ಕತ್ತೇವಲ್ಲ ಅಂತ ನಮಗೆ ಯಾವತ್ತೂ ಅನಿಸಿಲ್ಲ. ಅಷ್ಟು ಪ್ರೀತಿಯಿಂದ, ಅಷ್ಟು ಒಂದು ನಾವು ಆಸಕ್ತಿಯಿಂದ ಆ ಕೆಲಸ ಮಾಡ್ಕೋತ ಬಂದ್ವಿ. ಕೆಲವು ಸತಿ ರಾತ್ರಿ 8 ಆಗೋದು 9 ಆಗೋದು ಅದು ಏನು ನಮಗೆ ಅಂತ ಅದು ವಿಚಾರ ಬರತಿದ್ದಿಲ್ಲ ತಡಿಯೊಳಗೆ. ಎಲ್ಲರೂ ಸೇರಿ ಮಾಡಿ ಅದನ್ನೊಂದು ಕೆಲಸ ಅದೆಲ್ಲ ಆದಮೇಲೆ ಅದನ್ನೊಂದು ಬುಕ್ಲೆಟ್ ಅಂತ ಹೇಳಿ ಮಾಡಿ, ವಾಲ್ಯೂಮ್ಸ್ ಮಾಡಿ, ಸಿಸ್ಟಮೆಟಿಕ್ ಆಗಿ ಒಂದು ಗ್ರಂಥ ರೂಪದೊಳಗೆ ತೊಗೊಂಬಂದು, ಆಮೇಲೆ ಅದನ್ನು ಕೇಳಿ ಅದರದ ಗುಣಮಟ್ಟವನ್ನು ನಿರ್ಧಾರ ಮಾಡಲಿಕ್ಕೆ ಇನ್ನೊಂದು ಕಮಿಟಿಯನ್ನು ಒಂದು ತಯಾರು ಮಾಡಿದ್ವಿ. ಅಂದರೆ ಎಕ್ಸ್ಪರ್ಟ್ಸ್ ಕಮಿಟಿ ಅಂಥೇಳಿ, ಸಂಗೀತ ಸಾಹಿತ್ಯ ಬಲ್ಲವರು ಏನಿದ್ರಲ್ಲ ಅವರೆಲ್ಲ ಪ್ರೋಗ್ರಾಮ್ ಕ್ವಾಲಿಟಿ ಆ್ಯಂಡ್ ಅದರದ್ದು ಪ್ರಸಾರ ಕ್ವಾಲಿಟಿ ಹೆಂಗದ ಎಲ್ಲನೂ ಕೇಳಿ ಡಿಸೈಡ್ ಮಾಡಿ ಗ್ರೇಡಿಂಗ್ ಕೊಡ್ತಿದ್ರು. ಅದಕ್ಕೆ ಅಂದರೆ ABC ಗ್ರೇಡ್, ಆ ಥರ ಗೋಲ್ಡು, ಸಿಲ್ವರು, ಬ್ರಾಂಜ್ ಅಂತೇಳಿ ಅದಕ್ಕೆ ಹೆಸರು ಕೊಟ್ಟಿದ್ವಿ ನಾವು. ಗೋಲ್ಡ್ ಅಂದರೆ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಇದ್ದಂಥದ್ದು, ಸಿಲ್ವರ್ ಅಂದರೆ ಸ್ವಲ್ಪ ಅಡ್ಡಿ ಇಲ್ಲ ಆ ಥರದ್ದು, ಬ್ರಾಂಜ್ ಅಂದರೆ ಅದನ್ನು ನೀವು ಇಟ್ಕೋಬಹುದು, ಬೇಕಾದ್ರೆ ತೆಗಿಬಹುದು ಅನ್ನುವಂಥ ಒಂದು ಅದಕ್ಕೆ ಇರುವಂಥ ಒಂದು ಕ್ವಾಲಿಟಿ. ಅದನ್ನೆಲ್ಲ ಒಂದು ಬುಕ್ ಫಾರ್ಮ್ನಾಗ ಅದನ್ನು ಪ್ರಿಂಟ್ ಮಾಡಿಸಿ ನಾವು ಕಳಿಸ್ಕೊಟ್ವಿ. ನಮ್ಮ ದಿಲ್ಲಿಗೆ ಹೋಯ್ತು, ಅಲ್ಲಿಂದ ಹೈದರಾಬಾದಕ್ಕೆ ಹೋಯ್ತು. ನಮ್ಮಲ್ಲಿ ಅದರದೊಂದು ಕಾಪಿ ಇಟ್ಕೊಂಡು ಅದನ್ನು ನಾವು ಪ್ರಿಸರ್ವ್ ಮಾಡಿ ಇಟ್ವಿ. ಅಂದ್ರೆ ಈ ಥರದ ಒಂದು ಕೆಲಸ ಆಗಿದ್ದು ನಮ್ಮ ಇಡೀ ದೇಶದೊಳಗೆ, ನಮ್ಮ ಆಕಾಶವಾಣಿ ಧಾರವಾಡದೊಳಗೆ ಅಂತ ಹೇಳಿಕೆ ನನಗೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ತದೆ.
1: ಖರೆಯದ ಜಸ್ನಾ, ಬಹಳ ಹೆಮ್ಮೆಯ ವಿಷಯ ಇದು.
0: ಹೌದು, ಆಮೇಲೆ ಇದಕ್ಕೆಲ್ಲ ಯಾರ್ಯಾರು ಕೈ ಜೋಡಿಸ್ಯಾರ ಅವರಿಗೆಲ್ಲ ನಾನು ಈ ಮೂಲಕ ಕೃತಜ್ಞತೆ ಹೇಳಿಕೆ ಇಚ್ಛಾ ಪಡ್ತೇನೆ. ನಮ್ಮ ಮನೆಯವರು ಡಾಕ್ಟರ್ ಆನಂದ್ ಕುಲಕರ್ಣಿ ಹಾಗೂ ನಮ್ಮ ಕುಟುಂಬದ ಎಲ್ಲಾ ಸದಸ್ಯರು ನನಗೆ ಬಹಳಷ್ಟು ಸಹಕಾರ ಪ್ರೋತ್ಸಾಹ ಕೊಟ್ಟರು. ಅವರಷ್ಟು ಪ್ರೋತ್ಸಾಹ ಕೊಟ್ಟಲ್ಲನೆ, ಸಹಕಾರ ಕೊಟ್ಟಲ್ಲನೆ ನನಗೆ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯ್ತು.
1: ಖರೆಯದ ಜೋತ್ಸ್ನಾ, ಯಾಕಂದ್ರೆ ಇಂತಹ ಒಂದು ದೊಡ್ಡ ಕೆಲಸ ನಡಿಬೇಕು ಅಂತಂದ್ರೆ ನಮ್ಮ ಕುಟುಂಬದವರ ಪ್ರೋತ್ಸಾಹ ಕೂಡ ಬೇಕಾಗ್ತದೆ. ಯಾಕೆ ಇದು ಒಂದು ಬಹಳ ದೊಡ್ಡ ಕೆಲಸ ಆಯ್ತು ಅಂತಂದ್ರೆ, ಆಕಾಶವಾಣಿ ಧಾರವಾಡ ಕೇಂದ್ರದೊಳಗೆ ನಡೆದಂತಹ ಈ ಕೆಲಸ, ಇದನ್ನ ನಮ್ಮ ಕರ್ನಾಟಕದ ಬೇರೆ ಬೇರೆ ಕೇಂದ್ರದವರು ಕೂಡ ತಗೊಂಡು ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ರು.
0: ಹೆಮ್ಮೆಯ ವಿಷಯ ಅದು, ಗರಿಮೆ ನಮ್ಮ ಧಾರವಾಡ ಆಕಾಶವಾಣಿಗೆ. ಈ ವಿಷಯಕ್ಕೆ ಬಂದ್ರೆ ನಾನು CU ಬೆಳ್ಳಕ್ಕಿ ಸರ್ಗೆ ಬಹಳಷ್ಟು ನನ್ನ ಕೃತಜ್ಞತೆಗಳನ್ನು ಹೇಳಕ್ಕೆ ಇಚ್ಛಾ ಪಡ್ತೇನೆ. ಆಮೇಲೆ ಒಂದ್ಸಲಿ ಹಿಂಗಾಯ್ತಲ್ಲ, ಅದು ಮಾಡಿಟ್ಟಿದ್ದು ಎಲ್ಲೋ ಸಂಭವ ಏನೋ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅದು ಪ್ರಿಸರ್ವ್ ಆಗ್ಲಿಕ್ಕೆ ಆಗ್ಲಿಲ್ಲ. ಅವಾಗ ಅವ್ರು
1: ಸೇವ್ ಆಗ್ಲಿಲ್ಲ.
0: ಆಮೇಲೆ ಅವರು ಎಕ್ಸ್ಪರ್ಟ್ಸ್ ಅನ್ನು ಕರೆಸಿ ಅದನ್ನ ಮತ್ತೆ ರಿಟ್ರೀವ್ ಮಾಡಿಸಿ ಅದು ಮತ್ತೆ ನಮಗೆ ಸಿಗುವಂಗೆ ದೊರಕಿಸಿ ಕೊಡು ಅಂದ್ರೆ ಅವ್ರ ಪಾತ್ರ ಬಹಳ ದೊಡ್ಡದು.
1: ಅಂತೂ ಕಂಪ್ಯೂಟರ್ ಅನ್ನೋ ಮಾಯಾ ಪೆಟ್ಟಿಗೆ ಒಳಗ ಒಂದಷ್ಟು ಅಮೂಲ್ಯ ನಿಧಿಯನ್ನ ತಾವು ಜೋಪಾನವಾಗಿ ಇಟ್ಕೊಟ್ರಿ.
0: ಭಂಡಾರನೇ ಅದು.
1: ಹೌದು, ಅದಕ್ಕಾಗಿ ನಾವು ನಮ್ಮ ವಿಶೇಷ ಕಾರ್ಯಕ್ರಮಗಳೊಳಗ ಆ ಎಲ್ಲಾ ನಿಧಿಯನ್ನ ಅವಾಗವಾಗ ಬಳಸ್ಕೊಳ್ತಾ ಇರ್ತೀವಿ ಜೋತ್ಸ್ನ.
0: ಆಮೇಲೆ ನಮ್ಮಲ್ಲಿ ನೀವು ಹೇಳ್ದಂಗ ಅತ್ಯುತ್ತಮ ಕಲಾವಿದರು ಬರೋರು, ದೊಡ್ಡ ದೊಡ್ಡ ಕಲಾವಿದರು, ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅಂತವರು, ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಅಂತಾರು, ಆಮೇಲೆ ಬಾಳಪ್ಪ ಹುಕ್ಕೇರಿ ಅವರು ಬಂದಿದ್ರು, ಡಾಕ್ಟರ್ ಬಸವರಾಜ ರಾಜಗುರು ಅವರು,
1: ಅವ್ರನ್ನೆಲ್ಲ ನೋಡಿ ಕಣ್ ತುಂಬಿಕೊಳ್ಳುವಂತ
0: ನಮ್ಮ ಸೌಭಾಗ್ಯ ಅಂತಂದ್ರ ನಾನು ಪ್ರತಿ ಕ್ಷಣ ಅನ್ಕೋತಿದ್ದೆ ನನ್ನ ಎಂತ ಒಳ್ಳೆ ಸಂಸ್ಥೆಗೆ ತಂದು ಹಾಕಿದೆಯಪ್ಪ ದೇವ್ರೆ, ನಿನಗೆ ಎಷ್ಟು ನಾನು ನಮ್ಮನ್ನ ಸಲ್ಲಿಸಿರೋ ಕಡಿಮೆನೆ ಅಂತೇಳಿ. ಯಾಕಂದ್ರೆ ಈ ಭಾಗ್ಯ ಎಲ್ಲರಿಗೂ ಸಿಗಂಗಿಲ್ಲ.
1: ಖರೆಯದ,
0: ಇದಕ್ಕಿಂತ ಇನ್ನೂ ಒಂದಂತಂದ್ರ ನಮ್ಮ ಆಫೀಸ್ ಒಳಗೆ ಮಾತ್ರ ರೇಡಿಯೋ ಹಚ್ಕೊಂಡು ಕೆಲಸ ಮಾಡುವಂತ ಒಂದು ಸೌಭಾಗ್ಯ ನಮಗೆಲ್ಲರಿಗೂ.
1: ಹೌದು,
0: ಎಲ್ಲಿಯೂ ಆ ಭಾಗ್ಯ ಇರಂಗಿಲ್ಲ, ಅದೇನು ಹಚ್ಚಿರಿ ಬಂದ್ ಮಾಡ್ರಿ ಅಂತಿರ್ತಾರ. ಆಮೇಲೆ ಇಲ್ಲಿಯ ವಾತಾವರಣ ಅದು ಬಹಳ ನನಗೆ ಇಷ್ಟ ಆಗಿದ್ದು ಅಂತಂದ್ರೆ, ನನಗೆ ಇನ್ನೊಂದು ತವ್ರ ಮನೆ ಅನಿಸೋದಿದ್ದು, ಅಷ್ಟು ಒಂಥರ ತಾಯಿ ಥರ ನೋಡಿಕೊಂಡು ಬೆಳೆಸಿದಂಥ ಕೌಟುಂಬಿಕ ವಾತಾವರಣ ಒಳಗೆಲ್ಲ. ಆಮೇಲೆ ನಮಗೆಂದೂ ಈ ಕೆಲಸ ಭಾರ ಅನಿಸೇ ಇಲ್ಲ, ಯಾವತ್ತೂ ಅನಿಸಿಲ್ಲ. ಪ್ರೀತಿಯಿಂದ, ಅತ್ಯಂತ ಆಸಕ್ತಿಯಿಂದ ಈ ಕೆಲಸವನ್ನು ಮಾಡಿಕೊಂಡು ಬಂದಂಥದ್ದು. 34 ವರ್ಷ ನಾನು ಹೆಂಗೆ ಕಳೆದೆ ಅಂತಲೇ ನನಗೆ ಕಣ್ಮುಚ್ಚಿ ಕಣ್ಬಿಡೋದ್ರಾಗ ಹೋಯ್ತಲ್ಲಪ್ಪ ಅನ್ನೋ ಹಂಗೆ ಅಷ್ಟೊಂದು ಒಂಥರ ಮನಸ್ವಿ ಮಾಡಿದಂಥ ಕೆಲಸ ನಂದಿದು.
1: ಆಪ್ತತೆಯನ್ನು ಶಬ್ದಗಳೊಳಗೆ ವರ್ಣಿಸ್ಲಿಕ್ಕೆ ಸಾಧ್ಯವೇ.
0: ಹಿಂಗಾಗಿ ನಮಗೆ ಇದು ಆಕಾಶವಾಣಿ ಅಂತಂದ್ರೆ ಒಂಥರ ಒಂದು ದೊಡ್ಡ ನೆಲೆಗಟ್ಟಿದ್ದಂಗೆ.
1: ಇತ್ತೀಚಿನ ವರ್ಷಗಳಲ್ಲಿ ಜೋತ್ಸ್ನಾ, ಕೇಳು ಗೆಳತಿ ಅನ್ನುವಂತಹ ಕಾರ್ಯಕ್ರಮ ನನ್ನ ಜೊತೆಗೆ ಮಾಡಿದ್ವಿ.

0: ಅದನ್ನ ಮರೀಲಿಕ್ಕೆ ಸಾಧ್ಯಲ್ಲ. ನಾನು
1: ಒಂದಷ್ಟು ತುಣುಕುಗಳನ್ನ ನಮ್ಮ ಶ್ರೋತೃಗಳಿಗೆ ಕೇಳಿಸೋಣ.
0: ಖಂಡಿತ ಖಂಡಿತ.
2: ನಲ್ಮೆಯ ಗೆಳತಿಯರೇ ನಮಸ್ಕಾರ.
3: ಅರಿವಿನಂಗಳದಲ್ಲಿ ಜ್ಞಾನ ದೀಪ ಬೆಳಗಿಸೋ ಜ್ಯೋತಿ ನೀನು.
4: ಕಷ್ಟ ಕಾರ್ಪಣ್ಯಗಳಿಗೆ ನೊಗವಾಗುವ ಹೆಗಲು ನೀನು.
3: ಅಂತಃಕರಣದೊಡಲಿನ ಕಡಲು ನೀನು.
4: ಆಸೆ ಕನಸು ಭರವಸೆಗಳ ಕಿರಣ ಹರಿಸೋ ಆಕಾಶ ನೀನು.
3: ನೀನು ನೀನೇ,
4: ನೀ ಹೆಣ್ಣು ಮಹಿಳೆ ವನಿತೆ.
3: ನಮ್ಮೆಲ್ಲರಿಗೆ ಜನುಮ ನೀಡಿದ ಮಮತೆಯ ತಾಯಿ ಹೆಣ್ಣು.
4: ನಮ್ಮೆಲ್ಲರಿಗೆ ಸಕ್ಕರೆಯ ಅಕ್ಕರೆ ನೀಡಿದ ಪ್ರೀತಿಯ ಸಹೋದರಿ ಹೆಣ್ಣು.
3: ತನ್ನ ಅನನ್ಯ ತ್ಯಾಗ ಪ್ರೀತಿಗಳಿಂದ ಮನೆಯನ್ನು ನಲಿಯೋ ಹಂಗ ಮಾಡಿದ ಮಡದಿ ಹೆಣ್ಣು.
4: ನೀ ಜಗದ ಕಣ್ಣು,
3: ನಿನಗಿದೋ ಶರಣು ಶರಣು.
0: ನಮ್ಮ ಜನಪದರ ಮಾಯ ಎಷ್ಟು ಚಂದ ಲಾವಣಿ ಪದಗಳನ್ನ ರಚಿಸಿ ಹಾಡ್ಯಾರಲ್ಲೇನ್.
1: ಹೌದೌದು, ಅದ್ರೊಳಗೂ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗಂತೂ ಚೆನ್ನಮ್ಮನ್ ನೆನಪು ಮಾಡ್ಕೊಂಡ್ ಬಿಟ್ರ ಏನ್ ಹೇಳಿ ಜೋತ್ನ.
4: ವೀರಗಾಸೆಯ ಹಾಗೆ ಖಾಸೆ ಅಂಗಿಯ ತೊಟ್ಟು ಗೊಂಡೆ ನಡಕಟ್ಟಿ ಬಿಗಿದಾಳ, ಗೊಂಡೆ ನಡಕಟ್ಟಿ ಬಿಗಿದಾಳ, ಗೊಂಡೆ ನಡಕಟ್ಟಿ ಬಿಗಿದಾಳ. ಚೆನ್ನವ್ವ ಸಿರಿಸ್ಯಾಣ ತಲಿಗೆ ಹಾಕ್ಯಾಳ, ಸಿರಿಸ್ಯಾಣ ತಲಿಗೆ ಹಾಕ್ಯಾಳ, ಆ ಧೀರೆ ಸಿರಿಸ್ಯಾಣ ತಲಿಗೆ ಹಾಕ್ಯಾಳ.
1: ಜೋತ್ನಾ, ತಾವು ಪುಸ್ತಕ ಗ್ರಂಥಾಲಯದೊಳಗೂ ಕೂಡ ಕೆಲಸ ಮಾಡಿದ್ರಿ, ಅಂದ್ರೆ ನಮ್ಮ ಆಫೀಸ್ನೊಳಗ ಇರುವಂತಹ ಪುಸ್ತಕ ಗ್ರಂಥಾಲಯ, ಅದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಅದ್ಭುತ ಸಂಗ್ರಹ ಅಂತ ಹೇಳಿಕ್ ಇಚ್ಛಪಡ್ತೇನೆ ನಾನು. ಯಾಕಂದ್ರೆ ಸುಮಾರು 11,000-12,000 ಪುಸ್ತಕಗಳು, ಅತ್ಯಮೂಲ್ಯವಾದ ಪುಸ್ತಕಗಳು ನಮ್ಮಲ್ಲಿ ಲಭ್ಯ ಅವ. ಅಂದ್ರ ಈಗ ಆಧ್ಯಾತ್ಮದ ಆಗಿರಬಹುದು, ಸಾಹಿತ್ಯದ ಆಗಿರಬಹುದು,
1: ಸಂಗೀತದ
0: ಪುಸ್ತಕಗಳಾಗಿರಬಹುದು, ಕೊಂಕಣಿ ಮರಾಠಿ ಸಹಿತ ನಾವು ಕೆಲವೊಂದು ಪುಸ್ತಕಗಳನ್ನ ಇಟ್ಟೀವಿ. ಹಬ್ಬ ಹರಿದಿನಗಳ ಬಗ್ಗೆ, ಸಂಗೀತದ ಬಗ್ಗೆ, ಆಮೇಲೆ ವಿಜ್ಞಾನದ ಬಗ್ಗೆ, ಒಗಟುಗಳು, ಗಾದೆಗಳು, ಈ ತರ ಎಲ್ಲ. ಅಂದ್ರ ಯಾರಿಗೆ ಏನು ಅವಶ್ಯಕತೆ ಅದ ಅದನ್ನ ಕೊಡುವಂತ ಒಂದು ಆ ಸೌಲಭ್ಯ ನಮ್ಮಲ್ಲಿ ಇತ್ತು ಅಂತ ಹೇಳಿಕ್ ಇಚ್ಛಾ ಪಡ್ತೇನೆ.
1: ಆ ನಿಮ್ಮ ಅತ್ಯುತ್ತಮ ಗ್ರಂಥಾಲಯದ ಫಲಾನುಭವಿ ನಾನು ಕೂಡ ಅಂತ ಹೇಳಲಿಕ್ಕೆ ಬಹಳ ಖುಷಿ ಅನಿಸ್ತದ ಜೋತ್ನಾ. ಜೋತ್ನಾ, ಇಷ್ಟೊತ್ತು ನಿಮ್ಮ ಮಾತಿನ ಮಧುರ ಲೋಕದೊಳಗ ಪಯಣಿಸ್ತಾ ಇದ್ದೆ. ನಿಮ್ಮ 34 ವರ್ಷಗಳ ಅನುಭವದ ಸುಗ್ರಾಸ ಭೋಜನದ ಸವಿಭುತ್ತಿಯನ್ನ ನಮ್ಮ ಮುಂದೆ ತೆರೆದಿಟ್ರಿ. ಅದಕ್ಕಾಗಿ ನಮ್ಮೆಲ್ಲಾ ಶ್ರೋತೃಗಳ ಪರವಾಗಿ ತಮಗ ಧನ್ಯವಾದಗಳು, ನಮಸ್ಕಾರ.
0: ನಮ್ಮ ಈ ಹೆಮ್ಮೆಯ ಬಾನುಲಿಗೆ 90 ವರ್ಷ ತುಂಬಿದಂತ ಈ ಸುಸಂದರ್ಭದೊಳಗ ನನ್ನ ನೆನಪಿನ ಭಿತ್ತಿಯಿಂದ ಕೆಲವೊಂದು ವಿಷಯಗಳನ್ನ ಹೆಕ್ಕಿ ತೆಗೆದು ನಿಮ್ ಮುಂದೆ ಇಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ, ಅದಕ್ಕೆ ನಾ ನಿಮಗೆ ಬಹಳ ಕೃತಜ್ಞಳಾಗಿದ್ದೇನೆ.
1: ನಮಸ್ಕಾರ ಜೋತ್ಸಾ.
0: ನಮಸ್ಕಾರ.
5: ಇದುವರೆಗೆ ವಿಶ್ರಾಂತ ಗ್ರಂಥಾಲಯ ಹಾಗೂ ಮಾಹಿತಿ ಅಧಿಕಾರಿ ಜ್ಯೋತ್ಸ್ನಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.
6: ಪ್ರಸ್ತುತಿ ಮಾಯಾರಾಮನ್, ಪ್ರಸ್ತುತಿ ನೆರವು ನವೀನ್ ಮಹಾಲೆ.
7: ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ.
8: ಆಕಾಶವಾಣಿ ಧಾರವಾಡ, ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷಗಳಲ್ಲಿ ಆರಂಭ.

ಆಕಾಶವಾಣಿ ಧಾರವಾಡ ಈಗ ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಸುಬ್ಬಲಕ್ಷ್ಮಿ ಅವರ ಹಾಡುಗಾರಿಕೆ. ಮೃದಂಗಂ ಆರ್.ಕೆ.ವಿ. ಶಾಸ್ತ್ರಿ, ಘಟಂ ವಿ. ನಾಗರಾಜನ್ ಅಯ್ಯರ್, ವಯಲಿನ್ ರಾಧಾ ವಿಶ್ವನಾಥನ್. ಮೊದಲಿಗೆ ಕೇಳಿ ರಾಗ್ ಹಿಂಡೋಲಂ ಆದಿತಾಲ.

ಇದುವರೆಗೆ ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಸುಬ್ಬಲಕ್ಷ್ಮಿ ಅವರ ಹಾಡುಗಾರಿಕೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ.

ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಿಂಕದ ಕಟ್ಟೆಯ ವಿರೂಪಾಕ್ಷ ಛತ್ರಿ ಮತ್ತು ಸಂಗಡಿಗರಿಂದ ತೊಗಲುಗೊಂಬೆಯಾಟದ ಧ್ವನಿರೂಪ ವಿರಾಟ ಪರ್ವದಲ್ಲಿ ಕೀಚಕವಧೆ ಕೇಳುತ್ತೀರಿ.

ನಮೋನ್ನಮಾಂಡನಾದ ಧರ್ಮರಾಜನೇ, ತಮ್ಮ ಪಾದವನ್ನು ಕಂಡು ಈ ಅರ್ಜುನ ಮಹಾರಾಜ ಅಭಿವಂದಿಸುವಿನ ಆ ಧರ್ಮನಂದನ, ಬಾಪ್ರೇ ತಮ್ಮ ಬಾಪ್ರೇ ತಮ್ಮ, ಅರ್ಜುನ ಪಲ್ಗುಣ ಸವ್ಯಸಾಚಿ ಧನಂಜಯ ಕಿರೀಟಿ ಭೀವಸ್ತಿ, ಹಲವು ನಾಮಗಳಿಂದ ಒಪ್ಪುವಂಥ ತಮ್ಮನಾದ ಅರ್ಜುನ ಮಹಾರಾಜನೇ, ಎನ್ನ ಪಾದವನ್ನು ಬಿಟ್ಟು ಮೇಲೆ ಕೆದ್ದೇಳುವಂಥವನಾದ ತಮ್ಮ ಅರ್ಜುನ, ಆಹೇ ಅಣ್ಣಯ್ಯ, ನಿನ್ನ ಪಾದವನ್ನು ಕಂಡು ಧನ್ಯನಾದನು. ಹೇ ಅಗ್ರಜ, ನನ್ನನ್ನು ಕರೆಸಿದ ಕಾರಣವೇನು? ತಡ ಮಾಡಿದ ಪೇರವಂಥವನಾಗೋಣ ಧರ್ಮನಂದನ. ಹೇ ತಮ್ಮನಾದ ಅರ್ಜುನ, ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ನಿನ್ನ ದಿವಸ ನಿನ್ನ ಭೇಟಿಯೇ ಇದ್ದಿಲ್ಲ, ಎಲ್ಲಿ ಹೋಗಿದ್ದಿ ತಮ್ಮ ಅರ್ಜುನ? ಆಹೇ ಅಣ್ಣನಾದ ಧರ್ಮರಾಜನೇ ಕೇಳು, ನಾನು ಎಲ್ಲಿ ಹೋಗಿದ್ದನೆಂದರೆ ನನ್ನ ತಂದೆಯಾದ ದೇವೇಂದ್ರನ ನಿವಾಸ ಕೌಚರೆಂಬ ರಾಕ್ಷಸರು ಸೆರೆ ಹಿಡಿದಿದ್ದರು. ತತ್ಕ್ಷಣವೆ ಹೋಗಿ ಆ ನಿವಾಸ ಕೌಚರೆಂಬ ರಾಕ್ಷಸರನ್ನು ಕೊಲೆ ಮಾಡಿ ನಾನು ಮಂತ್ರದ ಮೇಲೆ ಮಲಗಿದನು. ಆ ದೇವಲೋಕದಲ್ಲಿರೋ ಓರ್ವಶಿ ಬಂದು ಪ್ರೇಮಪಟ್ಟು, ಎಲ್ಲೋ ಅರ್ಜುನ, ಎನ್ನ ಕಾಮನಾಟಿಕ ಬಾಯಂದು ಪರಿಪರಿಯಿಂದ ಕರಮುಗಿದು ಸೆರೆಗೊಡ್ಡಿ ಬೇಡಿಕೊಂಡಳು. ಅವಳ ಮಾತಿಗೆ ನಾನು ಒಪ್ಪಲಾರದೆ ತಾಯಿ ಎಂದು ನಮಸ್ಕರಿಸಿದನು. ಆ ಓರ್ವಸ ದೇವಿಯು ನನಗೆ ಶಾಪವನ್ನು ನೀಡಿರುವನ್ನ ಧರ್ಮನಂದನ. ಬಾಪ್ರೇ ತಮ್ಮ ಅರ್ಜುನ, ಈಗ ನಮಗೆ ಅದೇ ವೇಷವೂ ಬೇಕಾಗಿದೆ. ಯಾಕಂದರೆ 12 ವರ್ಷ ವನವಾಸವು ಸಂಪೂರ್ಣ ಮುಗಿಯಿತು. 1 ವರ್ಷ ಅಜ್ಞಾತವಾಸಕ್ಕೆ ನಾವು ವಿರಾಟ ನಗರಕ್ಕೆ ಹೋಗುತ್ತೇವೆ. ಆ ವಿರಾಟ ನಗರದಲ್ಲಿ ನೀನು ಬೃಹನ್ನಡಿ ವೇಷವನ್ನು ಧರಿಸು. ಇತ್ತ ಕಡೆಗೆ ಬರುವಂಥವನಾಗುತ್ತಮ್ಮ ಅರ್ಜುನ, ಒಳ್ಳೆಯದಾಯಿತು ಅಣ್ಣ ಧರ್ಮನಂದನ. ಹೇ ತಮ್ಮ, ಭೀಮಸೇನ ಬೇಗನೆಯನ್ನು ಪಾದ ಸಿಂಹಾಸನಕ್ಕೆ ಬರುವಂಥವನಾಗು. ಕೃತದೈತಯ ಹೇಮ್ತ ತೋಂತ ತಜನ ಧೀಮ್ತ ತಜ

ಇವ ಗದೆಯನ್ನು ಅಂಬರಕ್ಕೆ ತೂರಲು ಪರ್ವತದ ನಡನತ್ತಿಯೂ ಬಿರಣಿಯೇ ಬಿಚ್ಚಿ ಭಾಗವಾಯಿತು. ಒಂದು ಸಮಯದ ಈ ಭೂಮಿಯನ್ನು ಬಗೆದು ಆದಿ ಶೇಷನ ಪ್ರಣಾಮಣಿಯಂ ಕಿತ್ತು. ಕೊರಳಲ್ಲಿ ಹಾರಧರಿಸುವಂತ ಶಕ್ತಿವಂತನೇ ನಾನು. ಅಸಕ್ತ ಎಂಬ ಕೌರವ ಎಂಬ ಕಡುಮ ಧಾಳಿಗೆ ಕಡು ಭಯಂಕರದ ಒಪ್ಪುವ ಧರ್ಮರಾಜನ ಕಿರಿಯ ಅನುಜನಾದ ಭೀಮಸೇನ ಮಹಾರಾಜನೆಂದು ಕಠೋರಕ್ಕೆ ಕೈಯೆತ್ತಿ ಡಂಗೂರ ಹೊಡೆಯುವಂತವನಾಗಲ ಸಾರಥಿ. ಸ್ವಾಮಿ, ಭೀಮಸೇನ ಮಹಾರಾಜನು ತಾವು ಸಹಜವಾದರೆ ಆ ಅಂದವಾದ ಮಂದಿರವನ್ನು ಬಿಟ್ಟು ಸುಂದರವಾದ ಸಭಾಮಧ್ಯಕ್ಕೆ ಬಂದ ಕಾರಣವೇನು ದೇವ? ಬರ್ಯೇ ಎಲೈ ಪ್ರಚಾರಿಕ ವಜ್ರ ವೈಡೋರ್ಯ ಗೋಮೇಧಿಕ ನವರತ್ನ ಹರಳುಗಳಿಂದ ಪ್ರಜ್ವಲಿಸುವ ಈ ರಂಗಮಂಟಪಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ಅಣ್ಣನಾದ ಧರ್ಮರಾಜನು ಯಾವ ವೇಳಕ್ಕೆ ಏನು ಆಜ್ಞೆಯನ್ನು ಮಾಡುವನು ಅವರ ಆಜ್ಞೆಯನ್ನು ನಡೆಸಲು ಇಲ್ಲಿಗೆ ಬರೋಣ ಆಯ್ತು ಕಂಡು ಯಾವ ಪ್ರಚಾರಿಕ ಬಂದ್ರ ಬಹಳ ಚೆನ್ನಾಗಾಯ್ತು. ಹೋಗದೆ ತಮ್ಮ ಕಾರ್ಯವನ್ನು ತಾವು ನೆರವೇರಿಸಿಕೊಳ್ಳುವಂಥವರಾಗಿರಿ. ನಮೋ ನಮ್ಮ ಅಣ್ಣನಾದ ಧರ್ಮರಾಜನೇ ತಮ್ಮ ಪಾದವನ್ನು ಕಂಡು ಆಶ್ರಮಿಸಿ

ಧರ್ಮರಾಜನು ಯಾವ ವೇಳಕ್ಕೆ ಏನೋ ಆಜ್ಞೆಯನ್ನು ಮಾಡುವನು, ಅವರ ಆಜ್ಞೆಯನ್ನು ನಡೆಸಲು ಇಲ್ಲಿಗೆ ಬರೋಣ ಆಯ್ತುಕೊಂಡು ಯಾವ ಪ್ರಚಾರಿಕ ಬಂದ್ರೆ ಬಹಳ ಚೆನ್ನಾಗಾಯ್ದು ಹೋಗದೆ ತಮ್ಮ ಕಾರ್ಯವನ್ನು ತಾವು ನೆರವೇರಿಸಿಕೊಳ್ಳುವಂಥವರಾಗಿರಿ. ನಮೋನ್ನಮಾಂಡನಾದ ಧರ್ಮರಾಜನೇ ತಮ್ಮ ಪಾದವನ್ನು ಕಂಡು ಆಶ್ರಮಿಸುವನನ್ನ ಧರ್ಮನಂದನ ಭಾಪ್ರೇ ತಮ್ಮ ಭಾಪ್ರೇ ತಮ್ಮ ಭೀಮಸೇನ ವಾಯುಕುಮಾರ ಸಮರಂಗಧೀರ ಎನ್ನ ಪಾದವನ್ನು ಬಿಟ್ಟ ಮೇಲೆ ಗೆದ್ದೇಳುವಂತನಾಗು ತಮ್ಮ ಭೀಮಸೇನ ಅಗ್ರಜ. ಆ ಕುನ್ನಿ ಕೌರವರು ಮಾಡಿದ ಗನ್ನ ಘಾತಕತನವನ್ನು ನೋಡಿದೆ ಅಗ್ರಜ, ನೀನು ಅಪ್ಪಣೆಯಂ ಕೊಟ್ಟರೆ ಕುರಿಯ ಹಿಂಡಿನೋ ತೋಳ ಹೊಕ್ಕಂತೆ ಹೊಕ್ಕು ಆದರೂ ಧರಣ ಸಿರವೊಮ್ಮಿ ಧರಣಿಗೆ ಅಪ್ಪಳಿಸುವೆನು. ತಟ್ಟನೆ ನನಗೆ ಅಪ್ಪಣೆಯನ್ನು ಕೊಟ್ಟು ನೋಡೋಣ ಆ ಧರ್ಮನಂದನ. ಬೇಡಬೇಡ ತಮ್ಮ, ಧರ್ಮವೇ ಜಯ ಕರ್ಮವೇ ಅಲ್ಲಯ, ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ. ಹೇ ತಮ್ಮ, ನಿನ್ನ ಉಗ್ರವಾದ ಶೌರ್ಯವನ್ನು ಶಾಂತ ಮಾಡು. 12 ವರ್ಷ ವನವಾಸ ಸಂಪೂರ್ಣ ಮುಗಿಯಿತು. 1 ವರ್ಷ ಅಜ್ಞಾತ ವಾಸಕ್ಕೆ ನಾವು ವಿರಾಟ ನಗರಕ್ಕೆ ಹೋಗುತ್ತೇವೆ. ಆ ವಿರಾಟ ನಗರದಲ್ಲಿ ನಿನ್ನ ಘಳೆಯನ್ನು ಎನ್ನ ಪಾದಕ್ಕೆ ಅರ್ಪಿಸಿ ಕೈಯಲ್ಲಿ ಒಂದು ಹುಟ್ಟಿಡಿದುಕೊಂಡು ಸಿಟ್ಟು ಬಾರದಂತೆ ಭಾಷೆಯ ವೇಷವನ್ನು ಧರಿಸಬೇಕು ತಮ್ಮ ಭೀಮಸೇನ. ಒಳ್ಳೆಯದಾಯಿತು ಅಣ್ಣ ಧರ್ಮನಂದನ. ಹೇ ತಮ್ಮಂದಿರಾದ ನುಕುಲ ಸಾದೇವರೇ, ನಿಮ್ಮ ಕೈಯಲ್ಲಿರುವ ಬಿಲ್ಲು ಬಾಣ ಭತ್ತಕ್ಕೆ ನನ್ನ ಸಾಧನೆ ಕೊಟ್ಟು ನೀವು ತುಳಗರಕ್ಷಕ ಗೋರಕ್ಷಕ ಎಂಬ ವೇಷವನ್ನು ಧರಿಸಿ ವಿರಾಟನ ನಗರಕ್ಕೆ ಬರುವಂಥವರಾಗಿರಿ. ಹೇ ಮಂದಗಾಮಿನಿಯಾದ ದ್ರೌಪದಿಯೇ, ನೀನು ಶ್ರೀಕೃಷ್ಣನನ್ನು ಧ್ಯಾನಿಸಿ ಶೈಲೇಂದ್ರ ವೇಷವನ್ನು ಧರಿಸುವಂತಹ ಕ್ಯಾವ ಕಂಡಿ ಆ ಪ್ರಾಣ ಮನೋಹರಿ. ಒಳ್ಳೆಯದಾಯಿತು ಪ್ರಾಣ ಮನೋಹರ. ಹೇ ಪ್ರಾಣಕಾಂತಿಯೇ, ಇತ್ತ ಕಡೆಗೆ ಬರುವಂಥ ಆಕೆಯಾಗು. ಹೇ ಮಹಂಕಾಳಿ ಮಹಿಷಾಶೂರಮರ್ಧನಿ ಸುಂಬನಿ ಸುಂಬ ಸೌವರಿ ವರವಯಂಕರಿ ಕೃಪಾಕರಿ ದಯಾಸೀರೆ. ಹೇ ತಾಯಿ, 12 ವರ್ಷ ವನವಾಸವು ಸಂಪೂರ್ಣ ಮುಗಿಯಿತು. 1 ವರ್ಷ ಅಜ್ಞಾತ ವಾಸಕ್ಕೆ ನಾವು ವಿರಾಟ ನಗರಕ್ಕೆ ಹೋಗುತ್ತೇವೆ. ಹೇ ಮಾತೋಶ್ರೀ, ನಮ್ಮ ತಮ್ಮಂದಿರಾದ ಭೀಮ ಅರ್ಜುನ ನಕುಲ ಸಹದೇವರು ತಮ್ಮ ಕೈಯಲ್ಲಿರುವ ಶಸ್ತ್ರಾಸ್ತ್ರಗಳನ್ನು ನನ್ನ ಸ್ವಾಧೀನಿ ಕೊಟ್ಟಿರುವರು ಮಹಂಕಾಳಿ. ನಾನು ಇನ್ನು ಅಡಿಯಲ್ಲಿ ಇಡುತ್ತೇನೆ. ಇವುಗಳನ್ನು ಕಾಯುವ ಭಾರವು ನಿನ್ನದೇ. ಕುಡಿದಮ್ಮ ಜನನಿ ಕೊಡು.

ಅಪ್ಪ ಧರ್ಮಜ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮುಗಿದ ಮೇಲೆ ನಿನ್ನ ತಮ್ಮನ ಆಳ ಪಾರ್ಥನನ್ನು ಕೊಟ್ಟು ಕಳಿಸು. ಅವನ ಕೈಯಲ್ಲಿ ಧನುರ್ಬಾಣಗಳನ್ನು ಕೊಡುವನ ಕಂಡಿ ಆ ಧರ್ಮನಂದನ, ಒಳ್ಳೇದು ಒಳ್ಳೆಯದು ಮಾತೋಸ್ತ್ರೇ, ನಾವು ಹೋಗಿ ಬರುತ್ತೇವೆ, ಆಶೀರ್ವಾದ ಮಾಡುವಂಥ ಆಕೆ ಆಗು, ಹೋಗಿ ಬಾ ಧರ್ಮಜ, ನಿನಗೆ ಮಾರ್ಗದಲ್ಲಿ ಶುಭವಾಗಲಿ, ಹೋಗಿ ಬರುವಂಥವನಾಗು. ಎಲ್ಲ ತಮ್ಮಂದಿರಾದ ನಕುಲ ಸಹದೇವ, ಹೇ ಅರ್ಜುನ ಭೀಮಸೇನ, ನಿಮ್ಮ ನಿಮ್ಮ ಗುಪ್ತವೇಷವನ್ನು ಧರಿಸಿಕೊಂಡು ನೀವು ಬರುವಂಥವರಾಗಿರಿ, ವಿರಾಟನಗರದ ಮಾರ್ಗವನ್ನು ಹಿಡಿದುಕೊಂಡು ಹೋಗುವ ಬೇಗ ಬೇಗ ಬರುವಂಥವರಾಗಿರಿ. ಕೃತಿಗಳೈತಯ ಧೈಂತ.

ನಮ್ಮ ರಾಜ ಬೀದಿಗೆ ಬರಲಿಕ್ಕೆ ಕಾರಣವೇನು? ನಿನ್ನ ವೃತ್ತಾಂತವನ್ನು ಹೇಳಬೇಕಯ್ಯಾ ಭೂಪಾಲವೇ. ಕೇಳಯ್ಯ ವಿರಾಟ ಮಹಾರಾಜನೇ, ಪಂಚ ಪಾಂಡವರು ಸಕಲ ಸಾಮ್ರಾಷ್ಟ್ರವನ್ನು ಸೋತು ದೇಶ ಭ್ರಷ್ಟರಾಗಿ ಹೋಗಿಬಿಟ್ಟರು. ಆದರೆ ಆ ಧರ್ಮರಾಜನ ಕೈಯಲ್ಲಿರುವಂಥ ತುರಗರಕ್ಷಕ, ಗೋರಕ್ಷಕ, ಕಂಕಭಟ್ಟ, ಬೃಹನ್ನಳಿ ಮತ್ತು ಭಾಣಿಸಿಯು ಬಂದಿರುವು. ನಿಮ್ಮ ಪಟ್ಟಣದಲ್ಲಿರಬೇಕೆಂದು ನಮಗೆ ಅಪೇಕ್ಷವಾಗಿರಬಹುದು. ಆಶ್ರಯವನ್ನು ಕೊಡಬೇಕಯ್ಯ ವಿರಾಟ ಮಹಾರಾಜನೇ. ಒಳ್ಳೆಯದು ಒಳ್ಳೆಯದು, ತುರಗರಕ್ಷಕ, ಗೋರಕ್ಷಕ, ಕಂಕಭಟ್ಟ, ಬೃಹನ್ನಳಿಗಳೇ ನಮ್ಮ ಪಟ್ಟಣದಲ್ಲಿ ಅತಿ ಉತ್ತಮ ರೀತಿಯಿಂದಿರುವಂತರಿ, ಇತ್ತ ಕಡೆಗೆ ಬರುವಂಥರಾಗಿರಿ. ಒಳ್ಳೆಯದಾಯ್ತೀಯ ಆ ಭೂಪಾಲನೆ ಯಾಕಾಗಲ್ಲದು.

ಎಲೈ ನಮೋನ್ನಮ ವಿರಾಟ ಮಹಾರಾಜನೇ, ತಮ್ಮ ಪಾದವನ್ನು ಕಂಡು ಅಭಿವಂದಿಸುವೆವು. ಎಲ ನೀವು ಯಾರು? ಯಾವ ದೇಶದ ಅರಸರು? ಯಾವ ದೇಶದ ರಾಜರು ಈ ಘೋರವಾದ ಅರಣ್ಯದ ಮಾರ್ಗವನ್ನು ಹಿಡಿದುಕೊಂಡು

0: ನೀನು ಯಾವ ರಾಜನ ಮಡದಿ, ಯಾವ ರಾಜನ ಸುಪುತ್ರಿಯು, ಈ ಘೋರವಾದ ಅರಣ್ಯದ ಮಾರ್ಗವನ್ನು ಹಿಡಿದುಕೊಂಡು ನಮ್ಮ ರಾಜಬೀದಿಗೆ ಬರಲಿಕ್ಕೆ ಕಾರಣವೇನು? ನಿನ್ನ ವೃತ್ತಾಂತವನ್ನು ಹೇಳಬೇಕಮ್ಮ ಜಾಣಿ ಪನ್ನಂಗವೇಣಿ.
1: ಅಮ್ಮ ಸುಧಿಷ್ಣಾದೇವಿ, ಪಂಚ ಪಾಂಡವರು ಸಕಲ ಸಾಮ್ರಾಷ್ಟ್ರವನ್ನು ಸೋತು ದೇಶಭ್ರಷ್ಟರಾಗಿ ಹೋಗಿಬಿಟ್ಟರು. ಆ ದ್ರೌಪದಿ ಕೈಯಲ್ಲಿರುವಂತ ನನ್ನ ಹೆಸರು ಶೈಲೇಂದ್ರ ಎಂದು ಕರೆಯುತ್ತಿರುವರು. ನಿನ್ನ ಪಟ್ಟಣದಲ್ಲಿ ಇರಬೇಕೆಂದು ಅಪೇಕ್ಷವಾಗಿ ಬಂದಿರುವೆವು. ನಮಗೆ ಆಶ್ರಯವನ್ನು ಕೊಡಬೇಕಮ್ಮ ಈರ ರಮಣಿಯಾದ ಸುಧಿಷ್ಣಾದೇವಿ.
0: ಅಮ್ಮ, ಹಾಗಾದ್ರೆ ಎನ್ನ ಪಟ್ಟಣದಲ್ಲಿ ಅತಿ ಉತ್ತಮ ರೀತಿಯಿಂದ ಇರುವಂತೆ ಹೋಗೋಣ ವರಮ್ಮ ಜಾಣಿ ಪದ್ಮಸುವಾಣಿ.
1: ಅಮ್ಮ, ನಾನು ಮೂರು ಮಾತುಗಳು ಇರುವವು, ಅವನು ನಡೆಸಿಕೊಡುವೆನೆಂದ್ರೆ ಬರುವೆನು.
0: ಅವು ನಿನ್ನ ಮೂರು ಮಾತು ಯಾವ್ದಿರಬಹುದು? ಹೇಳುವಂತ ಹಾಕಿ. ಹಾಗು
1: ಅಮ್ಮ, ನಿಮ್ಮ ಮನೆಯಲ್ಲಿ ಕಸ ಹೊಡೆಯುವುದಿಲ್ಲ, ನಿಮ್ಮ ತಲೆಯನ್ನು ಬಾಚುವುದಿಲ್ಲ, ಪರಗಂಡ್ರಿಗೆ ಊಟಕ್ಕೆ ನೀಡುವುದಿಲ್ಲ. ಇವು ಮೂರು ಮಾತುಗಳನ್ನು ನಡೆಸಿಕೊಡುವೆನೆಂದ್ರೆ ನಿನ್ನ ಪಟ್ಟಣಕ್ಕೆ ಬರುವೆನು.
0: ಹಾಗಾದ್ರೆ ಇವು ಮೂರು ಮಾತುಗಳನ್ನು ನಾನು ಸರಿಯಾಗಿ ನಡೆಸಿಕೊಡುವೆನು. ಹೋಗೋಣ ಬಾರಮ್ಮ ಜಾಣಿ ಪದ್ಮಸುವಾಣಿ.
1: ಹೋಗೋಣ ನಡಿಯಮ್ಮ ರಾಣಿ.
0: ಪಡಿಸೋ

0: ಭೋದೇವಾ ಬಂದವರದಾರನ್ನು ಕೇಳ್ತೇನೆ. ಭೈರ್ಯೇಯರೈ ಶ್ರೀಮತ್ತ ಮಂಡಲದೋಳ ಗಣಿತ ಕೋಟಿ ಪರಾಕ್ರಮಿಗಳಂ ಕುಟ್ಟಿ ಮೆಟ್ಟಿ ನಿಟ್ಟೆಲದಗಳಂ ಛಳಲ್ಲನ್ನು ಮುರುಗತ್ತಿ ಸೆಟ್ಟಿಲಿಂದವರು ಹೊಟ್ಟಿಯಂಬಗಿದ ಗಂಟಲವಂ ಹಿಸಗಿನ ಭೋಮಂಡಲಕ್ಕೆ ಹಾರಿ ಪೆಂಡ ಎಂ ಧರಿಸಿ ಜೈವೇರಿಯಂ ಮುಡಿಸಿ ಇಂತಹ ಪ್ರಚಂಡನಂ ದಾರೆಂದು ವಿಚಾರಿಸುವ ನೀನು ಧಾವನಳೈ ಸೇವಕಾಗ್ರಣೀ ದೇವಡಿ ನಮಗೆ ಸಾರಥಿ ಸಾರಥಿ ಎಂದು ಸರ್ವ ಜನರ ಕರೆವರ ದೇವ. ತಮ್ಮ ನಿಜ ನಾಮವನ್ನು ಪೇಯಬೇಕು ದೊರೆಯೇ ಯಾದವ ಕುಲ ಸರಿಯೇ ಭೈರ್ಯೇ ಇರೈ ಸಾರಥಿ ನಾವುದಾರೆಂದರೆ ಎನ್ನ ಕರ ಪುಂಡರೇಕದೋಳು ಮೆರೆಯುವ ಕಡ್ಗೇ ಕಟಾರಿ ಮುಂತಾದ ಆಯುಧಗಳು ಥಳಕ್ಕೆಂದು ಬೆತ್ತರಿಸುವ ಭೀತಿಗೆ ಗೊಂಡ ಅರಣ್ಯದಲ್ಲಿ ಸಂಚರಿಸುವಂಥ ಮೃಗಗಳು ಕಂಡ ಕಂಡ ಕಡೆಗೆ ಓಡಿ ಹೋದವು. ಇಂಥ ಪ್ರಚಂಡನಾದ ಕೀಚಿಗ ಬಹದ್ದೂರರೆಂದು ಕಠೋರಕ್ಕೆ ಕೈಯೆತ್ತಿ ಡಂಗೋಲು ಸಾರುವಂಥನಾಗಿ ಕಂಡಿ ಆ ಸಾರತಿ ಕೀಚಕ ಮಹಾರಾಜನ ತಾವು ಸಹಜವಾದರೆ ಆ ಅಂದವಾದ ಮಂದಿರವನ್ನು ಬಿಟ್ಟು ಸುಂದರವಾದ ಸಭಾಮತಿಗೆ ಬಂದ ಕಾರಣವೇನು ದೇವ? ಭೈರ್ಯೇ ಇರೈ ಸಾರಥಿ ಅಂದವಾದ ಮಂದಿರವನ್ನು ಬಿಟ್ಟು ಸುಂದರವಾದ ಸಭಾಮತಿಗೆ ಬಂದ ಕಾರಣವೇನೆಂದರೆ ನಮ್ಮ ಅಕ್ಕನ ಸುಧಿಷ್ಣಾದೇವಿ ಮಾವನಾದ ವಿರಾಟ ಸೊಸೆಯಾದ ಉತ್ತರಿ ಅಳಿಯನಾದ ಉತ್ತರ ಕುಮಾರನ್ನು ನೋಡಬೇಕೆಂದು ಇಲ್ಲಿ ವರ್ಣವಾಯ್ತು ಕಂಡು ಆ ಸಾರಥಿ ಬಂದ್ರವಾ ಚೆನ್ನಾಗಾಯ್ತು ಹೋಗ್ತೀವಿ ತಮ್ಮ ಕಾರ್ಯವನ್ನು ತಾವು ನೆರವೇರಿಸಿಕೊಳ್ಳುವಂಥವರಾಗಿದೆ. ಒಂದು ಅಕ್ಕನ ಸುಧಿಷ್ಣಾದೇವಿಯೇ ನಿನ್ನ ಪಾದವನ್ನು ಕಂಡು ಧನ್ಯನಾದನೆಯ ಕಾಸು ಕೃಷ್ಣಾದೇವಿಯೇ
1: ತಮ್ಮ ನಿನಗೆ ಶುಭವಾಗಲಿ ಮೇಲೆ ಕೇಳುವಂಥವನಾಗು.
0: ಅಕ್ಕ ಅವಳು ಯಾರು? ಅಕ್ಕ ಚಿಕ್ಕ ಪ್ರಾಯದ ನಾರಿ ಒಳ್ಳೆ ಒಯ್ಯಾರಿ ಮುಂಗಾರಿಯ ಕೋಲ್

0: ಪಿಂಚಣಿಯಂತೆ ತಳಕ್ಕೆಂದು ಒಳೆಯುವ ಹೆಣ್ಣಾರೆ ಅಕ್ಕಯ್ಯ. ಹೇ ಅಕ್ಕ, ಅವಳು ರೆತ್ತಿಸಿಕೋ ನಿನಗೆ ದಕ್ಕುವಂತೆ ಮಾಡಬೇಕು ಕಂಡಿಯ ಅಕ್ಕ. ಸುಧೃಷ್ಣಾದೇವಿಯೇ
1: ತಮ್ಮ, ನನ್ನ ಮನೆ ದಾಸಿರೋಳು, ಬೇಡ ಬೇಡ ತಮ್ಮ, ಪರಸ್ತ್ರೀಯರನ್ನು ಬಯಸಬೇಡ.
0: ಹೇ ಅಕ್ಕ, ಇಂಥ ಬಣ್ಣದ ಮಾತುಗಳನ್ನು ಹೇಳಿ ನನ್ನ ಕಣ್ಣಲ್ಲಿ ಮಣ್ಣುಕ್ಕಬೇಡ. ತಟ್ಟನೆ ಆ ಸ್ತ್ರೀಗಳನ್ನು ಬರಮಾಡಿಕೊಂಡಿಯ ಕಾಸು ಕೃಷ್ಣಾದೇವಿಯೇ.
1: ಹಾಗಾದ್ರೆ ಇಲ್ಲೇ ಕೂಡಿರುವಂತ ನಾವು ತಮ್ಮ ಕೊಟ್ಟು ಕಳಿಸುತ್ತೇನೆ.
0: ಹಾಗೆ ಆಗಲಕ್ಕ, ಕೊಟ್ಟು ಕಳಿಸುವಂತ ಹಾಕಿ ಆಗು. ಅಮ್ಮ ಶೈಲೇಂದ್ರಿ,
1: ಮತ್ತೇನಮ್ಮ ದುರ್ಶಾನಿ?
0: ಎನ್ನ ತಮ್ಮನಾದ ಕೀಚಕನ್ನು ಹಸಿದುಕೊಂಡು ಬಂದಿರುವನಂತೆ, ಅವನಿಗೆ ಸೇರು ಹಾಲು ಸೇರು ಸಕ್ಕರೆಯನ್ನು ಕೊಟ್ಟು ಬರುವಂತ ಹಾಕಿ ಆಗು.
1: ಅಮ್ಮ, ನಾನು ನಿನ್ನ ಪಟ್ಟಣಕ್ಕೆ ಬರುವಾಗ ಮೊದಲೇ ಹೇಳಿರುವೆನು.
0: ಏನೆಂದು?
1: ನಿಮ್ಮ ಮನೆಯಲ್ಲಿ ಕಸ ಹೊಡೆಯುವುದಿಲ್ಲ, ನಿಮ್ಮ ತಲೆಯನ್ನು ಬಾಚುವುದಿಲ್ಲ, ಪರಗಂಡರಿಗೆ ಊಟಕ್ಕೆ ನೀಡುವುದಿಲ್ಲ ಎಂದು ಈ ಮೂರು ಮಾತುಗಳು ಹೇಳೇ ಬಂದಿರುವೆನು.
0: ಹೇಳುವಂತ ಹಾಕಿ ಆಗು.
1: ಅಮ್ಮ, ನಾನು ಪರಗಂಡರಿಗೆ ಊಟಕ್ಕೆ ನೀಡಲಾರನೇ ಹಡೆದಮ್ಮ.
0: ಎಲೆಯ ಸೈಳೇಂದ್ರಿ, ನನ್ನ ಪಟ್ಟಣದಲ್ಲಿ ಇದ್ದ ನನ್ನ ಮಾತು ಹಾಕಿ ಹೇಳುವುದಿಲ್ಲ? ನನ್ನ ತಮ್ಮನ ಹಸಿದುಕೊಂಡು ಬಂದು ಹೆಚ್ಚು ನೀನು ಕೊಟ್ಟು ಬರೋದು ಹೆಚ್ಚು. ತೆಗೆದುಕೋ ಈ ಸೇರು ಹಾಲು ಸೇರು ಸಕ್ಕರೆಯನ್ನು ಹೋಗಿ ತಮ್ಮನಿಗೆ ಒಣಪಡಿಸಿ ಬರುವಂತ ಹಾಕಿ ಆಗು.
1: ಶಿವ ಶಿವ, ಅಣ್ಣ ಶ್ರೀಕೃಷ್ಣ ದೇವ ಕೀಚಕನ ಬಳಿಗೆ ಹೇಗೆ ಹೋಗಲಿ? ಎನ್ನ ಮಾನ ಮರ್ಯಾದೆಯನ್ನು ನೀನೇ ಕಾಯಬೇಕಣ್ಣ ಶ್ರೀಕೃಷ್ಣ ದೇವ. ಅಯ್ಯೋ ಶಿವಶಿವ, ಶಂಭೋ, ಶಂಕರ, ಪರಮೇಶ್ವರ, ಹೇಗೆ ಮಾಡಲಿ?
0: ವಾರಿ ಜಾಕ್ಷಿಯ ನಿನ್ನ

0: ಬರೀ ಬರ್ರಿ ಏನೇ ಮಿಡಿರಾಮರು ಹೇಳಿ, ನಿನ್ನ ಜಡಿಯನ್ನು ಹಿಡಿದು ಎನ್ನ ಮಾನದೇಶಕ್ಕೆ ಎಳೆದುಕೊಂಡು ಹೋಗುವೆನು. ಜಾಗೃತಿಯಿಂದ ಬರುವಂತವಳಾಗೋ ಆರೀ ಮಧನವಯ್ಯಾರಿ.
1: ಇರೋ ದುಷ್ಟನಾದ ಕೀಚಕ ಹೇಳುತ್ತೀನಿ ಕೇಳುವಂತವನಾಗು.
0: ಅದೇನಿರುವ ಅಲಲೋ ಬಗಳುವಂತವಳಾಗು. ದುರುಳ

0: ರೋದ್ ರುಟ್ಟನ ಕೀಚಕ ಹೇಳುತ್ತೀನಿ ಕೇಳುವಂತನ ನಿನ್ನಂತೆ ಕಾಮದ್ರೋಹಿತನಾಗಿ ಪರಸತಿಯಳಾದ ಸೀತಾದೇವಿ ರಾವಣನು ಒಯ್ದು ರಾಮಚಂದ್ರನು ಕೋಪವಂ ತಾಳಿ ಚೆಂಡಾಡಲಿಲ್ಲವೇ ಎಲ್ಲೋ ದುಷ್ಟನಾದ ಕೀಚಕ
1: ಸೈಲೇಂದ್ರಿ
0: ಪರಸ್ತ್ರೀಯರ ಹೆಣ್ಣ ಮಕ್ಕಳ ಮೇಲೆ ಕಣ್ಣಿಡುವಂತ ನಿನ್ನ ಕಣ್ಣುಗಳು ಒಡೆಯಲಿಲ್ಲವೆ ನಿನ್ನ ಬಗಲು ಎತ್ತುವ ಮಗಳ ಸರಿಯೆಂದು ಎನ್ನನ್ನು ಶರಣ ಸೆರೆ ಬಿಡೋ
1: ದೌಣಿಪತಿಯೇ ಒಕ್ಕಲಿಗನು ಒಡೆತನೆ ಬಂದಾಗ ಮಳೆ ಹಾದಿಯನ್ನು ಹೇಗೆ ಕಾಯುತ್ತಿರುವನು ಅದರಂತೆ ನಿನ್ನ ಅಂಗ ಸಂಗದ ಮಾರ್ಗವನ್ನೇನ ಕಾಯುತ್ತಿರುವೆನು ಎರೇ ಸುಂದರಿ ನಿನ್ನ ಜಡಿಯನ್ನು ಹಿಡಿದು ಎನ್ನ ಮಾಲದೇಶಕ್ಕೆ ಎಳೆದುಕೊಂಡು ಹೋಗುವೆನು
0: ಅಣ್ಣ ಶ್ರೀಕೃಷ್ಣ ದೇವ ಎನ್ನನ್ನು ಹೇಗಾದರೂ ಮಾಡಿ ಸೆರೆ ಬಿಡಿಸೋ ಅಣ್ಣಯ್ಯ
1: ಹಾಗಾಗ ಕೃಷ್ಣದೇವನು ದ್ರೌಪದಿಯನ್ನು ಮುಂದೆ ದೆಬ್ಬಿ ಕೀಚಕನನ್ನು ಹಿಂದೆ ದಬ್ಬುವಂಥನಾದ ಅಯ್ಯೋ ಶಿವಶಿವ ಆ ದುಷ್ಟನಾದ ಕೀಚಕನ ಕೈಯಿಂದ ಪಾರಾಗಿ ಬಂದಿದ್ದೇ ಮಹಾಕಷ್ಟ ಹೇಗೆ ಮಾಡಲಿ ಕೀಚ

0: ಹೇ ಪ್ರಾಣ ಮನೋಹರ, ದುಷ್ಟನಾದ ಕೀಚಕನ ಬಂದು ಎನ್ನುಮುಡಿಯನ್ನು ಹಿಡಿದು ಬಾಲನ ಸಿಕ್ಕೆ ಒಯ್ಯುವನೆಂದು ಕುಳಿತುಕೊಂಡಿರುವನು. ನೀನಾದರೂ ಸೆರೆ ಬಿಡಿಸು ಕಾಂತ ಸದ್ಗುಣವಂಥ. ಆಹೇ ಪ್ರಾಣ ಮನೋಹರಿ, ನಾವೇನು ಮಾಡಬೇಕು? 12 ವರ್ಷ ವನವಾಸವು ಸಂಪೂರ್ಣ ಮುಗಿಸಿಕೊಂಡು 1 ವರ್ಷ ಅಜ್ಞಾತವಾಸಕ್ಕೆ ನಾವು ವಿರಾಟ ನಗರಕ್ಕೆ ಬಂದಿರುವೆವು. ಇವರೇ ಪಾಂಡವರೆಂದು ಗುರ್ತ ಹಿಡಿದರೆ ಮುಂದೆ 1 ವರ್ಷ ಅಜ್ಞಾತವಾಸಕ್ಕೆ 12 ವರ್ಷ ವನವಾಸ ಮಾಡುವರು. ಆದ ಕಾರಣ ನಿನ್ನ ಮನಸ್ಸಿಗೆ ತಿಳಿದಾಗಿ ಮಾಡುವಂಥ ಆಗುವ ಪ್ರಾಣಕಾಂತಿ.
1: ಅಯ್ಯೋ ಶಿವಶಿವ, ನೀವು ಗಂಡರಲ್ಲ ಲಜಿ ಭಂಡರು. ಅಯ್ಯೋ ಪ್ರಾಣಕಾಂತ, ಇದೇ ಸಮಯ ಪಾರ್ಥನನ್ನು ವಿಚಾರಿಸುತ್ತೇನೆ.
0: ಯಾಕೆ ಪ್ರಾಣವಲ್ಲವಿ, ಈ ರಾಜಬೀದಿಯಲ್ಲಿ ಸೋಕಿಸುತ್ತಾ ಕುಂತಿರುವಿಯಲ್ಲ.
1: ಪ್ರಾಣಕಾಂತ, ಕೀಚಕನು ಎನ್ನ ಮುಡಿ ಸರ್ಗವನ್ನು ಹಿಡಿದು ಮಾನದೇಶಕ್ಕೆ ಎಳೆದುಕೊಂಡು ಒಯ್ಯುವನೆಂದು ಕುಳಿತುಕೊಂಡಿರುವನು. ನೀನಾದರೂ ಹೇಳಿ ಎನ್ನನ್ನು ಸೆರೆ ಬಿಡಿಸೋ ಕಾಂತ.
0: ಹೇ ಪ್ರಾಣ ಮನೋಹರಿ, ನಾನೇನು ಮಾಡಲಿ? ಅರ್ಜುನ ಪಲ್ಗುಣ ಸವ್ಯಸಾಚಿ ಧನಂಜಯ ಕಿರಣೇ ಭೀವಸ್ತಿ, ಹಲವು ನಾಮಗಳಿಂದ ಒಪ್ಪುವಂತ ಅರ್ಜುನ ಮಹಾರಾಜನೇ, ಕೈಯಲ್ಲಿ ಒಂದು ಸಣ್ಣದ ಒಂದು ನಾರಿಯರ ವೇಷಧಾರಿಯಾಗಿ ತಾತೈ ತಕತೈ ಎಂದು ನಾಂಟೆ ನಾಡುವ ಬೃಹನ್ನಡಿ ನಾರಾಗಿ ಉತ್ತರಿಗೇ ಉತ್ತರ ಕುಮಾರನಿಗೆ ನಾಂಟೆ ವಿದ್ಯಾಭ್ಯಾಸವನ್ನು ಕಲಿಸುವೆನು. ಹೇ ಪ್ರಾಣಕಾಂತಿ.
1: ಪ್ರಾಣಕಾಂತ,
0: ಆದರೂ ಚಿಂತೆ ಇಲ್ಲ, ವೈರಿಯನ್ನು ಕೊಲ್ಲಲಿಕ್ಕೆ ಭೈರೂಪ ಬೇಕೆ. ಅಣ್ಣಾದ ಧರ್ಮರಾಜನ ಆಜ್ಞೆಯೇನಾಯಿತು?
1: ಧರ್ಮವೇ ಜಯ ಎಂದು ನುಡಿದು ಹೋದರು.
0: ಹಾಗಾದರೆ ಪ್ರಾಣದುಲ್ಲವಿ, ಅವರು ಧರ್ಮವೇ ಜಯವೆಂದ್ರೆ ನಾವು ಧರ್ಮವೇ ಜಯ.
1: ಅಯ್ಯೋ ಶಿವಶಿವ, ಹೇಗೆ ಮಾಡಲಿ? ಹೇಳುತ್ತೀನಿ ಕೇಳುವಂಥವನಾಗು.
0: ಅದು ಏನಿರ್ಬೋದು ಹೇಳುವಂಥ ಹಾಕಿ ಆಗು.

ಅಯ್ಯೋ ಶಿವಶಿವ, ಹೇಗೆ ಮಾಡಲಿ? ನಾಲ್ವರು ಪತಿಗಳು ಹೀಗೆ ಮಾತನಾಡಿದರು. ಎನ್ನ ಪತಿಯಾದ ಭೀಮಸೇನ ಬಳಿಗೆ ಹೋಗಿ ಕೇಳುವೆನು. ಹೇ ಪ್ರಾಣ ಮನೋಹರ, ಎನ್ನನ್ನು ಸೆರೆ ಬಿಡಿಸಬೇಕು ಕಾಂತ ಸದ್ಗುಣವಂತ. ಒಳ್ಳೆಯಲ್ಲಿ ಪ್ರಾಣ ಮನೋಹರಿ, ವೈರಿಯನ್ನು ಕೊಲ್ಲಲಿಕ್ಕೆ ವೈರೂಪ ಏಕಿ ಎನ್ನ ಕೈಯಲ್ಲಿರುವ ಹುಟ್ಟಿಲಿಂದ ತಲೆಬುರುಡೆಗಳನ್ನು ಹೊಡೆದು ಆ ದುಷ್ಟನಾದ ಕೀಚಗಳ ತಲೆಬುರುಡೆಗಳನ್ನು ಹೊಡೆದು ಹೊಟ್ಟಿಯಂಶಿಳಿ ರಕ್ತದಲ್ಲಿ ಕೈಯೆದ್ದುವೆನು. ಹೊತ್ತ ಮಳೆಗಿತ ರಾತ್ರಿಗೆ ನೀನು ಬಾಲರಂಗನ ಗುಡಿಗೆ ಬರುವಿಂದ ವಚನವನ್ನು ಕೊಟ್ಟಿರುವೆಯ, ವಚನವನ್ನು ಕೊಟ್ಟು ಬಂದಿರುವೆನು ಕಾಂತ. ಹಾಗಾದರೆ ಆ ದುಷ್ಟನಾದ ಕೀಚಕನು ಎನ್ನ ಕೈಯಲ್ಲಿ ಸಿಗಲಿ, ಆಮೇಲೆ ಅವನಿಗೆ ತಕ್ಕ ಪ್ರಾಯಚಿತ್ತ. ಭೈ ಭೈರ್ಯೇ ಎಲೈ ನೀಚನೋ ಅತಿ ನೀಚನಾದ ಕೀಚಕನೆಂಬ ಗುರಾಮನೇ, ನನ್ನ ಮಡದಿಯಾದ ದ್ರೌಪದಿಯನ್ನು ಕಂಡು ಕಾಮಾತರ ಪಡುವಂಥವನಾದ ಆ ನೀಚ, ಇನ್ನು ತಡವ್ಯಾತಿಗೆ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲುವಂಥವನಾಗಲಿ. ಕುಲ್ಲಾಂ ಮುರಿಯುವೆ ನಿನ್ನ ಬಾಯಿ ಹೊರಗಿನಲ್ಲ. ಭರಿಭೈರ್ಯೇ ಎಲೈ ಹುಲ್ಲ ಕೀಚಕ, ಬಂಡಿ ಅನ್ನವನ್ನು ಭರಿಭೈರ್ಯೇ ಎಲೈ ಹುಲ್ಲ ಕೀಚಕ, ನಿನ್ನನ್ನು ಕೊಲ್ಲದೆ ಎಂದು ಬಿಡುವುದಿಲ್ಲ. ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲುವಂಥವನಾಗಲೇ ಹುಲ್ಲ ಕೀಚಕ. ಭರಿಯೇ ಎಲೈ ಭಂಡ ಭೀಮ, ಬಂಡಿ ಅನ್ನವನ್ನು ತಿಂದು ಭಕಾಸುರನನ್ನು ಕೊಲ್ಲಿದಂತೆಲ್ಲ, ನಿನ್ನಂಥ ಮಣ್ಣಿನ ಗೊಂಬಿಯನ್ನು ಕತ್ತರಿಸಲಿಕ್ಕೆ ಉಕ್ಕಿನ ಕರ್ಕಸ ವ್ಯಾತಕ್ಕೆ, ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲುವಂಥವನಾಗಲೇ ಬುದ್ಧಿ ಶೂನ್ಯನೇ. ಭರಿಭೈರ್ಯೇ ಎಲೈ ಭಂಡ ಭೀಮ, ನನ್ನೇನಾದರೂ ಅಸಮರ್ಥದಿಂದ ತಿಳಿದಿರುವ ಹೇಗೆ? ಇನ್ನು ತಡವ್ಯಾತಕ್ಕೆ ಎನ್ನ

ಕೈಯಲ್ಲಿರುವ ಶೇಸ್ತ್ರಾಸ್ತ್ರಗಳಿಂದ ನಿನ್ನ ಕುತ್ತಿಗೆ ಮೇಲಿಟ್ಟು ಸತ್ಯವಾಗಿ ನಿನ್ನ ಕುತ್ತಿಗೆಯನ್ನು ಕತ್ತರಿಸುವೆನು. ಇನ್ನು ತಡಗಾತಕ್ಕೆ ಈ ಸೃಷ್ಟಿಯೋ ಮುಷ್ಟಿವಿದ್ಧವೂ ಮಾಡುವಂಥನಾಗಲೇ ಭಂಡಭೀಮ ಬಳಿರೇಗಲೇ ಹುಲ್ಲ ಕೀಚಕ. ಇನ್ನು ತಡಗಾತಕ್ಕೆ ಬೆಕ್ಕಿನ ಕರವಲ್ಲಿ ಸಿಕ್ಕೈಲೂ ಜೀವದಿಂದ ಉಳಿಯಬಲ್ಲದೆ ಎನ್ನ ಶ್ರೇಷ್ಠತರವಾದ ಕರಗಳಿಂದ ನಿನ್ನನ್ನು ಗುದ್ದಿ ಕೆಡಹುವ ನೋಡಲೇ ಭಂಡ ಗುದ್ದ.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಿಂಕದ ಕಟ್ಟಿಯ ವಿರೂಪಾಕ್ಷ ಛತ್ರಿ ಮತ್ತು ಸಂಗಡಿಗರಿಂದ ತೊಗಲುಗೊಂಬೆಯಾಟದ ಧ್ವನಿ ರೂಪ ವಿರಾಟ ಪರ್ವದಲ್ಲಿ ಕೀಚಕವಧೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಸರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ
2: ಇದೇ ಮೇ 11ರಂದು ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ರಘುನಂದನ್ ಗೋಪಾಲ್ ಹೂಗಾರ್ ಹಾಗೂ ಶರಣಕುಮಾರ್ ಗುತ್ತರಿಗಿ, ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
2: ಇದೇ 11ರಂದು
1: ಸೋಮವಾರ
2: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೇ
2: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
0: ಸಮಯ 11 ಗಂಟೆ. ಹಿಂದಿಯಲ್ಲಿ ವಾರ್ತೆ ದಿಲ್ಲಿ ಕೇಂದ್ರದಿಂದ.
3: ಆಕಾಶವಾಣಿ ಸಮಾಚಾರ ಕೆ ಸಾಥ್ ಮೈ ಸರ್ ಫಿರೋಜಿ. केंद्रीय मंत्रिमंडल ने 5,600 करोड़ रुपए के परिव्यय के साथ देश में कपास क्षेत्र में बाधाओं, घटती वृद्धि और गुणवत्ता संबंधी चिंताओं को दूर करने के लिए कपास उत्पादकता मिशन को मंजूरी दी है. नई दिल्ली में मंत्रिमंडल की बैठक के बाद सूचना और प्रसारण मंत्री अश्विनी वैष्णव ने कहा कि इस योजना से लगभग 32 लाख कपास किसानों को लाभ मिलने की उम्मीद है. श्री वैष्णव ने बताया कि मंत्रिमंडल ने वर्ष 2026-27 के चीनी सीजन के लिए गन्ने का उचित और लाभकारी मूल्य 365 रुपए प्रति क्विंटल तय किया है.
4: जो फेयर एंड रिमुनरेटिव FRP प्राइस जो कहते हैं वो तय हुआ 365 रुपए पर क्विंटल, जो रिकवरी रेट है 10.25% के लिए. किसानों को करीब करीब 1 लाख करोड़ एक्स्ट्रा मिलेगा और ये हिस्टोरिकल ग्रोथ हुई है गन्ना किसानों के लिए. करीब 1 करोड़ शुगर केन फार्मर्स है देश में, उन सबके लिए बहुत बड़ा बेनिफिट रहेगा.

ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗೋಕಾಕ್ ತಾಲೂಕಿನ ಬೆಣಚಿನ ಮರಡಿಯ ತಿಪ್ಪಯ್ಯ ಗುರುಲಿಂಗಯ್ಯ ಮಠಪತಿ ಮತ್ತು ಸಂಗಡಿಗರಿಂದ ಸಣ್ಣಾಟದಲ್ಲಿ ತಾರಾ ಬಲವಂತ ಸಂವಾದ ಕೇಳುತ್ತೀರಿ. 11:00 ದಿವ್ಯಾಂಗ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. 11:30 ಡಾ ಮೃತ್ಯುಂಜಯ ಎಚ್ ಅಗಡಿ ಅವರ ಗಾಯನ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರಾ ಆಚಾರ್ಯ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಕಣ್ಣಿನ ಸಮಸ್ಯೆಗೆ ವಿವಿಧ ಪರೀಕ್ಷೆಗಳು ಕುರಿತು ಡಾ ಭಾನುಮತಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 11:00 ಪ್ರಗತಿಪಥ. ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ ಕುರಿತು ಕೇಳುತ್ತೀರಿ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 11:20 ಸದಲಗಾದ ಸಂತೋಷ ವಿಠಲ ಹೂಗಾರ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ. 11:30 ಕಾರ್ಯಕ್ರಮ ನಿಮ್ಮೊಂದಿಗೆ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು. 6:30 ರಸವಾರ್ತೆ. 6:51 ಕೃಷಿರಂಗದಲ್ಲಿ ಮೊದಲಿಗೆ ಮಳೆಗಾಲದಲ್ಲಿ ಜಾನುವಾರುಗಳ ರಕ್ಷಣೆ ಕುರಿತು ಗದುಗಿನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಸಿದ್ದಲಿಂಗಯ್ಯ ಹಿರೇಮಠ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ನಂತರ ರೋಣ ತಾಲೂಕಿನ ಕೊತ್ತಬಾಳದ ಶಂಕರಪ್ಪ ರಾಮಪ್ಪ ಸಂಕಣ್ಣವರ್ ಮತ್ತು ಸಂಗಡಿಗರಿಂದ ಒಡಬುಗಳನ್ನು ಕೇಳುತ್ತೀರಿ. 7:45 ಹರಿಹರನ್ ಅವರಿಂದ ಗಜಲ್. 8:00 ಕಾರ್ಯಕ್ರಮ ಮಹಿಳಾ ವಾಣಿ. ಈ ಕಾರ್ಯಕ್ರಮದಲ್ಲಿ ಬಾಗಿನಿಲ್ಲದೆ ಸಾಗಿದೆ ಜೀವನ ಈ ಕಥೆ ಕೇಳುತ್ತೀರಿ. ಪ್ರಸ್ತುತಪಡಿಸುತ್ತಾರೆ ಸೀತಾ ಸುಬ್ರಾಯ ದಾನಗೇರಿ. ನಂತರ ಪದ್ಮಾ ಕೆ ದೇಸಾಯಿ ಅವರಿಂದ ಸ್ವರಚಿತ ಕವನ ವಾಚನ. 8:30 ಪುಷ್ಪಹಾರ. 9:15 ಸ್ಪಾಟ್ಲೈಟ್. 9:30 ಕ್ರೀಡಾಲೋಕ. 10:00 ನಾಟಕ ಸೂತ್ರದ ಬೊಂಬೆಯಾಟದ ಬಯಲಾಟದ ರಂಗರೂಪ ಏಕಲವ್ಯ ಕೇಳುತ್ತೀರಿ. ರಚನೆ ಸುಜಾತಾ ಬಿರಾದಾರ್. ನಿರ್ದೇಶನ ಸಿದ್ದಪ್ಪ ಬಿರಾದಾರ್. ಪ್ರಸ್ತುತಿ ಹೊಂಗಿರಣ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಸ್ಥೆ ಹಳಿಯಾಳ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಕೇಳುಗರೆ ಗಮನಿಸಿ, ದಿವ್ಯಾಂಗ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಬದಲಾವಣೆ. ಸಮಯ ನಾಳೆ ಬುಧವಾರ ಮುಂಜಾನೆ 11:00 11:30 ದಿವ್ಯಾಂಗ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಆಕಾಶವಾಣಿ ಧಾರವಾಡ. ಸಮಯ 11:08:09. ತರಂಗಾಂತರ 392.16 ಮೀಟರ್ಗಳು ಅಥವಾ 765 kHz ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುವುದು. ನಮ್ಮ ನಿಲಯದ ನಾಳೆಯ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಆರಂಭವಾಗಲಿದೆ. ಇನ್ನು ಮುಂದೆ ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮ ಕೇಳುತ್ತೀರಿ ದಿಲ್ಲಿ ಕೇಂದ್ರದಿಂದ. ಇನ್ನು ನಿಮ್ಮ ಉಮಾ ಭಾತ್ಕಂಡೆ ಇವರಿಗೆ ಅನುಮತಿ ನೀಡಿ ಶುಭರಾತ್ರಿ. ಜೈ ಹಿಂದ್.

like number one from top. Time is 5:17:52:53 seconds.